0: ಹೆಣ್ಣು ತನ್ನನ್ನು ಯಾರೂ ಪೂಜಿಸಲಿ ಎಂದು ಬಯಸುವುದಿಲ್ಲ. ಹೆಣ್ಣು ಜೀವ ಬಯಸುವುದು ಗೌರವಯುತ ಬದುಕನ್ನು.
1: ದೇವಿಯನ್ನು ತಲಿ, ಮಾತೆಯನ್ನು ತಲಿ, ಹೆಣ್ಣನ್ನು ಪೂಜಿಸೋ ಜನರೇ.
0: ಹೆಣ್ಣನ್ನು ನೀತಿ ನಿಯಮಗಳ ಬಂಧನದಲ್ಲಿ ಇರಿಸದಿರಿ, ಶಾಸ್ತ್ರ ವಾಕ್ಯಗಳ ನೆಪದಲ್ಲಿ ಶೋಷಣೆ ಮಾಡದಿರಿ. ಇದು ಸ್ವಾಮಿ ವಿವೇಕಾನಂದರ ಮಾತು.

ಇದ್ದೀರಾ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಡಿ ವಿ ಜಿಯ ಒಂದು ಕಗ್ಗ ಈ ರೀತಿ ಇದೆ: ಬೀಳುವುದ ನಿಲುಪುದು, ಬಿದ್ದುದನ್ನು ಕಟ್ಟುವುದು, ಹಾಲೊಡೆಯೇ ಕಡೆದದನ್ನು ತಕ್ರವಾಗಿಪುದು, ಹಾಳ ಹಾಳಾಗಿಪುದು, ಹಸದ ಹೊಸತಾಗಿಪುದು, ಹಳದ ಹೊಸತಾಗಿಪುದು, ಬಾಳಿಗಿದೆ ಚಿರಧರ್ಮ ಮಂಕುತಿಮ್ಮ ಅಂತ. ಸೊ ಜೀವನದಲ್ಲಿ ಏನು ಕಾನ್ಸ್ಟೆಂಟ್ ಅಂತ ಕೇಳಿದ್ರೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇರಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಮನುಷ್ಯನ ಜೀವನ ಆಗಿರಬಹುದು ಅಥವಾ ಮಾನವ ಸಮೂಹದ

ಪೂರ್ತಿ ಧ್ಯೇಯನೇ ಅದು, ಅವರ ಧರ್ಮನೇ ಅದು, ಚರಿತ್ರೆನೇ ಅದು ಅಂತ ಹೇಳ್ತಾರೆ. ಬೀಳ್ತಾ ಇರೋದನ್ನು ನಿಲ್ಲಿಸಬೇಕು, ಬಿದ್ದೋಗಿದ್ದನ್ನು ಮತ್ತೆ ಕಟ್ಟೋದು, ಹಾಗೆ ಹಾಳಾಗಿ ಹೋದದ್ದನ್ನು ಹಾಳಾಗಿ ಬಿಡೋದು, ಹಾಳಾಗಿ ಹೋಗ್ತಾ ಇರೋದನ್ನು ಹಾಳಾಗೋದಕ್ಕೆ ಬಿಡೋದು, ಹಳೆಯದಾದದ್ದನ್ನು ಹೊಸದು ಮಾಡೋದು. ಹಾಗೆಯೇ ಅದಕ್ಕೆ ಉದಾಹರಣೆ ಕೂಡ ಇಲ್ಲಿ ಕೊಟ್ಟು ಹೇಳ್ತಾ ಇದ್ದಾರೆ, ಹಾಲು ಒಡೆದು ಹೋದರೆ ಅದನ್ನು ಕಡೆದು ಮಜ್ಜಿಗೆ ಮಾಡೋದು ಅಂತ. ಹೀಗೆ ಅನವರತವಾದ ಚಟುವಟಿಕೆಯೇ ಬಾಳಿನ ಶಾಶ್ವತ ಧರ್ಮ ಅಂತಾರೆ DVG. ಶುಭ ದಿನ ನಿಮ್ಮದಾಗಲಿ. ಬೆಳಗಿನ ಈ ಸುಂದರ ಹೊತ್ತಿನಲ್ಲಿ ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆ ಆಗ್ತಿರ್ತೀನಿ. ಸ್ಟೇ ಟ್ಯೂನ್ಡ್ ಟು FM ರೈನ್ಬೋ.

0: ಸರ್ವ ಜೀವಿಗಳ ಪ್ರಾಣ ಸ್ವರೂಪ ಗಾಳಿ. ಶರೀರಂ ಹಿ ವಿನಾ ವಾಯುಂ ಸಮತಾಂ ಯಾತಿ ದಾರುಭಿ. ವಾಯುವಿನ ಸಂಚಾರವಿಲ್ಲದ ದೇಹ ಕಟ್ಟಿಗೆಗೆ ಸಮಾನ ಎಂದಿದೆ ವಾಲ್ಮೀಕಿ ರಾಮಾಯಣ. ಮಲಿನ ಮತ್ತು ವಿಷಯುಕ್ತ ಗಾಳಿಯಿಂದ ಉಂಟಾಗುವ ದುಷ್ಪರಿಣಾಮಗಳು ಹಲವು. ವಾಹನಗಳು ಮತ್ತು ಕಾರ್ಖಾನೆಗಳು ಹೊರಸೂಸುವ ಹೊಗೆಯಿಂದ ಜೀವಿಗಳ ಶ್ವಾಸಕೋಶ ಮತ್ತು ಉಸಿರಾಟದ ಮೇಲೆ ತೀವ್ರತರದ ಪರಿಣಾಮಗಳುಂಟಾಗುತ್ತವೆ. ವಾಯುಮಾಲಿನ್ಯ ತಡೆಯಿರಿ, ಪರಿಸರ ಉಳಿಸಿರಿ, ಇದು ವಿಶ್ವಸಂಸ್ಥೆಯ ಘೋಷಣೆ. ಮರಗಿಡ ಬೆಳೆಸಿ, ಜೀವಸಂಕುಲ ಉಳಿಸಿ, ಅಂತರ್ಜಲ ಹೆಚ್ಚಿಸಿ, ಪರಿಸರ ಉಳಿಸಿ.
1: ಮನುಷ್ಯ ಜಾತಿ ತಾನೊಂದೇ ವಲಂ, ಇದು ಕನ್ನಡದ ಆದಿಕವಿ ಪಂಪ ತನ್ನ ಆದಿಪುರಾಣ ಕಾವ್ಯದಲ್ಲಿ ಹೇಳಿರುವ ಮಾತು.
2: ಜಾತಿ, ಮತ ಪಂಥ, ಪಂಗಡ, ಇವು ಮನುಷ್ಯ ನಿರ್ಮಿತ. ನೆಮ್ಮದಿಯ ಬದುಕಿಗೆ ದಾರಿ ಮಾನವೀಯತೆ ಮಾತ್ರ.
3: ಎಲ್ಲೆಡೆ ಸಹಬಾಳ್ವೆಯ ಶಂಕನಾದ ಮೊಳಗಿಸೋಣ,
1: ಮನುಷ್ಯ ಮನುಷ್ಯರ ನಡುವೆ ಸಾಮರಸ್ಯದ ಜ್ಯೋತಿ ಬೆಳಗೋಣ.

ಸ್ನೇಹಿತರೆ, ಸಮಯ ಆಗಿದೆ 6:10. ಇದು ನಾದಾರ್ಚನೆಯ ಸಮಯ. ಇನ್ನು ಮುಂದೆ ಉಪೇಂದ್ರ ಭಟ್ ಅವರ ಧ್ವನಿಯಲ್ಲಿ ಒಂದು ಸುಂದರ ದೇವರನಾಮ.

ಸಮಯ ಆಗಿದೆ 6:30 ನಾದಾರ್ಚನೆಯಲ್ಲಿ ಹಾಡುಗಳನ್ನು ಕೇಳ್ತಾ ಇದ್ದೀವಿ. ಮುಂದೆ ಶ್ರೀದೇವಿ ಚಿತ್ರದ ಸುಂದರ ಗೀತೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ವಿ ಎಲ್ ಆಚಾರ್ಯ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ, ಅದಾದ ನಂತರ ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಅನಿರೀಕ್ಷಿತ ಚಿತ್ರದ ಸುಂದರ ಗೀತೆ, ವಿಜಯ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇದೆ ಈ ಹಾಡಿಗೆ. ಕೇಳ್ತಾ ಇರಿ ಎಫ್ ಎಂ ರೇನ್ಬೋ.

ನಮ್ಮ ದೇಶ ರಕ್ಷಣೆಗೆ ದಕ್ಷನಿವನು ಧೀರ, ಕನ್ನಡದ ಪರಶುರಾಮ ನಿರುಪಮಾನ ಶೂರ, ವಿಜಯ ವಿದ್ಯಾರಣ್ಯ ಹೊನ್ನ ಮಳೆಯ ಕರೆದರು ಅವರ ನಾಡಿನಿವನು ನಮಗೆ ಕೀರ್ತಿ ತರುವನು. ಓ ದೇವಿ ಭಾರತಿ ಬೆಳಗು ಅವನಿಗಾರತಿ ನಾಡ ಶೂರ.

ನಮ್ಮ ಜನ್ಮಭೂಮಿ ಮಹರ್ಷಿಗಳ ತಪೋಭೂಮಿ ಸಾಹಸಿಗಳ ಪುಣ್ಯ ಭೂಮಿ ಮಹಾತ್ಮರ ಮಾತೃಭೂಮಿ ಭೂದೇವಿ ನಕ್ಕರೆ ರತ್ನ

ಕೇಳ್ತಾ ಇದ್ರ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಮುಂದಿನ ಗೀತೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಬಂದಂತಹ ಸುಂದರ ಗೀತೆ, ಶ್ರೀಕೃಷ್ಣ ದೇವರಾಯ ಚಿತ್ರದ ಹಾಡು, ಕಣಗಲ್ ಪ್ರಭಾಕರ್ ಶಾಸ್ತ್ರಿ ಅವರ ಸಾಹಿತ್ಯ, ಟಿ ಜಿ ಲಿಂಗಪ್ಪ ಅವರ ಸಂಗೀತ. ಕೇಳ್ತಾರೆ ಎಫ್ ಎಂ ರೇನ್ಬೋ.

简单。

ಭಗೀರ ಚಿತ್ರದ ಸುಂದರ ಗೀತೆಯನ್ನ ಕೇಳಿದ್ವಿ. ಸಾಯಿವೇದ ವಾಗ್ದೇವಿಯವರ ಧ್ವನಿಯಲ್ಲಿ ಕಿನ್ನಲ್ ರಾಜ್ ಅವರ ಸಾಹಿತ್ಯ ಮತ್ತು ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ ಆಯಿತು ಈ ಹಾಡಿಗೆ. ಇದಾದ ನಂತರ ಭಕ್ತ ಜ್ಞಾನದೇವ ಚಿತ್ರದ ಮತ್ತೊಂದು ಸೊಗಸಾದ ಗೀತೆ. ಎಸ್ ಪಿ ಬಿ ಸುಲೋಚನಾ ಹಾಗೂ ಸಂಗಣಿಗರು ಇದಕ್ಕೆ ಧ್ವನಿಯಾಗಿದ್ದಾರೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ.

0: ಸಮಯಾಗಿದೆ 6:50. ಇನ್ನು ಮುಂದೆ ಕೇಳಿ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕನ್ನಡ ಚಿತ್ರಗೀತೆಗಳ ಸಾಹಿತ್ಯಕ್ಕೆ ಕವಿ ಸಾಹಿತ್ಯದ ಮೆರುಗು ತಂದು ಚಿತ್ರಗೀತೆಗಳು ಕವನಗಳೇ, ಅದು ಒಂದು ವಿಶಿಷ್ಟ ಪ್ರಕಾರದ ಕಾವ್ಯವೇ ಅಂತ ಹೇಳಿದವರು ವಿಜಯನಾರಸಿಂಹ. ಮೂಲತಃ ಮಂಡ್ಯದವರು. ಕುವೆಂಪು, ಪೋತಿ ನರಸಿಂಹಾಚಾರ್, ಗೋಪಾಲಕೃಷ್ಣ ಅಡಿಗರಿಂದ ಪ್ರಭಾವಿತರಾಗಿದ್ದವರು. ಪತ್ರಕರ್ತರಾಗಿದ್ದರು. ಪುಟ್ಟಣ ಕಣಗಾಲ್ ಅವರ ಬಹುತೇಕ ಚಿತ್ರಗಳಿಗೆ ಸಾಹಿತ್ಯ ಒದಗಿಸಿದರು. ಭಕ್ತಿಗೀತೆಗಳ ಆಲ್ಬಂಗಳಿಗೂ ಕೂಡ ಅವರು ಸಾಹಿತ್ಯ ಬರೆದರು. ವಿಜಯನಾರಸಿಂಹ ಅವರ ಗೀತೆಗಳನ್ನ ನಾವು ಕೇಳಿದೀವಿ. ಅವರ ಧ್ವನಿಯನ್ನ ಕೇಳೋಣ ಇವತ್ತಿನ ರತ್ನ ಭಂಡಾರದಲ್ಲಿ.
2: ಮೈಸೂರಿನ ವಾತಾವರಣ ಎಂಥವರಿಗೂ ಸಂಗೀತ ಮತ್ತು ಸಾಹಿತ್ಯಕ್ಕೆ ಪ್ರೋತ್ಸಾಹದ ಕೇಂದ್ರ. ಬಹಳ ಒಳ್ಳೆ ಸ್ಫೂರ್ತಿ ಉಂಟಾಗುತ್ತೆ. ಸಂಗೀತಗಾರರಂತೂ ನಾವು ಕೇಳಿದ ಆ ಸಂಗೀತಗಾರರು ಆ ಸಂಗೀತ ಸುದ್ದಿ ಇವತ್ತು ಯಾಕೋ ನಶಿಸೋಗಿದೆ ಅಂತಂದ್ಬಿಟ್ಟು ನಮಗೆ ನಿಜವಾಗಿ ದುಃಖವಾಗುತ್ತೆ. ಸಂಗೀತ ಮತ್ತು ಸಾಹಿತ್ಯದ ಎರಡರ ಒಂದು ಓತಪ್ರೋತವಾದಂಥ ಒಂದು ಸಂಗಮ. ನಾವು ರಂಗಭೂಮಿ, ಅಲ್ಲಿನ ಸಂಗೀತ, ಸಂಗೀತದ ಕ್ಷೇತ್ರ, ಅದಕ್ಕೆ ಅಂದರೆ ನಿಸ್ವಾರ್ಥವಾಗಿ ಕೇವಲ ಮೋಕ್ಷಗಾಮಿಗಳು ಅಂತಲೇ ಹೇಳ್ಬೋದು. ಅಂಥ ಮಹಾಮಹಾ ಸಂಗೀತಗಾರರು ಅವಾಗ ಅಲ್ಲಿ ಹಾಡ್ತಾಯಿದ್ರು, ಅದನ್ನು ನಾವು ಕೇಳಿದ್ವಿ. ನಾಲ್ವಡಿ ಕೃಷ್ಣರಾಜ ಒಡೆಯರಂಥ ಸಂಗೀತ ಪ್ರಿಯರು ಮಹಾರಾಜರಾಗಿ ಸಂಗೀತಗಾರರಿಗೂ ಸಾಹಿತಿಗಳಿಗೂ ಅನೇಕ ದೃಷ್ಟಿಯಿಂದ ಆಗ ಪ್ರೋತ್ಸಾಹ ಕೊಡ್ತಾಯಿದ್ರು. ನಮಗೆ ನಮ್ಮ ಹತ್ತಿರದಲ್ಲೇ ಅಂದರೆ ನಮ್ಮ ಸುತ್ತಮುತ್ತಲ ಅಂದರೆ ನಮ್ಮ ಮನೆ ಹತ್ತಿರದಲ್ಲೇ ಇದ್ದವರು ಅಂತಂದರೆ ಗೋಪಾಲಕೃಷ್ಣ ಅಡಿಗ. ಈ ಎಲ್ಲ ಮಹನೀಯರ ಒಂದು ಸತ್ಸಂಗದಿಂದ ನಾನು ಬರೀತಾನೂ ಇದ್ದೆ. ಸಂಗೀತದಲ್ಲಿ ನನಗೆ ಅಭಿರುಚಿನೂ ಇತ್ತು. ನಮ್ಮ ಅಣ್ಣಂದರು ಕೃಷ್ಣಶಾಸ್ತ್ರಿಗಳು ಮತ್ತು ರಾಮಚಂದ್ರ ಶಾಸ್ತ್ರಿಗಳು ಅಂತ, ಅವರು ಸಿನಿಮಾದಲ್ಲೂ ಪ್ರಸಿದ್ಧರು ಮತ್ತು ನಾಟಕರಂಗದಲ್ಲೂ ಪ್ರಸಿದ್ಧರು. ಅವರ ಒಂದು ಪ್ರೇರಣೆ ಮತ್ತು ಅವರ ಪ್ರೋತ್ಸಾಹದಿಂದ ನನಗೆ ಸಿನಿಮಾ ರಂಗಕ್ಕೆ ನೆಂಟು ಉಂಟಾಯಿತು. ನನಗೆ ಬಹಳ ಅಂದರೆ ಮಡಿವಂತ ಭಾವನೆ ನನ್ನಲ್ಲಿತ್ತು. ನಾನು ಸಿನಿಮಾಗೆ ಬರೆದ್ರೆ ನನ್ನ ಸಾಹಿತ್ಯ ಕಲುಷಿತವಾಗುತ್ತೆ ಏನೋ ಅನ್ನೋ ಒಂದು ಭಾವನೆಯೂ ಕೂಡ ನನಗಿತ್ತು. ಆದರೆ ನಮ್ಮ ಅಣ್ಣ ರಾಮಚಂದ್ರ ಶಾಸ್ತ್ರಿಗಳವರು ಹೇಳಿದ್ರು, ನೀನು ಸಿನಿಮಾ ರಂಗಕ್ಕೆ ಬಂದು ನೋಡೋದು ನಿನಗೆ ಗೊತ್ತಾಗುತ್ತೆ, ಸುಮ್ಮನೆ ದೂರದ ಬೆಟ್ಟ ನುಣ್ಣಗೆ ನಾವು ಕಾಣೋದಿಲ್ಲ, ಅದು ಹೊನ್ನು ನಮ್ಮ ಸಾಹಿತ್ಯ ಚೆನ್ನೋ ಭಾವನೆ ಬಿಟ್ಟುಬಿಡೋ ಅಂತಂದ್ಬಿಟ್ಟು ಹೇಳಿ ಸಿನಿಮಾ ರಂಗಕ್ಕೆ ಕರೆಸಿ ನನ್ನ ಕೈಲಿ ಮೊದಲೇದಾಗಿ ಅವರು ಡಬ್ಬಿಂಗ್ ಪಿಕ್ಚರ್ಗೆ ಬರೆಯೋದಕ್ಕೆ ಅವರು ಹೇಳಿಕೊಟ್ರು. ನಾನು ಬರೆದೆ. ಅದಾದಮೇಲೆ ನನಗೆ ಸಾಹಿತ್ಯ ಯಾವ ರೀತಿ ಕಲುಷಿತವಾಗದೇ ಇರೋ ಹಾಗೆ ನಮ್ಮದೇ ಆದ ರೀತಿಯಲ್ಲಿ ಚಿತ್ರರಂಗದಲ್ಲೂ ಒಳ್ಳೆಯ ಸಾಹಿತ್ಯ ಕೊಡೋಕ್ಕೆ ಸಾಧ್ಯ ಅನ್ನೋದನ್ನ ನಾನು ನನ್ನ ಮೊದಲನೇ ಚಿತ್ರದಿಂದ ಕಂಡುಕೊಂಡೆ. ಅದು ನನ್ನ ಮೊದಲನೇ ಚಿತ್ರ ಓಹಿಲೇಶ್ವರ. ಈ ದೇಹದಿಂದ ದೂರನಾದೆ ಅನ್ನೋದು ಮೊದಲೇ ಮನೆಯಲ್ಲಿ ಕೂಡ ಹಾಡ್ತಾ ಇದ್ದಂಥ ಆಗಿನ ಕಾಲದ ಒಂದು ಬಹಳ ಒಳ್ಳೆ ಜನಪ್ರಿಯ ಗೀತೆ ಆಯಿತು. ಅಂದಿನಿಂದ ನನ್ನ ಸಾಹಿತ್ಯ ರಂಗದ ಒಂದು ಕೃಷಿ ಚಿತ್ರರಂಗದಲ್ಲೂ ಪ್ರಾರಂಭ ಆಯಿತು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಕೇಳಿದ ಧ್ವನಿ ಖ್ಯಾತ ಚಿತ್ರ ಸಾಹಿತಿ ವಿಜಯನಾರಸಿಂಹ ಅವರದು. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
3: ಸರ್ವೋದಯವಾಗಲಿ ಸರ್ವರಲಿ.
4: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
5: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು ನಿಮ್ಹಾನ್ಸ್ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
0: ಸ್ನೇಹಿತರೆ, ಇನ್ನು ಮುಂದೆ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು.
6: ಶ್ರೂಯಂತಾಂ ಪ್ರವಾಚಕ ಡಾಕ್ಟರ್ ಗಣೇಶ ಹೆಗಡೆ. ಅಥ ವಾರ್ತಾ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಶ್ಯಾ ನವದಿಲ್ಯಾಂ ಸಂಯುಕ್ತ ರಾಷ್ಟ್ರ ಸಂಘಸ್ಯ ಮಹಾಸಚಿವಸ್ಯ ವಿತ್ತೀಯ ಸ್ವಾಸ್ಥ್ಯಸ್ಯ ವಿಶೇಷ ಅಧಿವಕ್ತ್ರ ನೀದರ್ಲ್ಯಾಂಡ್ ದೇಶಸ್ಯ ರಾಜ್ಞಾ ಮ್ಯಾಗ್ಜಿಮಾ ಇತ್ಯನೆಯಾ ಸಹ ಮಿಲಿತವಾನ್. ಸಾಮಾಜಿಕ ಮಾಧ್ಯಮ ಸಂದೇಶೆ ಶ್ರೀಮೋದಿನಾ ಉಕ್ತಂ ಯತ್ ಭಾರತಸ್ಯ ಡಿಜಿಟಲ್ ಕ್ರಾಂತಿಃ ವಿತ್ತೀಯ ಸೇವಾನಾಂ ಸಾರಲ್ಯಂ ಕೃತ್ವಾ ಕಥಂ ಸಾಮಾನ್ಯ ಜನಾನಾಂ ಜೀವನಸ್ಯ ಸುಗಮತಾಂ ವರ್ಧಯತಿ ಜನಾನ್ ಸಶಕ್ತಂಚ ಕರೋತಿ ಇತ್ಯಸ್ಮಿನ್ ವಿಷಯೇ ದ್ವಯೋಃ ಮಧ್ಯೆ ಚರ್ಚಾ ಅಭವತ್. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಶ್ವಃ ಆರಭ್ಯ 39 ದಿನಾಂಕ ಪರ್ಯಂತಂ ಸೆಷಲ್ಸ್ ದೇಶಸ್ಯ ರಾಜನೈತಿಕ ಯಾತ್ರಾಯಾಂ ಭವಿಷ್ಯತಿ. ಸಹ ತತ್ರ ಸೆಷಲ್ಸ್ ದೇಶಸ್ಯ ರಾಷ್ಟ್ರೀಯ ದಿವಸಸ್ಯ ಸ್ವರ್ಣ ಜಯಂತಿ ಉತ್ಸವೆ ಅತಿಥಿ ರೂಪೇಣ ಭಾಗಂ ಗ್ರಹಿಷ್ಯತಿ. ಇತಃ ಪೂರ್ವಂ ಪ್ರಧಾನಮಂತ್ರಿಣಾ 15th-2000 ವರ್ಷೆ ಸೆಷಲ್ಸ್ ದೇಶಸ್ಯ ಭ್ರಮಣಂ ಕೃತಮಾಸೀತ್. ವಿದೇಶಮಂತ್ರಾಲಯೇನ ವಿಜ್ಞಪ್ತೌ ಉಕ್ತಂ ಯತ್ ಭಾರತೀಯ ರಕ್ಷಾಬಲಾನಾಂ ಏಕಂ ದಲಂ ಭಾರತೀಯ ನೌಸೇನಾಯಾಃ ದ್ವಾಭ್ಯಾಂ ನೌಕಾಭ್ಯಾಂ ಸಹ ಉತ್ಸವೆ ಭಾಗಂ ಗೃಹೀಯಾತ್. ಯಾತ್ರಾ ಸಮಯೇ ಪ್ರಧಾನಮಂತ್ರಿ ಸೆಷಲ್ಸ್ ದೇಶಸ್ಯ ರಾಷ್ಟ್ರಪತಿನ ಡಾಕ್ಟರ್ ಪ್ಯಾಟ್ರಿಕ್ ಹರ್ಮಿನಿ ಇತ್ಯನೇನ ಸಹ ವಾರ್ತಾಲಾಪಂ ಕರಿಷ್ಯತಿ. ದ್ವಿಪಕ್ಷೀಯ ಸಹಕಾರ್ಯಸ್ಯ ಸಂಪೂರ್ಣ ಸಮೀಕ್ಷಾಂ ಕರಿಷ್ಯತಿ. ಅಥ ಚ ಪರಸ್ಪರ ಹಿತಸ್ಯ ಕ್ಷೇತ್ರೀಯ ಅಂತಾರಾಷ್ಟ್ರೀಯ ವಿಷಯೇಷು ಚ ವಿಚಾರಾಣಾಂ ಆದಾನ ಪ್ರದಾನಂ ಕರಿಷ್ಯತಿ. ಪ್ರಧಾನಮಂತ್ರಿ ಸೆಷಲ್ಸ್ ದೇಶಸ್ಯ ರಾಷ್ಟ್ರೀಯ ಸಭಾಯಾಃ ಸಂಬೋಧನಂಚ ಕರಿಷ್ಯತಿ. ಪ್ರವಾಸಿ ಭಾರತೀಯೈ ಸಹಾಪಿ ಸಂವಾದಂ ಕರಿಷ್ಯತಿ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಅದ್ಯ ನವದಿಲ್ಯಾಂ ನಾರ್ಕೊ ಸಮನ್ವಯ ಕೇಂದ್ರೆ ದಶಮ ಶೀರ್ಷಸ್ತರೀಯ ಸಂಗೋಷ್ಠ್ಯಾಃ ಅಧ್ಯಕ್ಷತಾಂ ಕರಿಷ್ಯತಿ. ಮಾದಕ ದ್ರವ್ಯ ನಿಯಂತ್ರಣ ಅಭಿಕರಣ ದ್ವಾರಾ ಆಯೋಜಿತೆ ಅಸ್ಮಿನ್ ಸತ್ರೆ ಕೇಂದ್ರೀಯ ಮಂತ್ರಾಲಯಾನಾಂ ರಾಜ್ಯ ಸರ್ವಕಾರಾಣಾಂ ಮಾದಕ ದ್ರವ್ಯ ವಿಧಿ ಪ್ರವರ್ತನ ಸಂಸ್ಥಾನಾಂ ಚ ಪ್ರತಿನಿಧಯಃ ಏಕತ್ರಿತಾಃ ಭವಿಷ್ಯಂತಿ ಯೇನ ದೇಶೇ ಸರ್ವತ್ರ ಮಾದಕ ದ್ರವ್ಯ ವ್ಯಾಪಾರಸ್ಯ ಮಾದಕ ದ್ರವ್ಯಸ್ಯ ದುರುಪಯೋಗಸ್ಯ ಚ ನಿವಾರಣಾರ್ಥಂ ಪ್ರಯತ್ನಾನಾಂ ಸಮೀಕ್ಷಾಯಾಃ ಸುದೃಢೀಕರಣಂ ಚ ಭವಿಷ್ಯತಿ. ಅಸ್ಮಿನ್ ಅವಸರೆ ಶ್ರೀ ಶಾಹ ಮಾದಕ ದ್ರವ್ಯ ನಿಯಂತ್ರಣ ವಿಷಯಂ ಅಗ್ರಿಮ ಕಾರ್ಯಯೋಜನಾ ಪ್ರತಿವೇದನಂ ಚ ವಿಮೋಚಯಿಷ್ಯತಿ. ವಾಣಿಜ್ಯ ಉದ್ಯೋಗ ಮಂತ್ರಿ ಪಿಯೂಷ ಗೋಯಲ ಅವದತ್ ಯತ್ ಭಾರತ ಯುಕೆ ವ್ಯಾಪಕ ಆರ್ಥಿಕ ವ್ಯಾಪಾರ ಸಂಧಿ ವೈಶ್ವಿಕ ಅರ್ಥವ್ಯವಸ್ಥಾಯಾ ಸಮರ್ಥನಾಯ ಬಲಗುಣಕಸ್ಯ ಕಾರ್ಯಂ ಕರಿಷ್ಯತಿ.

ಲಂಡನ್ನಗರೆ ಭಾರತ ವೈಶ್ವಿಕ ಮಂಚಸ್ಯ ಯುಕೆ ಭಾರತ ಸಪ್ತಾಹಂ ಸಂಬೋಧಯನ್ ಶ್ರೀ ಗೋಯಲಃ ಅವದತ್ ಯತ್ ಯುನೈಟೆಡ್ ಕಿಂಗ್ಡಮ್ಸ್ ದೇಶೇನ ಸಹ ಕೃತ ಮುಕ್ತ ವ್ಯಾಪಾರ ಸಂಧಿ ಅದ್ಯಾವಧಿ ಭಾರತಸ್ಯ ಸರ್ವಾಧಿಕ ವ್ಯಾಪಕ ಸಂಧಿ ವರ್ತತೆ. ಅಸ್ಮಿನ್ ಮಾಸೆ ಏಕವಿಂಶತಿ ದಿನಾಂಕೆ ಆಯೋಜಿತಾಯಾಹ ನೀಟ್ ಯುಜಿ ಪುನಃ ಪರೀಕ್ಷಾಯಾಹ ಅಸ್ಥಾಯಿ ಉತ್ತರ ಕುಂಜೀನಾಂ ದರ್ಶನಾರ್ಥಂ ಪ್ರಶ್ನಾನ್ ಆಹ್ವಾನಂ ಕರ್ತುಂಚ ರಾಷ್ಟ್ರೀಯ ಪರೀಕ್ಷಣಾ ಸಂಸ್ಥಾಯಾಹ ಗವಾಕ್ಷಂ ಉದ್ಘಾಟಿತಂ ವರ್ತತೆ. ಎನ್ಟಿಎ ಇತ್ಯನೇನ ಘೋಷಿತಂ ಯತ್ ಉತ್ತರ ಕುಂಜಿಕಾ www.neet.nta.in ಇತ್ಯತ್ರ ಉಪಲಭ್ಯತೆ. ಛಾತ್ರಾಃ ಅಸ್ಯ ಮಾಸಸ್ಯ ಅಷ್ಟಾವಿಂಶತಿ ದಿನಾಂಕ ಪರ್ಯಂತಂ ಪ್ರತಿ ಪ್ರಶ್ನಂ 200 ರೂಪ್ಯಕ ಶುಲ್ಕಂ ದತ್ವಾ ಪ್ರಶ್ನಾನ್ ಆಹ್ವಾನಂ ಕರ್ತುಂ ಶಕ್ನುವಂತಿ. ಯದಿ ಆಹ್ವಾನಂ ಸ್ವೀಕೃತಂ ಭವತಿ ತರ್ಹಿ ಏತತ್ ಶುಲ್ಕಂ ಪೂರ್ಣತಯಾ ಪ್ರತಿದೇಯಂ ವರ್ತತೆ. ಸರ್ವಕಾರೇಣ ಔದ್ಯೋಗಿಕ ವ್ಯಾಪಾರಿಕ ದ್ರವ ಅನಿಲ ಇಂಧನಸ್ಯ ಆಪೂರ್ತಿ ವಿಷಯೆ ಸರ್ವಾಣಿ ಕ್ಷೇತ್ರೀಯ ಪ್ರತಿಬಂಧನಾನಿ ದೂರೀಕೃತ್ಯ ಪಶ್ಚಿಮ ಏಷ್ಯಾ ಸಂಕಟಾತ್ ಪೂರ್ವಂ ಪ್ರಚಲಿತ ಸ್ತರಂ ಯಾವತ್ ಆಪೂರ್ತಿಂ ಪುನಃ ಸ್ಥಾಪಿತಂ ವರ್ತತೆ. ವೆನೆಜುವೆಲಾ ದೇಶಸ್ಯ ಕಾರ್ಯವಾಹಕ ರಾಷ್ಟ್ರಪತಿ ಜಾರ್ಜ್ ರೋಡ್ರಿಗಸ್ ಘೋಷಿತವಾನ್ ಯತ್ ದ್ವಯೋಃ ಶಕ್ತಿಶಾಲಿ ಭೂಕಂಪಯೋಃ ಮಧ್ಯೆ ಮೃತಾನಾಂ ಸಂಖ್ಯಾ 88 ಏಕಶತಂ ಅಭವತ್. ಸಹಸ್ರಶಃ ಜನಾಃ ಘಾತಿತಾಃ 200 ಜನಾಃ ಅದ್ಯಾಪಿ ಭೂಕಂಪಗ್ರಸ್ತೆ ಪ್ರದೇಶೇ ಏವ ಪರಿಲಗ್ನಾಃ ಸಂತಿ ಇತಿ ವಾರ್ತಾಃ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ?

0: ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
3: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
1: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
1: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
3: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು.
1: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ.
5: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
6: ಸ್ನೇಹಿತರೆ, ಸಮಯ ಇನ್ನೇನಾಗ್ತಾ ಇದೆ, 7:05. ಇನ್ನು ಮುಂದೆ ಕೇಳಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಇಂದು ವಿಶ್ವ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ಯುವಜನ ಜಾಗೃತಿ ದಿನಾಚರಣೆ. ದೇಶದ ಜಲಮೂಲಗಳ ಸಂರಕ್ಷಣೆ, ರೈತರಿಗಾಗಿ ವಿಶ್ವಾಸಾರ್ಹ ನೀರಾವರಿ ಸೌಲಭ್ಯ ಕೇಂದ್ರ ಸರ್ಕಾರದ ಗುರಿ. ರಾಜ್ಯದ ಮಳೆ ಅಭಾವದ ಜಿಲ್ಲೆಗಳಲ್ಲಿ ಮೋಡ ಬಿತ್ತನೆಗೆ ತಜ್ಞರೊಂದಿಗೆ ಸಚಿವ ಎಂಬಿ ಪಾಟೀಲ್ ಶೀಘ್ರ ಸಮಾಲೋಚನೆ. ವಿಕಸಿತ ಭಾರತ 2047 ಸಂಕಲ್ಪ, ಯುವಜನರ ಕೊಡುಗೆ ಗಣನೀಯ, ರಾಜ್ಯಪಾಲರ ಅಭಿಮತ. ಈಗ ವಾರ್ತೆಗಳ ವಿವರ. ಸಾಕ್ಷ್ಯವೂ ಸ್ಪಷ್ಟವಾಗಿದೆ, ತಡೆಗಟ್ಟುವಿಕೆಯಲ್ಲಿ ಹೂಡಿಕೆ ಮಾಡಿ ಎಂಬ ವಿಷಯ ಆಧರಿಸಿ ಇಂದು ವಿಶ್ವ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನವನ್ನು ಆಚರಿಸಲಾಗುತ್ತಿದೆ. ನಿರಂತರವಾಗಿರುವ ಮಾದಕ ವಸ್ತು ವ್ಯಸನದ ಸಮಸ್ಯೆಗಳು, ಹೊಸ ಸವಾಲುಗಳು ಮತ್ತು ನವೀನ ಪರಿಹಾರಗಳು ಧ್ಯೇಯದೊಂದಿಗೆ ಅಕ್ರಮ ಮಾದಕ ದ್ರವ್ಯಗಳ ಬಳಕೆ ಮತ್ತು ಸಾಗಣೆಯ ಪ್ರಮುಖ ಸಮಸ್ಯೆಗಳ ಬಗ್ಗೆ ಜನಜಾಗೃತಿ ಮೂಡಿಸುವ ಗುರಿ ವಿಶ್ವಸಂಸ್ಥೆ ಹೊಂದಿದೆ. ಧಾರವಾಡದ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆ ಡಿಮ್ಹಾನ್ಸ್ ವ್ಯಸನಮುಕ್ತಿ ಕೇಂದ್ರದ ಮುಖ್ಯಸ್ಥ ಹಾಗೂ ಖ್ಯಾತ ಮನೋ ಆರೋಗ್ಯ ತಜ್ಞ ಡಾ ಮಹೇಶ್ ಮಹದೇವಯ್ಯ ಮಾದಕ ದ್ರವ್ಯಗಳ ವ್ಯಸನದ ಪರಿಣಾಮಗಳ ಕುರಿತು ಹಾಗೂ ಡಿಮ್ಹಾನ್ಸ್ ಸಂಸ್ಥೆಯಲ್ಲಿ ಲಭ್ಯ ವ್ಯಸನಮುಕ್ತಿ ಚಿಕಿತ್ಸೆ, ಆರೈಕೆ ಮತ್ತು ಪುನರ್ವಸತಿ ಸೌಲಭ್ಯಗಳ ಬಗ್ಗೆ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಮಾದಕ ವಸ್ತುಗಳ ಬಳಕೆಯ ಸಮಸ್ಯೆಗಳು ಹೊಸ ರೂಪಗಳಲ್ಲಿ ಕಾಣಿಸಿಕೊಳ್ಳುತ್ತಿರುವ ಈ ಸಂದರ್ಭದಲ್ಲಿ ಮದ್ಯ ಅಂದರೆ ಆಲ್ಕೋಹಾಲ್, ತಂಬಾಕು, ಟೊಬ್ಯಾಕೋ, ಗಾಂಜಾ, ಕ್ಯಾನಬಿಸ್, ಓಪಿಯಾಯ್ಡ್ ಮತ್ತು ಇತರ ಮಾದಕ ವಸ್ತುಗಳ ಬಳಕೆಯಿಂದ ಆರೋಗ್ಯ ಮತ್ತು ಸಮಾಜದ ಮುಂದೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಈ ವ್ಯಸನವು ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯ, ಕುಟುಂಬ ಜೀವನ, ಶಿಕ್ಷಣ ಮತ್ತು ಉದ್ಯೋಗದ ಮೇಲೆ ದುಷ್ಪರಿಣಾಮ ಬೀರುತ್ತವೆ. ಆದರೆ ವ್ಯಸನವು ಚಿಕಿತ್ಸೆ ನೀಡಬಹುದಾದಂತಹ ವೈದ್ಯಕೀಯ ಸ್ಥಿತಿಯಾಗಿದ್ದು ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಪಡೆದರೆ ಸಂಪೂರ್ಣ ಚೇತರಿಕೆ ಸಾಧ್ಯ. ಡಿಮ್ಯಾನ್ ಸಂಸ್ಥೆಯು ಹಲವು ದಶಕಗಳಿಂದ ವ್ಯಸನ ಚಿಕಿತ್ಸಾ ಕ್ಷೇತ್ರದ ಮುಂಚೂಣಿಯಲ್ಲಿ ಪಾತ್ರ ವಹಿಸುತ್ತಿದೆ. ಈಗ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ನೆರವಿನಿಂದ ಆರಂಭವಾಗಿರುವ ಅಡಿಕ್ಷನ್ ಟ್ರೀಟ್ಮೆಂಟ್ ಫೆಸಿಲಿಟಿ ಈ ಸೇವೆಗಳನ್ನು ಇನ್ನಷ್ಟು ಬಲಪಡಿಸಿದೆ. ಇದರ ಜೊತೆಗೆ ವ್ಯಸನ ಸಮಸ್ಯೆಗೆ ಒಳಗಾಗುವ ಅಪಾಯದಲ್ಲಿರುವ ಹದಿಹರೆಯದ ಮಕ್ಕಳು ಮತ್ತು ಯುವಕರಿಗಾಗಿ ವಿಶೇಷ ಸೇವೆಗಳನ್ನು ಒದಗಿಸುವ ಹೊಸ ಕೇಂದ್ರವೊಂದನ್ನು ಕರ್ನಾಟಕ ಸರ್ಕಾರ ಸ್ಥಾಪಿಸಲು ಯೋಜಿಸಿದ್ದು ಇದು ಶೀಘ್ರದಲ್ಲೇ ಕಾರ್ಯಾರಂಭ ಮಾಡುವ ನಿರೀಕ್ಷೆ ಇದೆ. ಮಾದಕ ವಸ್ತು ಬಳಕೆ ತಡೆಗಟ್ಟುವಲ್ಲಿ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಮತ್ತು ಡಿಮ್ಯಾನ್ಸ್ ಒಟ್ಟಾಗಿ ಉತ್ತಮ ಕೆಲಸ ಮಾಡುತ್ತಿವೆ. ಡಿಮ್ಯಾನ್ಸ್ನ ಚಿಕಿತ್ಸಾ ಸೇವೆಗಳು ವ್ಯಸನಮುಕ್ತ ಸಮಾಜ ನಿರ್ಮಾಣಕ್ಕೆ ನೆರವಾಗುತ್ತಿವೆ.
0: ಧಾರವಾಡ ಜಿಲ್ಲೆ ಪ್ರಧಾನ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಎನ್ ವಿ ವಿಜಯ್ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಅಲ್ಲಪ್ಪ ಬಡಿಗೇರ್ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನಾಚರಣೆ ಅಂಗವಾಗಿ ಜಿಲ್ಲೆಯ ಯುವಜನರಲ್ಲಿ ಅರಿವು ಮೂಡಿಸುವ ಜಾಗೃತಿ ಶಿಬಿರಗಳನ್ನು ಸಂಘಟಿಸಲಾಗಿದೆ ಎಂದು ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ವಿವರ ನೀಡಿದ್ದಾರೆ ಕಾನೂನು ಸೇವೆಗಳ ಪ್ರಾಧಿಕಾರದ ಅಶ್ವಿನಿ.
2: ಮಾದಕ ವಸ್ತುಗಳ ಅಕ್ರಮ ಸಾಗಣೆ ಸಮಾಜದ ಶಾಂತಿ ಮತ್ತು ಭದ್ರತೆಗೆ ಧಕ್ಕೆ ಉಂಟು ಮಾಡುತ್ತದೆ. ಈ ಸಮಸ್ಯೆಯನ್ನು ನಿವಾರಿಸಲು ಸರ್ಕಾರ, ಶಿಕ್ಷಣ ಸಂಸ್ಥೆಗಳು, ಪೋಷಕರು ಮತ್ತು ಸಾರ್ವಜನಿಕರು ಒಟ್ಟಾಗಿ ಕೆಲಸ ಮಾಡಬೇಕು. ಜಾಗೃತಿ ಕಾರ್ಯಕ್ರಮಗಳು, ಶಿಕ್ಷಣ ಮತ್ತು ಕಾನೂನುಗಳ ಕಟ್ಟುನಿಟ್ಟಿನ ಅನುಷ್ಠಾನದಿಂದ ಮಾತ್ರ ಈ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ಎದುರಿಸಬಹುದು. ಪ್ರತಿಯೊಬ್ಬರೂ ತಮ್ಮ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬೇಕು. ಕ್ರೀಡೆ, ಯೋಗ, ಸಾಂಸ್ಕೃತಿಕ ಚಟುವಟಿಕೆಗಳು ಮತ್ತು ಉತ್ತಮ ಸ್ನೇಹ ಬಳಗವು ನಮ್ಮನ್ನು ವ್ಯಸನಗಳಿಂದ ದೂರವಿರಿಸುತ್ತದೆ. ನಾವು ಸ್ವತಃ ವ್ಯಸನಗಳಿಂದ ದೂರವಿದ್ದು ಇತರರಿಗೂ ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕು. ಮಾದಕ ವಸ್ತುಗಳಿಗೆ ಇಲ್ಲ ಎಂದು ಹೇಳಿ ಆರೋಗ್ಯಕರ ಮತ್ತು ಸುರಕ್ಷಿತ ಸಮಾಜವನ್ನು ನಿರ್ಮಿಸೋಣ ಎಂದು ಧಾರವಾಡ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಈ ಮೂಲಕ ತಿಳಿಸಿರುತ್ತಾರೆ.
0: ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ಮಾದಕ ದ್ರವ್ಯ ಮಾರಾಟ ಹಾಗೂ ಬಳಕೆಯನ್ನು ತಡೆಗಟ್ಟುವ ಪ್ರಯತ್ನಗಳನ್ನು ಬಲಪಡಿಸಲು ಇಂದು ಹೊಸದಿಲ್ಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಲಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮತ್ತು ಮಾದಕ ವಸ್ತು ಮಾರಾಟ ತಡೆಗಟ್ಟುವಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಏಜೆನ್ಸಿಗಳ ಪ್ರತಿನಿಧಿಗಳು ಈ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಮಾದಕ ದ್ರವ್ಯ ನಿಯಂತ್ರಣ ಉಪಕ್ರಮ ಪತ್ರ 2026-29 ಬಿಡುಗಡೆ ಮಾಡಲಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ದೇಶದ ಪ್ರತಿಯೊಂದು ಹನಿ ನೀರಿನ ಸಮರ್ಪಕ ಬಳಕೆ, ಜಲಸಂಪನ್ಮೂಲಗಳ ಸಂರಕ್ಷಣೆ ಹಾಗೂ ಅಣೆಕಟ್ಟೆಗಳ ಹೂಳೆತ್ತಿ ರೈತರಿಗೆ ವಿಶ್ವಾಸಾರ್ಹ ನೀರಾವರಿ ಸೌಲಭ್ಯ ಕಲ್ಪಿಸುವುದು ಕೇಂದ್ರ ಸರ್ಕಾರದ ಪ್ರಮುಖ ಗುರಿ ಎಂದು ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ತುಂಗಭದ್ರಾ ಅಣೆಕಟ್ಟೆಗೆ ನೂತನವಾಗಿ ಅಳವಡಿಸಲಾದ 33 ಹೊಸ ಜಲ ಹೊರಸೂಸುದ್ವಾರಗಳ ಲೋಕಾರ್ಪಣೆ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ದೇಶದ ಜಲಭದ್ರತೆಯನ್ನು ಬಲಪಡಿಸಿ ನೀರಾವರಿ ಸಾಮರ್ಥ್ಯ ವೃದ್ಧಿಸುವತ್ತ ಗಮನಹರಿಸಿದೆ. ರೈತರ ಹಿತಾಸಕ್ತಿ ಕಾಪಾಡಲು ಆಧುನಿಕ ಜಲಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ ಎಂದರು. ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್, ಎನ್ ಚಂದ್ರಬಾಬು ನಾಯ್ಡು ಮತ್ತು ಎ ರೇವಂತ್ ರೆಡ್ಡಿ ಅವರೊಂದಿಗೆ ಕೇಂದ್ರ ಜಲಶಕ್ತಿ ಸಚಿವಾಲಯಕ್ಕೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಮಹತ್ವದ ಚರ್ಚೆ ನಡೆಸಿದ್ದಾಗಿ ಸಚಿವ ಸಿಆರ್ ಪಾಟೀಲ್ ಹೇಳಿದರು. ರಾಜ್ಯದಲ್ಲಿ ಮಳೆ ಅಭಾವದಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ಜುಲೈ 2ನೇ ವಾರದಲ್ಲಿ ಉತ್ತಮ ಮಳೆಯಾಗುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಅವರೊಂದಿಗೆ ಚರ್ಚಿಸಿ ಮೋಡ ಬಿತ್ತನೆ ಬಗ್ಗೆ ಯೋಜಿಸಲಾಗುವುದು ಎಂದು ವಿಜಯಪುರ ಬಾಗಲಕೋಟೆ ಜಿಲ್ಲೆಗಳ ನೆರೆ ಬರ ತಾತ್ಕಾಲಿಕ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಸಚಿವರು ಹವಾಮಾನ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ರಾಜ್ಯದ ಮಳೆ ಕೊರತೆ ಪ್ರದೇಶಗಳಲ್ಲಿ ಮೋಡ ಬಿತ್ತನೆ ಸಾಧ್ಯತೆ ಹಾಗೂ ಪರಿಣಾಮಗಳ ಬಗ್ಗೆ ತಜ್ಞರ ಸಲಹೆ ಪಡೆದು ಅಂತಿಮ ನಿರ್ಧಾರ ಕೈಗೊಳ್ಳಲಾಗುವುದು, ರೈತರು ಆತಂಕಪಡುವ ಅವಶ್ಯಕತೆಯಿಲ್ಲ ಎಂದು ಅವರು ಭರವಸೆ ನೀಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರತಿಪಾದಿಸಿರುವ ವಿಕಸಿತ ಭಾರತ 2047 ಸಂಕಲ್ಪವನ್ನು ಸಾಕಾರಗೊಳಿಸುವಲ್ಲಿ ಯುವಜನರ ಪಾತ್ರ ಮಹತ್ವದ್ದು ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಬೆಂಗಳೂರಿನ ಎಂಇಎಸ್ ಸ್ವಾಯತ್ತ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ಅಭಿವೃದ್ಧಿ ಹೊಂದಿದ ಭಾರತ 2047 ಸ್ವಯಂ ಸಾಕ್ಷಾತ್ಕಾರದಿಂದ ರಾಷ್ಟೀಯತೆಯವರೆಗೆ ರಾಷ್ಟೀಯ ವಿಚಾರ ಸಂಕಿರಣವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ರಾಷ್ಟೀಯ ಶಿಕ್ಷಣ ನೀತಿ 2020 ಬಹುಶಿಸ್ತೀಯ ಶಿಕ್ಷಣಕ್ಕೆ ಉತ್ತೇಜನ ನೀಡುತ್ತಿದ್ದು ವಿದ್ಯಾರ್ಥಿಗಳನ್ನು ವಿಷಯಗಳ ಮಿತಿಗಳಿಂದ ಹೊರತಂದು ಸಮಗ್ರ ವ್ಯಕ್ತಿತ್ವ ರೂಪಿಸುವ ಗುರಿ ಹೊಂದಿದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರ 12 ವರ್ಷಗಳ ಅಧಿಕಾರಾವಧಿ ಪೂರ್ಣಗೊಳಿಸಿದ್ದು ಸಾಧನೆಗಳ ಹೊತ್ತಗೆಯನ್ನು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದ ಗೋವಿಂದ ಕಾರಜೋಳ ಬಿಡುಗಡೆ ಮಾಡಿದರು. ಚಿತ್ರದುರ್ಗದ ಧವಳಗಿರಿಯ ಶ್ರೀ ಕ್ಷಿಪ್ರಪ್ರಸಾದ ಗಣಪತಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಹೊತ್ತಗೆಯನ್ನು ಮನೆ ಮನೆಗೆ ತಲುಪಿಸುವ ಕಾರ್ಯಕ್ಕೆ ಅವರು ಚಾಲನೆ ನೀಡಿದರು. ಹಿಂದೂ ಮುಸ್ಲಿಂ ಭಾವೈಕ್ಯತೆ ಹಾಗೂ ತ್ಯಾಗ ಬಲಿದಾನದ ದ್ಯೋತಕವಾಗಿ ಮೊಹರಂ ತಿಂಗಳ ಕೊನೆಯ ಮತ್ತು ಅತ್ಯಂತ ಪ್ರಮುಖ ದಿನ ಅಶುರಾವನ್ನು ಇಂದು ಆಚರಿಸಲಾಗುತ್ತಿದೆ. ಕರ್ಬಲಾ ಕದನದಲ್ಲಿ ಇಮಾಮ್ ಹುಸೇನ್ ಅವರು ಹುತಾತ್ಮಗೊಂಡ ಈ ದಿನವನ್ನು ದೇಶಾದ್ಯಂತ ಶೋಕದ ದಿನವಾಗಿ ಪರಿಗಣಿಸಲಾಗುತ್ತದೆ. ಇಸ್ಲಾಮಿಕ್ ಕ್ಯಾಲೆಂಡರ್ನ ಮೊದಲ ತಿಂಗಳಾದ ಮೊಹರಂನ 10ನೇ ದಿನವನ್ನು ಅಶೂರಾ ಎಂದು ಕರೆಯಲಾಗುತ್ತದೆ. ಈ ದಿನದಂದು ಉಪವಾಸ ಹಾಗೂ ಪ್ರಾರ್ಥನಾ ಮಂದಿರಗಳಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಗುತ್ತಿದೆ. ಧಾರವಾಡ, ಹುಬ್ಬಳ್ಳಿ ಸೇರಿದಂತೆ ಅನೇಕ ಕಡೆಗಳಲ್ಲಿ ನಿನ್ನೆ ಪಂಜಾಗಳ ಮೆರವಣಿಗೆ, ಕೆಂಡ ಹಾಯುವ ಸಂಪ್ರದಾಯ ಪಾಲಿಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ವಿಶ್ವ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ಯುವಜನ ಜಾಗೃತಿ ದಿನಾಚರಣೆ. ದೇಶದ ಜಲಮೂಲಗಳ ಸಂರಕ್ಷಣೆ, ರೈತರಿಗಾಗಿ ವಿಶ್ವಾಸಾರ್ಹ ನೀರಾವರಿ ಸೌಲಭ್ಯ ಕೇಂದ್ರ ಸರ್ಕಾರದ ಗುರಿ. ರಾಜ್ಯದ ಮಳೆ ಅಭಾವದ ಜಿಲ್ಲೆಗಳಲ್ಲಿ ಮೋಡ ಬಿತ್ತನೆಗೆ ತಜ್ಞರೊಂದಿಗೆ ಸಚಿವ ಎಂಬಿ ಪಾಟೀಲ್ ಶೀಘ್ರ ಸಮಾಲೋಚನೆ. ವಿಕಸಿತ ಭಾರತ 2047 ಸಂಕಲ್ಪ, ಯುವಜನರ ಕೊಡುಗೆ ಗಣನೀಯ, ರಾಜ್ಯಪಾಲರ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹೌದು, ಕೇಳ್ತಾ ಇದ್ರ ಎಫ್ಎಂ ರೈನ್ಬೋ ಕನ್ನಡ ಕಾಮನಬೆಲ್ನಲ್ಲಿ. ಈಗ ಭಾವಸ್ಪಂದನದ ಸಮಯ, 7:15 ಆಗಿದೆ. ಸುಂದರ ಭಾವಗೀತೆಗಳು ನಿಮಗೋಸ್ಕರ ಕಾಯ್ತಾ ಇವೆ. ನಾನೇ ವೀಣೆ ನೀನೇ ತಂತಿ, ಕುವೆಂಪುರವರ ಸುಂದರ ರಚನೆಗೆ ಮಂಜುಳಾ ಗುರುರಾಜ್ ಅವರು ಧ್ವನಿಯಾಗಿದ್ದಾರೆ. ಅದಾದ ನಂತರ ರೂಪಾ ರಾವ್ ಹಾಗೂ ದೀಪಾ ರಾವ್ ಅವರ ಧ್ವನಿಯಲ್ಲಿ ಮತ್ತೊಂದು ಸುಂದರ ಭಾವಗೀತೆ. ಕೇಳ್ತಾರಿ ಎಫ್ಎಂ ರೈನ್ಬೋ.

ಮ್ಯೂಸಿಕಲಿ ಯೋರ್ಸ್ ಆಕಾಶವಾಣಿ ಕೇಳ್ತಾ ಇದ್ದೀರಾ ಭಾವಸ್ಪಂದನ. ಮುಂದಿನ ಭಾವಗೀತೆ ಎಂ ಡಿ ಪಲ್ಲವಿಯವರ ಧ್ವನಿಯಲ್ಲಿ, ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆ, ಯಾರು ಏನೇ ಕರೆಯಲಿ ಅನ್ನುವ ಸುಂದರ ಭಾವಗೀತೆ. ಕೇಳ್ತಾರಿ ಎಫ್ ಎಂ ರೈನ್ಬೋ.

0: ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಹಿಂಗಕ್ಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
3: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
2: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
4: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಭಾವಸ್ಪಂದನ ನಡೀತಾ ಇದೆ. ಕೆ ಎಸ್ ನರಸಿಂಹಸ್ವಾಮಿ ಅವರ ರಚನೆಯ ಸುಂದರ ಕವನ ಮೈಸೂರು ನಂದಸ್ವಾಮಿ ಅವರ ಧ್ವನಿಯಲ್ಲಿ ಕೇಳ್ತಾರೆ ಎಫ್ಎಂ ರೈನ್ಬೋ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಬಿಕ್ಕಟ್ಟಿನ ಸಮಯದಲ್ಲಿ ಆರ್ಥಿಕ ಸ್ಥಿರತೆ ಕಾಪಾಡಿಕೊಳ್ಳಲು ಭಾರತ ಉತ್ತಮವಾಗಿ ಸಜ್ಜಾಗಿದೆ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ನೆದರ್ಲ್ಯಾಂಡ್ಸ್ ರಾಣಿ ಮ್ಯಾಕ್ಸಿಮಾ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ವೆನೆಜುವೆಲಾ ಭೂಕಂಪ, ಮೃತರ ಸಂಖ್ಯೆ 188 ಏರಿಕೆ, ಮುಂದುವರಿದ ರಕ್ಷಣಾ ಕಾರ್ಯಾಚರಣೆ. ಮಹಿಳಾ ಟಿ20 ಕ್ರಿಕೆಟ್, ಬಾಂಗ್ಲಾದೇಶ ವಿರುದ್ಧ ಭಾರತ ತಂಡಕ್ಕೆ 5 ಭರ್ಜರಿ ಗೆಲುವು. ವಾರ್ತೆಗಳ ವಿವರ: ಬಿಕ್ಕಟ್ಟಿನ ಸಮಯದಲ್ಲಿ ತನ್ನ ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಮತ್ತು ಅಭಿವೃದ್ಧಿ ಆದ್ಯತೆಗಳನ್ನು ಕೈಗೆತ್ತಿಕೊಳ್ಳಲು ಭಾರತ ಉತ್ತಮವಾಗಿ ಸಜ್ಜಾಗಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ 2023 ಮತ್ತು 2024 ಬ್ಯಾಚ್ಗಳ ಮಿಲಿಟರಿ ಎಂಜಿನಿಯರ್ ಸೇವೆಗಳ ಅಧಿಕಾರಿ ತರಬೇತುದಾರರನ್ನು ಉದ್ದೇಶಿಸಿ ಮಾತನಾಡಿದ ರಾಷ್ಟ್ರಪತಿಗಳು, ಸ್ವಾವಲಂಬನೆಯು ರಾಷ್ಟ್ರಗಳಿಗೆ ಕಾರ್ಯತಂತ್ರದ ಅಗತ್ಯತೆಯಾಗಿದೆ ಎಂದು ಹೇಳಿದ್ದಾರೆ. ಸ್ಥಳೀಯ ರಕ್ಷಣಾ ಸಾಮರ್ಥ್ಯಗಳು, ಸುಧಾರಿತ ತಂತ್ರಜ್ಞಾನ ಮತ್ತು ದೃಢವಾದ ದೇಶೀಯ ಕೈಗಾರಿಕಾ ನೆಲೆಯು ಒಂದು ರಾಷ್ಟ್ರದ ಕಾರ್ಯಾಚರಣೆಯ ಸಿದ್ಧತೆ ಮತ್ತು ಕಾರ್ಯತಂತ್ರದ ಪರಿಣಾಮಕಾರಿ ತತ್ವವನ್ನು ಹೆಚ್ಚಿಸಲು ಹೇಗೆ ಮುಖ್ಯವಾಗಿದೆ ಎಂಬುದಕ್ಕೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಸಾಬೀತಾಗಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ನಾವೀನ್ಯತೆಯನ್ನು ಅಳವಡಿಸಿಕೊಳ್ಳಲು, ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳಲು ಮತ್ತು ಅವರು ಕೈಗೊಳ್ಳುವ ಪ್ರತಿಯೊಂದು ಯೋಜನೆಯಲ್ಲಿ ಶ್ರೇಷ್ಠತೆಗಾಗಿ ಶ್ರಮಿಸುವಂತೆ ಅವರು ಯುವ ಅಧಿಕಾರಿಗಳಿಗೆ ಸಲಹೆಯನ್ನು ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ನವದೆಹಲಿಯಲ್ಲಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯವರ ವಿಶೇಷ ನ್ಯಾಯವಾದಿ ನೆದರ್ಲ್ಯಾಂಡ್ಸ್ ರಾಣಿ ಮ್ಯಾಕ್ಸಿಮಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತದ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ನೇತೃತ್ವದ ಕ್ರಾಂತಿಯು ಹಣಕಾಸು ಸೇವೆಗಳನ್ನು ಹೆಚ್ಚು ಸುಲಭವಾಗಿ ಮತ್ತು ಕೈಗೆಟುಕುವಂತೆ ಮಾಡುತ್ತಿದೆ, ಸುಲಭತೆಯನ್ನು ಹೆಚ್ಚಿಸುತ್ತಿದೆ ಮತ್ತು ಜನರನ್ನು ಸಬಲೀಕರಣಗೊಳಿಸುತ್ತಿದೆ ಎಂಬುದರ ಕುರಿತು ಚರ್ಚೆ ನಡೆಸಲಾಯಿತು. ಭಾರತ ಪ್ರಪಂಚದಾದ್ಯಂತದ ಪಾಲುದಾರ ರಾಷ್ಟ್ರಗಳೊಂದಿಗೆ ತನ್ನ ಅನುಭವವನ್ನು ಹಂಚಿಕೊಳ್ಳಲು ಬದ್ಧವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆಯಿಂದ ಇದೇ 29 ಸೀಶೆಲ್ಸ್ ದೇಶಕ್ಕೆ ಭೇಟಿಯನ್ನು ನೀಡಲಿದ್ದು, ಸೀಶೆಲ್ಸ್ ರಾಷ್ಟ್ರೀಯ ದಿನದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಲಿದ್ದಾರೆ. ಭಾರತೀಯ ರಕ್ಷಣಾ ಪಡೆಗಳ ಒಂದು ತಂಡ ಮತ್ತು ಭಾರತೀಯ ನೌಕಾಪಡೆಯ 2 ಹಡಗುಗಳು ಈ ಆಚರಣೆಗಳಲ್ಲಿ ಭಾಗಿಯಾಗಲಿವೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸೀಶೆಲ್ಸ್ ಅಧ್ಯಕ್ಷರಾದಂಥ ಡಾ ಪ್ಯಾಟ್ರಿಕ್ ಹೆರ್ಮನಿ ಅವರೊಂದಿಗೆ ಮಾತುಕತೆಯನ್ನು ನಡೆಸಲಿದ್ದು, ದ್ವಿಪಕ್ಷೀಯ ಸಹಕಾರದ ವಿವಿಧ ಕ್ಷೇತ್ರಗಳನ್ನು ಪರಿಶೀಲಿಸುವ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟ್ರೀಯ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಪ್ರಧಾನಮಂತ್ರಿಯವರು ಸೀಶೆಲ್ಸ್ ರಾಷ್ಟ್ರೀಯ ಸಂಸತ್ತನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಲಿದ್ದು, ಭಾರತೀಯ ಮೂಲದ ಸಮುದಾಯದ ಸದಸ್ಯರೊಂದಿಗೆ ಸಂವಾದವನ್ನು ಕೂಡ ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ನವದೆಹಲಿಯಲ್ಲಿ ನಡೆಯಲಿರುವ ಮಾದಕ ದ್ರವ್ಯ ಸಮನ್ವಯ ಕೇಂದ್ರದ 10 ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಮಾದಕ ದ್ರವ್ಯ ನಿಯಂತ್ರಣ ದಳ ಆಯೋಜನೆ ಮಾಡಿರುವ ಈ ಸಭೆಯಲ್ಲಿ ದೇಶಾದ್ಯಂತ ಮಾದಕ ದ್ರವ್ಯ ಕಳ್ಳ ಸಾಗಣೆ ಮತ್ತು ಮಾದಕ ದ್ರವ್ಯ ದುರುಪಯೋಗವನ್ನು ಎದುರಿಸುವ ಪ್ರಯತ್ನಗಳನ್ನು ಪರಿಶೀಲಿಸಲು ಮತ್ತು ಬಲಪಡಿಸಲು ಕೇಂದ್ರ ಸಚಿವಾಲಯಗಳು, ರಾಜ್ಯ ಸರ್ಕಾರಗಳು ಮತ್ತು ಮಾದಕ ದ್ರವ್ಯ ಕಾನೂನು ಜಾರಿ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗಿಯಾಗಲಿದ್ದಾರೆ. ಈ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವರು ವಿವಿಧ ಪಾಲುದಾರರೊಂದಿಗೆ ವ್ಯಾಪಕ ಸಮಾಲೋಚನೆಗಳ ಮೂಲಕ ಸಿದ್ಧಪಡಿಸಲಾದ ಮಾದಕ ದ್ರವ್ಯ ನಿಯಂತ್ರಣ 2026-2029 ವಿಷನ್ ಡಾಕ್ಯುಮೆಂಟ್ ಅನ್ನು ಬಿಡುಗಡೆ ಮಾಡಲಿದ್ದಾರೆ. ಇದೇ ವೇಳೆ ಅಮಿತ್ ಶಾ ಅವರು ಎನ್ಸಿಬಿ ವಾರ್ಷಿಕ ವರದಿ 2025 ಕೂಡ ಬಿಡುಗಡೆ ಮಾಡಲಿದ್ದು, ಹಾಗೂ ಜಮ್ಮು ಮತ್ತು ಗುವಾಹಟಿಯಲ್ಲಿ ನೂತನವಾಗಿ ನಿರ್ಮಿಸಲಾದಂತಹ ಎನ್ಸಿಬಿ ವಲಯ ಕಚೇರಿಗಳನ್ನು ಉದ್ಘಾಟನೆ ಮಾಡಲಿದ್ದಾರೆ. ಮಾದಕ ವಸ್ತು ಕಳ್ಳ ಸಾಗಣೆ ವಿರುದ್ಧ ಸರ್ಕಾರದ ಶೂನ್ಯ ಸಹಿಷ್ಣುತಾ ನೀತಿಯನ್ನು ಬಲಪಡಿಸುವುದು ಮತ್ತು ಮಾದಕ ವಸ್ತು ಮುಕ್ತ ಭಾರತದ ದೃಷ್ಟಿಕೋನವನ್ನು ಮುನ್ನಡೆಸುವುದು ಈ ಸಭೆಯ ಮೂಲ ಉದ್ದೇಶವಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದವು ಜಾಗತಿಕ ಆರ್ಥಿಕತೆಯನ್ನು ಬೆಂಬಲಿಸುವ ಶಕ್ತಿಯ ಗಣಿಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅಭಿಪ್ರಾಯಪಟ್ಟಿದ್ದಾರೆ. ಲಂಡನ್ನಲ್ಲಿ ನಡೆದಂತಹ ಇಂಡಿಯಾ ಗ್ಲೋಬಲ್ ಫೋರಂ ಯುಕೆ ಇಂಡಿಯಾ ವೀಕ್ ಉದ್ದೇಶಿಸಿ ಮಾತನಾಡಿದ ಅವರು, ಬ್ರಿಟನ್ನೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದವು ಭಾರತ ಇದುವರೆಗೆ ಮಾಡಿಕೊಂಡಿರುವಂತಹ ಅತ್ಯಂತ ಸಮಗ್ರ ಒಪ್ಪಂದವಾಗಿದೆ ಎಂದು ಹೇಳಿದ್ದಾರೆ. ಜುಲೈ 15 ಜಾರಿಗೆ ಬರಲಿರುವ ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಅನುಷ್ಠಾನಕ್ಕೆ ಎರಡೂ ದೇಶಗಳ ಸಿದ್ಧತೆಯನ್ನು ಪರಿಶೀಲಿಸಲು ಸಚಿವರು 3 ಬ್ರಿಟನ್ ಭೇಟಿಯಲ್ಲಿದ್ದಾರೆ. ಈ ಒಪ್ಪಂದವು ಜಾಗತಿಕ ಮೌಲ್ಯ ಸರಪಳಿಗಳಲ್ಲಿ ಎರಡೂ ದೇಶಗಳನ್ನು ಮತ್ತಷ್ಟು ಸಂಯೋಜಿಸುತ್ತದೆ ಮತ್ತು ಆರ್ಥಿಕ ಸಹಕಾರ ಹಾಗೂ ಬೆಳವಣಿಗೆಗೆ ನೂತನ ಮಾರ್ಗಗಳನ್ನು ತೆರೆಯುತ್ತದೆ ಎಂದು ಸಚಿವ ಪಿಯೂಷ್ ಗೋಯಲ್ ಪ್ರತಿಪಾದಿಸಿದ್ದಾರೆ. ರಕ್ಷಣೆ ಮತ್ತು ನಿರ್ಣಾಯಕ ಖನಿಜಗಳು ಸೇರಿದಂತೆ ಹಲವಾರು ಪ್ರಮುಖ ಕ್ಷೇತ್ರಗಳಲ್ಲಿ ಎರಡೂ ದೇಶಗಳು ಸಹಕಾರವನ್ನು ಸ್ಥಿರವಾಗಿ ವಿಸ್ತರಿಸುತ್ತವೆ ಎಂದು ಅವರು ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಈ ತಿಂಗಳ 21ರಂದು ನಡೆದಂತಹ ನೀಟ್ UG 2026 ಮರುಪರೀಕ್ಷೆಯ ತಾತ್ಕಾಲಿಕ ಉತ್ತರ ಕೀಗಳ ಕುರಿತು ಪ್ರಶ್ನಿಸಲು ರಾಷ್ಟೀಯ ಪರೀಕ್ಷಾ ಸಂಸ್ಥೆ NTA ಅಭ್ಯರ್ಥಿಗಳಿಗೆ ಅವಕಾಶ ನೀಡಿದೆ. ತಾತ್ಕಾಲಿಕ ಉತ್ತರ ಕೀಗಳು ಅಧಿಕೃತ ನೀಟ್ ವೆಬ್ಸೈಟ್ www.neet.nta.in ಲಭ್ಯವಿದೆ. ಈ ತಿಂಗಳ 28ರವರೆಗೆ ಪ್ರತಿ ಪ್ರಶ್ನೆಗೆ 200 ರೂಪಾಯಿ ಶುಲ್ಕವನ್ನು ಪಾವತಿಸುವ ಮೂಲಕ ಅಭ್ಯರ್ಥಿಗಳು ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು. ಸವಾಲನ್ನು ಸ್ವೀಕರಿಸಿದರೆ ಶುಲ್ಕವನ್ನು ಮರುಪಾವತಿಸಲಾಗುತ್ತದೆ ಎಂದು NTA ತಿಳಿಸಿದೆ. ಮರುಪರೀಕ್ಷೆಯಲ್ಲಿ ಹಾಜರಾದ ಅಭ್ಯರ್ಥಿಗಳು ಶುಲ್ಕ ಮರುಪಾವತಿಗಾಗಿ ತಮ್ಮ ಬ್ಯಾಂಕ್ ಖಾತೆ ವಿವರಗಳನ್ನು ದೃಢೀಕರಿಸಲು ಮತ್ತು ನವೀಕರಿಸಲು NTA ಪೋರ್ಟಲ್ ಅನ್ನು ಸಹ ತೆರೆದಿದೆ. ಬ್ಯಾಂಕ್ ಖಾತೆ ವಿವರಗಳನ್ನು ನವೀಕರಿಸಲು ಈ ತಿಂಗಳ 30 ಕೊನೆಯ ದಿನಾಂಕವಾಗಿದೆ ಎಂದು NTA ತಿಳಿಸಿದೆ. ವೆನೆಜುವೆಲಾದಲ್ಲಿ ಸಂಭವಿಸಿದಂತಹ 2 ಪ್ರಬಲ ಭೂಕಂಪಗಳಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 188 ಏರಿಕೆಯಾಗಿದೆ ಎಂದು ವೆನೆಜುವೆಲಾದ ರಾಷ್ಟೀಯ ಸಂಸತ್ ಅಧ್ಯಕ್ಷರಾದಂತಹ ಜಾರ್ಜ್ ರೋಡ್ರಿಗ್ರೆಸ್ ತಿಳಿಸಿದ್ದಾರೆ. ಭೂಕಂಪದಿಂದಾಗಿ 1520 ಜನರು ಗಾಯಗೊಂಡಿದ್ದಾರೆ. ಸುಮಾರು 200 ಜನರು ಅವಶೇಷಗಳ ಅಡಿ ಸಿಲುಕಿಕೊಂಡಿದ್ದಾರೆ. ಅವಶೇಷಗಳ ಅಡಿ ಸಿಲುಕಿಕೊಂಡವರ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ರಾಜಧಾನಿ ಕ್ಯಾರಕಾಸ್ನ ಪಶ್ಚಿಮಕ್ಕೆ 160 ಕಿಲೋಮೀಟರ್ ದೂರದಲ್ಲಿ 7.2 ಮತ್ತು 7.5 ತೀವ್ರತೆಯ ಪ್ರಬಲ ಭೂಕಂಪಗಳು ಸಂಭವಿಸಿದ ನಂತರ ಕನಿಷ್ಠ 2927 ಕುಟುಂಬಗಳು ತಮ್ಮ ಮನೆಗಳನ್ನು ಕಳೆದುಕೊಂಡಿವೆ ಎಂದು ಜಾರ್ಜ್ ರೋಡ್ರಿಗಸ್ ಮಾಹಿತಿಯನ್ನು ನೀಡಿದ್ದಾರೆ. ದೇಶದ ವಿವಿಧ ಭಾಗಗಳಲ್ಲಿ ಇಂದು ಅಶೂರಾ ಎ ಮೊಹರಂ ಹಬ್ಬವನ್ನು ಶ್ರದ್ದಾಭಕ್ತಿಯಿಂದ ಆಚರಣೆ ಮಾಡಲಾಗುತ್ತಿದೆ. ಕರ್ಬಲಾದಲ್ಲಿ ಸತ್ಯ ಸದಾಚಾರ ಮತ್ತು ನ್ಯಾಯವನ್ನು ಎತ್ತಿಹಿಡಿಯಲು ತಮ್ಮ ಪ್ರಾಣವನ್ನೇ ಅರ್ಪಿಸಿದ ಪ್ರವಾದಿ ಮೊಹಮ್ಮದ್ ಅವರ ಮೊಮ್ಮಗ ಹಜರತ್ ಇಮಾಮ್ ಹುಸೇನ್ ಮತ್ತು ಅವರ ಸಹಚರರ ಹುತಾತ್ಮತೆಯನ್ನು ಈ ದಿನ ಪ್ರತಿಬಿಂಬಿಸುತ್ತದೆ. ಈ ಸಂದರ್ಭದಲ್ಲಿ ತಾಜಿಯಾ ಮೆರವಣಿಗೆಗಳನ್ನು ಆಯೋಜನೆ ಮಾಡಲಾಗಿದೆ. ಕರ್ಬಲಾದಲ್ಲಿ ಹುತಾತ್ಮರ ಅತ್ಯುನ್ನತ ತ್ಯಾಗವನ್ನು ಎತ್ತಿ ತೋರಿಸುವಂತಹ ಮಜಾಲಿಗಳು ಅಥವಾ ಧಾರ್ಮಿಕ ಸಭೆಗಳನ್ನು ಸಹ ಆಯೋಜನೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ವ್ಯಾಪಕವಾದ ಭದ್ರತಾ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ. ಕೈಗಾರಿಕಾ ಮತ್ತು ವಾಣಿಜ್ಯ LPG ಗ್ರಾಹಕರಿಗೆ ದೊಡ್ಡ ಪರಿಹಾರವಾಗಿ ಕೇಂದ್ರ ಸರ್ಕಾರ ದೇಶೀಯವಲ್ಲದ ಪ್ಯಾಕ್ ಮಾಡಿದ LPG ಪೂರೈಕೆಯ ಮೇಲಿನ ಎಲ್ಲ ರೀತಿಯ ನಿರ್ಬಂಧಗಳನ್ನು ತೆಗೆದುಹಾಕಿದೆ. ಅಲ್ಲದೆ ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಮೊದಲು ಇದ್ದ ಮಟ್ಟಕ್ಕೆ ಸರಬರಾಜುಗಳನ್ನು ಪುನಃ ಸ್ಥಾಪಿಸಿದೆ. ಬಿಕ್ಕಟ್ಟಿನ ಆರಂಭದಲ್ಲಿ ಸ್ಥಗಿತಗೊಳಿಸಲಾಗಿದ್ದಂತಹ ಬೃಹತ್ LPG ಪೂರೈಕೆಯನ್ನು ಬಿಕ್ಕಟ್ಟಿನ ಪೂರ್ವ ಬಳಕೆಯ ಮಟ್ಟಕ್ಕಿಂತ 50%ರಷ್ಟು ಸಡಿಲಿಸಲಾಗಿದೆ. ಇದು ವಾಣಿಜ್ಯ ಮತ್ತು ಕೈಗಾರಿಕಾ ಗ್ರಾಹಕರಿಗೆ ಗಮನಾರ್ಹ ಪರಿಹಾರವನ್ನು ನೀಡುತ್ತದೆ. LPG ಪೂರೈಕೆ ಪರಿಸ್ಥಿತಿಯಲ್ಲಿ ಇತ್ತೀಚಿನ ಸುಧಾರಣೆಯ ನಂತರ ಪುನಃಸ್ಥಾಪಿತವಾಗಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ಮ್ಯಾಂಚೆಸ್ಟರ್ನ ಎಮಿರೇಟ್ಸ್ ಓಲ್ಡ್ ಟ್ರಾಫರ್ಡ್ ಕ್ರೀಡಾಂಗಣದಲ್ಲಿ ನಡೆದಂತಹ ICC ಮಹಿಳಾ T20 ವಿಶ್ವಕಪ್ ಕ್ರಿಕೆಟ್ನ ಎ ಗುಂಪಿನ ಪಂದ್ಯದಲ್ಲಿ ಬಾಂಗ್ಲಾದೇಶ ವಿರುದ್ಧ ಭಾರತ 5 ವಿಕೆಟ್ಗಳಿಂದ ಭರ್ಜರಿ ಗೆಲುವು ದಾಖಲಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಬಾಂಗ್ಲಾದೇಶ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ನಷ್ಟಕ್ಕೆ 136 ರನ್ ಗಳಿಸಿತು. ಭಾರತದ ಪರ ರಾಧಾ ಯಾದವ್ 3 ವಿಕೆಟ್ ಮತ್ತು ಶ್ರೀಚರಣಿ 2 ವಿಕೆಟ್ ಕಬಳಿಸಿದರು. ಗೆಲುವಿನ ಗುರಿ ಬೆನ್ನತ್ತಿದಂತಹ ಭಾರತ 16.5 ಓವರ್ಗಳಲ್ಲಿ 5 ವಿಕೆಟ್ನಷ್ಟಕ್ಕೆ 139 ರನ್ ಗಳಿಸುವ ಮೂಲಕ ಗೆಲುವಿನ ನಗೆಯನ್ನು ಬೀರಿತು. 34 ಎಸೆತಗಳಲ್ಲಿ 53 ರನ್ ಸಿಡಿಸಿದಂತಹ ಶಫಾಲಿ ವರ್ಮಾ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಭಾರತ ಪುರುಷರ ತಂಡ ಇಂದು ಬೆಲ್ಫಾಸ್ಟ್ನಲ್ಲಿ ಮೊದಲ T20 ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯದಲ್ಲಿ ಆತಿಥೇಯ ಐರ್ಲೆಂಡ್ ವಿರುದ್ದ ಸೆಣಸಾಟ ನಡೆಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ಸಂಜೆ 6 ಗಂಟೆಗೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಕ್ಕಟ್ಟಿನ ಸಮಯದಲ್ಲಿ ಆರ್ಥಿಕ ಸ್ಥಿರತೆ ಕಾಪಾಡಿಕೊಳ್ಳಲು ಭಾರತ ಉತ್ತಮವಾಗಿ ಸಜ್ಜಾಗಿದೆ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ನೆದರ್ಲ್ಯಾಂಡ್ಸ್ ರಾಣಿ ಮ್ಯಾಕ್ಸಿಮಾ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ವೆನೆಜುವೆಲಾ ಭೂಕಂಪ, ಮೃತರ ಸಂಖ್ಯೆ 188 ಏರಿಕೆ, ಮುಂದುವರಿದ ರಕ್ಷಣಾ ಕಾರ್ಯಾಚರಣೆ. ಮಹಿಳಾ T20 ಕ್ರಿಕೆಟ್, ಬಾಂಗ್ಲಾದೇಶ ವಿರುದ್ದ ಭಾರತ ತಂಡಕ್ಕೆ 5 ವಿಕೆಟ್ಗಳ ಭರ್ಜರಿ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 PM.

ಸಮಯ ಆಗಿದೆ 7:45. ಕೇಳ್ತಾ ಇದ್ರ ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬೆಲ್ನಲ್ಲಿ ಭಾವಸ್ಪಂದನ ಮತ್ತೆ ಈ ಸುಂದರ ಭಾವಗೀತೆಗಳು ನಿಮಗೋಸ್ಕರ ಪ್ರಸಾರ ಆಗ್ತಾ ಇವೆ. ಮುಂದೆ ಅಪರ್ಣಾ ಎಸ್ ಅವರ ಧ್ವನಿಯಲ್ಲಿ ಎಂ ವ್ಯಾಸರಾವ್ ಅವರ ಸುಂದರ ಕವನ ಯಾರ ಧ್ವನಿಯದು ಅನ್ನುವ ಸುಂದರ ಹಾಡು, ಅದಾದ ನಂತರ ಜಯಶ್ರೀಯವರ ಧ್ವನಿಯಲ್ಲಿ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ಮತ್ತೊಂದು ಸುಂದರ ಕವನ. ಕೇಳ್ತಾರೆ ಎಫ್ ಎಂ ರೈನ್ಬೋ.

0: India continues to be a major driver of global economic growth despite economic impact of Iran conflict and higher energy prices. In football, Ecuador advanced to FIFA World Cup knockout stage, beating Germany 2-1 in New Jersey. And in cricket, Shefali Verma powers India to 5-wicket win over Bangladesh in Women's T20 World Cup in Manchester. And with that, we end the morning news. Have a nice day.
1: ಸಮಯ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
3: ನಾವು ನಿನ್ನೆ ತಮಿಳುನಾಡಿನ ಸಮುದಾಯ ಕೇಂದ್ರಗಳ ಕುರಿತು ಪರಿಚಯ ಮಾಡಿಕೊಂಡ್ವಿ. ಇವತ್ತು ಪಂಜಾಬ್ನಲ್ಲಿ ಈ ಹಿಂದೆ ಇದ್ದ ಸಮುದಾಯ ಕೇಂದ್ರಗಳನ್ನ ನೋಡೋಣ. 2011 ಫೆಬ್ರವರಿ 13 ಕಾರ್ಯಾರಂಭ ಮಾಡಿದ ಪಂಜಾಬ್ ವಿಶ್ವವಿದ್ಯಾಲಯದ ಸಮುದಾಯ ರೇಡಿಯೋ ಕೇಂದ್ರದ ಹೆಸರು ಜ್ಯೋತಿಗಮ್ಯ. ಲುಧಿಯಾನದ ಗುರುನಾನಕ್ ಮಹಿಳಾ ವಿಶ್ವವಿದ್ಯಾಲಯದ ಸಮುದಾಯ ಕೇಂದ್ರ, ಚಂಡೀಗಢದ ಸದ್ಗುರು ಫೌಂಡೇಶನ್ದ ದೇಶ್

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
2: ಶುಕ್ರವಾರ ಬೆಳಗ್ಗೆ 8:30 FM ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 FM ನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು ನಿಮ್ಹಾನ್ಸ್ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಸ್ನೇಹಿತರೆ, ಕೇಳ್ತಾ ಇದ್ರ ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಮನೋಚಿಂತನ.
1: ಆಕಾಶವಾಣಿ
2: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
1: ಆತ್ಮಹತ್ಯೆ ಒಂದು ಸಾಮಾಜಿಕ ಪಿಡುಗು.
3: ಭಾರತದಲ್ಲಿ ಪ್ರತಿ ವರ್ಷ 1 ಲಕ್ಷಕ್ಕೂ ಹೆಚ್ಚು ಜನರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ.
1: ಆತ್ಮಹತ್ಯೆ ಕುರಿತು ಇರುವ ಕಳಂಕ ತಾರತಮ್ಯವನ್ನು ದೂರ ಮಾಡಿ.
3: ಕುಟುಂಬದಲ್ಲಿ ನಿರಾಸಕ್ತಿ, ನಡವಳಿಕೆಯಲ್ಲಿ ಬದಲಾವಣೆ, ಜೀವನದಲ್ಲಿ ನಿರಾಸೆ, ಹೆಚ್ಚಾದ ದುಶ್ಚಟಗಳು, ಹಸಿವು, ನಿದ್ರೆಯ ತೊಂದರೆ, ಸಾವಿನ ಬಗ್ಗೆ ಮಾತನಾಡುವುದು, ಇವು ಆತ್ಮಹತ್ಯೆ ಮನೋಭಾವದ ಎಚ್ಚರಿಕೆಯ ಲಕ್ಷಣಗಳು.
1: ಆರಂಭದಲ್ಲೇ ಈ ಲಕ್ಷಣಗಳನ್ನು ಗುರುತಿಸಿ ಚಿಕಿತ್ಸೆ ನೀಡಿದಲ್ಲಿ ಆತ್ಮಹತ್ಯೆ ತಡೆಗಟ್ಟಬಹುದು.
3: ಹೆಚ್ಚಿನ ಮಾಹಿತಿಗೆ ಟೆಲಿಮನಸ್ 144-16 ಗೆ ಕರೆ ಮಾಡಿ.
1: ಸಾರ್ವಜನಿಕ ಹಿತಾಸಕ್ತಿಗಾಗಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಪ್ರಕಟಣೆ.
2: ಮನೋಚಿಂತನ, ಮನಸ್ಸಿನ ಮಂಥನ.
0: ತಂಬಾಕು ವ್ಯಸನ ನಿವಾರಣಾ ಕೇಂದ್ರ ಈ ಕುರಿತಾಗಿ

0: ದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಮತ್ತು ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು.
1: ಇವತ್ತಿನ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು. ತಂಬಾಕು ಮತ್ತು ನಿಕೋಟಿನ್ ವ್ಯಸನ ನಿವಾರಣೆ ಸೇರಿದಂತೆ ಮಾದಕ ದ್ರವ್ಯ ಬಳಕೆಯ ಅಸ್ವಸ್ಥತೆಗಳಲ್ಲಿ ವ್ಯಾಪಕ ಪರಿಣಿತಿಯನ್ನು ಹೊಂದಿದ್ದಾರೆ ಡಾಕ್ಟರ್ ಸುಬೋಧ್ ಬಿಎನ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ತಂಬಾಕು ಯಾವುದೇ ರೂಪದಲ್ಲಿದ್ರೂ ಅದು ಮಾರಕ, ವಿಷಕಾರಿ. ವಿಶ್ವ ಆರೋಗ್ಯ ಸಂಸ್ಥೆ ತಂಬಾಕು ಬಳಕೆಯನ್ನ ವಿಶ್ವದ ಏಕೈಕ ತಡೆಗಟ್ಟಬಹುದಾದ ಸಾವಿನ ಪ್ರಮುಖ ಕಾರಣ ಅಂತ ಕೂಡ ಘೋಷಣೆ ಮಾಡಿದೆ. ಈ ತಂಬಾಕಿನಲ್ಲಿ ಅಂಥ ಮಾರಕ ರಾಸಾಯನಿಕಗಳು ಏನಿದೆ?
2: ತಂಬಾಕುವನ್ನು ನಾವು ಭಾರತದಲ್ಲಿ ಎರಡು ತರವಾಗಿ ಯೂಸ್ ಮಾಡ್ತೇವೆ. ಧೂಮಪಾನ ಅಂತ ಹೇಳ್ತೇವೆ, ಸ್ಮೋಕಿಂಗ್ ಅಂತ ಹೇಳ್ತೇವೆ. ಇನ್ನು ಅದರಲ್ಲಿ ಬೀಡಿ, ಸಿಗರೇಟು, ಈಗ ಯಂಗೆಸ್ಟರ್ಸ್ ಗೆ ಅದು ಇ ಸಿಗರೇಟ್ ಅಂತೇಳಿ ಮಾತಾಡ್ತಾರೆ, ಕೆಲವರು ವೀಪಿಂಗ್ ಅಂತ ಮಾತಾಡ್ತಾರೆ. ಇನ್ನೊಂದರ ತಂಬಾಕುನ ಯೂಸ್ ಮಾಡೋದು ಅಂತ ಹೇಳಿದ್ರೆ ತಂಬಾಕುನು ಹೊಗೆ ರಹಿತ ಅಂತ ಹೇಳ್ತೀವಿ ನಾವು, ಇಂಗ್ಲಿಷ್ ಅಲ್ಲಿ ಸ್ಮೋಕ್ಲೆಸ್ ಅಂತ ಹೇಳ್ತೇವೆ. ಜಗಿಯುವುದು ಅಂತ ಹೇಳ್ತೇವೆ. ಯಾವ್ಯಾವ ತರತರವಾದ ಮಾದಕ ವಸ್ತುಗಳನ್ನು ಉಪಯೋಗಿಸ್ತಾರೆ ಅದರಲ್ಲಿ ಸ್ಟಡಿ ಮಾಡಿದಾಗ ಅರೌಂಡ್ 27 crore ಜನಗಳು ಇಂಡಿಯಾದಲ್ಲಿ ಈಗ ಧೂಮಪಾನ ಅಥವಾ ತಂಬಾಕುನ್ನು ಜಗಿಯುವುದರಿಂದ ಯೂಸ್ ಮಾಡ್ತಾ ಇದ್ದಾರೆ. ತಂಬಾಕು ಸ್ಮೋಕಿಂಗ್ ಮಾಡುವವರು, ಜಗಿಯೋರು, ಇದರ ಎರಡರಲ್ಲೂ ತಂಬಾಕುದು ತೊಂದರೆಗಳು ಶರೀರಕ್ಕೆ ಎಲ್ಲ ಅಂಗಗಳಿಗೂ ಆಗುತ್ತೆ. ಮೇಲೆಯಿಂದ ಕೆಳಗೆ, ಕೂದಲಿಂದ ಇಟ್ಕೊಂಡು ಪಾದ ತನಕನು ಎಲ್ಲ ಶರೀರದ ಅಂಗದ ಮೇಲೆ ತಂಬಾಕು ಸೇವನೆಯಿಂದ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ. ಇದನ್ನು ನೋಡಿದರೆ ಅದರಲ್ಲಿ ಮೋಸ್ಟ್ ಡೇಂಜರಸ್ ಎಲ್ಲರಿಗೂ ಗೊತ್ತಿರೋದು ಅಂತ ಹೇಳಿದ್ರೆ ಕ್ಯಾನ್ಸರ್. ವರ್ಲ್ಡ್ ಅಲ್ಲಿ ಅರೌಂಡ್ 4 ಕ್ಯಾನ್ಸರ್ ಪೇಷಂಟ್ಸ್ ಇದ್ರೆ ಅದರಲ್ಲಿ 1 ಕ್ಯಾನ್ಸರ್ ಪೇಷಂಟ್ ತಂಬಾಕು ಯೂಸ್ ಮಾಡುವುದರಿಂದಲೇ ಆಗುತ್ತೆ. 7,000 ರಾಸಾಯನಿಕಗಳು ಇರುತ್ತೆ, ಅದರಲ್ಲಿ 250 ರಾಸಾಯನಿಕದಿಂದ ಕ್ಯಾನ್ಸರ್ ಆಗುತ್ತೆ. ಅದರಲ್ಲಿ 70 ಅಂತೂ ಗ್ಯಾರಂಟಿ ಕ್ಯಾನ್ಸರ್ ಕಾಸ್ ಮಾಡುತ್ತೆ ಅಂತ ಗೊತ್ತಿರುತ್ತೆ. ಸೊ ಆಗ ರಾಸಾಯನಿಕಗಳು ಇರೋದ್ರಿಂದಲೇ ಎಲ್ಲರಿಗೂ ಹೇಳುದು ತಂಬಾಕುವನ್ನು ಸ್ಮೋಕಿಂಗ್ ಉಪಯೋಗಿಸಬಾರದು.
1: ಈ ತಂಬಾಕು ಸೇವನೆಯಿಂದ ಪರಿಣಾಮ ತುಂಬಾ ತೀವ್ರವಾಗಿರುತ್ತೆ ಅಂತ ಕೂಡ ಹೇಳಿದ್ರಿ. ಈ ತಂಬಾಕನ್ನ ಯಾರು ಹೆಚ್ಚು ಉಪಯೋಗಿಸ್ತಾರೆ, ಅಂದ್ರೆ ಯಾರು ವ್ಯಸನಿಗಳಾಗ್ತಾರೆ?
2: ಯಂಗ್ಸ್ಟರ್ಸ್ ಈಗ ಇ ಸಿಗರೇಟ್ ಅಂತ ಅದನ್ನು ಯೂಸ್ ಮಾಡಿ ಅದು ಡೇಂಜರ್ ಇಲ್ಲ ಅಂತೇಳಿ ಅದರ ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡ್ತಾರೆ ಸೋಷಿಯಲ್ ಮೀಡಿಯಾ ಅದರಲ್ಲೆಲ್ಲ. ಆದ್ರೆ ಅದು ಇ ಸಿಗರೇಟು ಸಿಗರೇಟ್ ಎಷ್ಟು ಮಾಡ್ತಾರೆ ಅಷ್ಟೇ ಡೇಂಜರು ಇದೆ, ಅದರಲ್ಲೂ ಸೇಮ್ ಪ್ರಾಬ್ಲಮ್ ಆಗುತ್ತೆ ತುಂಬಾ ಹೊತ್ತು ಯೂಸ್ ಮಾಡಿದ್ರೆ. ಸೊ ಅದು ಸಹ ಅಷ್ಟೇ ಡೇಂಜರ್. ಸೊ ಅದಕ್ಕೆ ನಾವು ಅದನ್ನು ಸಹ ಯೂಸ್ ಮಾಡಬಾರ್ದು. ಈಗ ನಮ್ಮಲ್ಲಿ ನಾನು ಆಗೊಂದು ಹೇಳಿದೆ 27 crore ಜನ ಯೂಸ್ ಮಾಡ್ತಾರೆ ಅಂತ ಇಂಡಿಯಾದಲ್ಲಿ, ಅದರಲ್ಲಿ ಅರೌಂಡ್ 20 crore ಬರೀ ಸ್ಮೋಕ್ಲೆಸ್ ಅಂತ ಹೇಳ್ತೀವಲ್ಲ ಜರ್ದ ಅದನ್ನು ಯೂಸ್ ಮಾಡ್ತಾರೆ. ಅದರಲ್ಲಿ ಅರೌಂಡ್ 10 crore ಅರೌಂಡ್ ಸ್ಮೋಕಿಂಗ್ ಯೂಸ್ ಮಾಡ್ತಾರೆ, ಅದರೊಂದು 30 lakh ಅರೌಂಡ್ ಎರಡನ್ನು ಯೂಸ್ ಮಾಡ್ತಾರೆ ಇದರಲ್ಲಿ ಅಡಲ್ಟ್ಸ್ ಅಲ್ಲಿ.
1: ಆದ್ರೆ ಉಪಯೋಗಿಸೋರು ಎಲ್ಲರಿಗೂ ನಾವು ವ್ಯಸನಿಗಳು ಅಂತ ಹೇಳಲ್ಲ. ಸೊ ಹಾಗಾದ್ರೆ ವ್ಯಸನಿಗಳು ಯಾರು?
2: ವ್ಯಸನಿಗಳು ಅಂತ ಹೇಳಿದ್ರೆ ನಾವು ICD-10 ಅಥವಾ ICD-11 ಈಗ ಯೂಸ್ ಮಾಡ್ತಾರೆ, ಅದು ಇಂಟರ್ನ್ಯಾಷನಲ್ ಕ್ಲಾಸಿಫಿಕೇಶನ್ ಆಫ್ ಡಿಸಾರ್ಡರ್ಸ್ 11 ಅಂತ. ಅದರಲ್ಲಿ ಕೆಲವು ಲಕ್ಷಣಗಳು ಇದ್ರೆ ಅವರು ಡಿಪೆಂಡೆಂಟ್ ಅಂತ. ಅದರಲ್ಲೂ ಅಂತ ಹೇಳಿದ್ರೆ ಯಾರಾದರೂ ತಂಬಾಕುವನ್ನು ಸೇವನೆ ಮಾಡದೇ ಇದ್ರೆ ಅವರಲ್ಲಿ ವಿಡ್ರಾವಲ್ ಸಿಂಪ್ಟಮ್ಸ್ ಅಂತ ಹೇಳ್ತೇವೆ. ಅದರಲ್ಲಿ ಇರಿಟೇಬಲ್ ಆಗುತ್ತೆ, ಸಿಟ್ಟು ಬರುತ್ತೆ, ಎದ್ದ ಕೂಡಲೇ ಎಷ್ಟು ಬೇಗ ಯೂಸ್ ಮಾಡ್ತಾರೆ ತಂಬಾಕುವನ್ನು, ಅದು ಸಿವಿಯರಿಟಿಯನ್ನು ಇಂಡಿಕೇಟ್ ಮಾಡುತ್ತೆ. ಇನ್ನಂತ ಹೇಳಿದ್ರೆ ಸಿಗರೇಟ್ ಇಲ್ಲದೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಅದು ಆ ತಕೊಂಡೇ ಅವರು ನಾರ್ಮಲ್ ಆಗಿ ಕೆಲಸ ಮಾಡಬಹುದು. ಅವ್ರು ಹೇಳ್ತಾರೆ ನನಗೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಒಂದ್ಸಲ ಸ್ಮೋಕ್ ಮಾಡಿ ಬಂದ್ಬಿಡ್ತೀನಿ, ಆಮೇಲೆ ನಾನೆಲ್ಲ ಆರಾಮಾಗಿ ಕೆಲಸ ಮಾಡಬಹುದು, ಅದು ಇನ್ನೊಂದು ಕ್ರೈಟೀರಿಯಾ. ಇನ್ನೊಂದು ಅಂತ ಹೇಳಿದ್ರೆ ಅದನ್ನು ತಗೊಳ್ತಾ ಶರೀರದಲ್ಲಿ ಅಥವಾ ಬೇರೆ ತರ ಹಾನಿಗಳು ಉಂಟಾಗುವುದು. ಅದು ಅಂತೇಳಿ ಅದರಲ್ಲಿ ಮೋಸ್ಟ್ ಕಾಮನ್ ಹಾನಿ ಆಗುದು ಅಂತ ಹೇಳಿದ್ರೆ ಶ್ವಾಸಕೋಶದಲ್ಲಿ ಬೇಗ ಬೇಗ ನಮಗೆ ಕೋಲ್ಡ್, ಕಾಫು ಅದೆಲ್ಲ ಆಗುದು. ಇದು 3 ಕ್ರೈಟೀರಿಯಾ ಇರುತ್ತೆ, ಇದರಲ್ಲಿ ಯಾವ್ದಾದ್ರು 2 ಆದ್ರೂ ಸಹ ಅವರು ವ್ಯಸನಿಗಳು.
1: ಓಕೆ,
2: ಅಂದ್ರೆ ನಾವು ಸಿಂಡ್ರೋಮ್ಸ್ ಅಂತ ಹೇಳ್ತೇವೆ, ನಿಕೋಟಿನ್ ಯೂಸ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ ನಾವು.
1: ಸಿಗರೇಟ್ ಸೇದವರಿಗೆ ನೀವು ಹೇಳಿದಂತ ಎಲ್ಲಾ ಲಕ್ಷಣಗಳು ಇರುತ್ತೆ, ವ್ಯಸನಿಗಳು ಆಗುವಂತ ಚಾನ್ಸಸ್ ಇರುತ್ತೆ. ಆದ್ರೆ ಸಿಗರೇಟ್ ಸೇದದೆ ಇರುವಂತವರಿಗೂ ಇದು ಎಫೆಕ್ಟ್ ಆಗುತ್ತೆ, ಅದು ಹೇಗೆ?
2: ಅದರಲ್ಲಿ ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಇದೆ, ಥರ್ಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಇದೆ. ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತೇಳಿ ನೀವು ಬಸ್ಸಲ್ಲಿ ಹೋಗುವಾಗ ಯಾರಾದ್ರೂ ಸ್ಮೋಕ್ ಮಾಡ್ತಾ ಇದ್ದಾರೆ, ಬೀಡಿ ಸೇರ್ತಾ ಇರ್ತಾರೆ, ಆಗ ಅದರಲ್ಲಿ ಅವ್ರು ಆ ಇದರಲ್ಲಿರುವುದರಿಂದ ನಿಮಗೂ ಸಹ ಅದರ ರಾಸಾಯನಿಕ ಯಾವುದು ಕ್ಯಾನ್ಸರ್ ಕಾಸ್ ಮಾಡಬಹುದು ಅಥವಾ ಡೇಂಜರಸ್ ರಾಸಾಯನಿಕ ನಿಮ್ಮ ಬಾಡಿ ಒಳಗೂ ಹೋಗ್ಬೋದು, ಅದನ್ನ ನಾವು ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಹೇಳ್ತೇವೆ. ಇನ್ನೊಂದು ಥರ್ಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಹೇಳಿದ್ರೆ ಮನೇಲಿ ಸ್ಮೋಕ್ ಮಾಡುವಾಗ ನಿಮ್ಮ ಡ್ರೆಸ್ ಅಲ್ಲಿ ಎಲ್ಲಾದ್ರೂ ಅದು
1: ಧೂಳು
2: ಅದು ಹೊಗೆದ್ದು ತಂಬಾಕುದು ಪಾರ್ಟ್ ನಿಮ್ಮ ಶರೀರದಲ್ಲಿ ಯಾವ್ದಾದ್ರು ಡ್ರೆಸ್ ಅಲ್ಲಿ ಅದನ್ನ ಅಂಟ್ಕೊಂಡಿರುತ್ತಲ್ಲ, ಅದರಿಂದಲೂ ತಂಬಾಕು ರಾಸಾಯನಿಕ ಮಕ್ಕಳಿಗೂ ಅವರ ಮನೆಯವರಿಗೂ ಹೋಗ್ಬೋದು, ಅದನ್ನು ನಾವು ಥರ್ಡ್ ಹ್ಯಾಂಡ್ ಸ್ಮೋಕ್ ಅಂತ ಹೇಳ್ತೇವೆ. ಸೆಕೆಂಡ್ ಹ್ಯಾಂಡ್ ಸ್ಮೋಕು ಅಷ್ಟೇ ಡೇಂಜರ್ ಇದೆ, ಥರ್ಡ್ ಹ್ಯಾಂಡ್ ಸ್ಮೋಕು ಅಷ್ಟೇ ಡೇಂಜರ್ ಇದೆ.
1: ಈ ಸಿಗರೇಟ್ ಮತ್ತೆ ವೇಪಿಂಗ್ ಯುವ ಪೀಳಿಗೆಯಲ್ಲಿ ಹೆಚ್ಚಾಗಿದೆಯಲ್ಲ, ಇದು ಮತ್ತೆ ಜಗಿಯೋದು, ಇದು ಎರಡರ ವ್ಯತ್ಯಾಸ ಮತ್ತೆ ಎಷ್ಟು ಹಾನಿ, ಯಾವುದು ತುಂಬಾ ಹಾನಿ ಮಾಡುತ್ತೆ?
2: ಈಗ ನಾವು ಇ ಸಿಗರೇಟ್ ಅಂತ ಹೇಳ್ತೀವಲ್ಲ, ವೇಪಿಂಗ್ ಅಂತ ಹೇಳ್ತೇವೆ, ಅದರಲ್ಲಿ ಯಂಗೆಸ್ಟರ್ಸ್ ಅಲ್ಲಿ

0: ಜಾಸ್ತಿ ಆಗ್ತಾ ಇದೆ, ಅದು ವೇಪರ್ ಆಗಿ ಅದು ಸ್ಪ್ರೆಡ್ ಆಗುತ್ತೆ. ಸೊ ಅದರಲ್ಲೂ ಕೆಮಿಕಲ್ ಇರುತ್ತೆ. ಸೊ ಮೊದಲೇನು ಹೇಳ್ತಾ ಇದ್ರು ಅದು ಅಷ್ಟು ಡೇಂಜರ್ ಇಲ್ಲ ಅಂತ, ಈಗೆಲ್ಲ ಸ್ಟಡೀಸ್ ಏನು ಹೇಳ್ತಾ ಇದೆ ಅಂತ ಅದು ಸಹ ಡೇಂಜರ್ ಇದೆ. ಅದಕ್ಕೆ 2019 ಗೌರ್ಮೆಂಟ್ ಆಫ್ ಇಂಡಿಯಾ ಅದನ್ನು ಇ ಸಿಗರೇಟ್ ಅನ್ನು ಬ್ಯಾನ್ ಮಾಡಿದೆ. ಸೇಲ್ ಮಾಡೋದು, ಪ್ರೊಕ್ಯೂರ್ ಮಾಡೋದು, ಅವರಿಗೆ ಪನಿಷ್ಮೆಂಟು ಇದೆ, ಸ್ಟ್ರಿಕ್ಟ್ ಪನಿಷ್ಮೆಂಟು ಇದೆ. ಅದನ್ನು ಯಾರು ತಗೊಳ್ಳೋದು ಅದೆಲ್ಲ ಇಲ್ಲೀಗಲ್ ಇಂಡಿಯಾದಲ್ಲಿ, ಯಾಕಂದ್ರೆ ಬ್ಯಾನ್ ಆಗೋಗಿದೆ ಇ ಸಿಗರೇಟ್ ಎಲ್ಲ. ಸೊ ಯಾರೇ ಯೂಸ್ ಮಾಡ್ತಾ ಇದ್ರು ಸಹ ಅದು ತಪ್ಪು, ಅದು ಇಲ್ಲೀಗಲ್ ಆಕ್ಟಿವಿಟೀಸ್. ಸೊ ಅದು ಸಹ ಸೇಮ್, ತಂಬಾಕು ಯಾವ ತರ ಬಾಡಿಗೆ ಎಂಟರ್ ಆಗುತ್ತೆ ಅದೇ ತರ ಅದು ಸಹ ಸೇಮ್ ಡೇಂಜರ್.
1: ಇನ್ನು ಯಾರಾದರೂ ಈ ತಂಬಾಕು ವ್ಯಸನದಿಂದ ಮುಕ್ತರಾಗಬೇಕು, ಒಳ್ಳೆಯ ಜೀವನವನ್ನ ನಡೆಸಬೇಕು ಅನ್ನೋರಿಗೆ ಯಾವ ರೀತಿಯ ಮಾರ್ಗದರ್ಶನ ನೀಡಬಹುದು?
0: ಇದಕ್ಕೆ ನಮ್ಮ ಇಂಡಿಯಾದಲ್ಲೇ ಟೊಬಾಕೊ ಕ್ವಿಟ್ ಲೈನ್ ಅಂತ ಇದೆ, ಅದು 1800-11-2356 ಈ ನಂಬರಿಗೆ ಕಾಲ್ ಮಾಡಿದ್ರೆ ಅಲ್ಲಿ ಕೌನ್ಸಿಲರ್ಸ್ ಎಲ್ಲ ಇರ್ತಾರೆ. ಅದರದ್ದು ಈ ಸೆಂಟರ್ ನಮ್ಮ ನಿಮಾನ್ಸಲ್ಲೇ ಇದೆ. ಸೊ ಯಾರು ಬೇಕಾದ್ರೂ ಯಾವಾಗಲೂ ಆ ಟೋಲ್ ಫ್ರೀ ನಂಬರ್ಗೆ ಕಾಲ್ ಮಾಡಿದ್ರೆ ಅವರು ಯಾವಾಗಲೂ ಕೌನ್ಸಿಲರ್ಸ್ ಮಾತಾಡಿ ಬೇಕಾದ್ರೆ ಅವರಿಗೆ ಸೈಕಾಟ್ರಿಸ್ಟಿಗೆ ತೋರಿಸಿ ಅವರಿಗೆ ಮಾತ್ರೆನು ಮಾಡ್ಕೊಡ್ತಾರೆ, ಇಲ್ದರೆ ಕೌನ್ಸಿಲಿಂಗು ಮಾಡ್ತಾರೆ. ಸೊ ಯಾರಾದರೂ ತೊಂದರೆ ಇದ್ರೆ, ಅವ್ರಿಗೆ ಅನಿಸಿದ್ರೆ, ಸೊ ಅವರು ಅದಕ್ಕೆ ಕಾಲ್ ಮಾಡಿ ಮಾಹಿತಿಗಳನ್ನು ತಗೋಬಹುದು, ಏನೇನು ಮಾಡಬೇಕು, ಏನೇನು ಮಾಡಬಹುದು, ಅದು ಯಾವಾಗ ಅವರು ಡಾಕ್ಟರ್ ಹತ್ರ ತೋರಿಸ್ಕೋಬೇಕಾಗುತ್ತೆ ಎಲ್ಲದರ ಬಗ್ಗೆನೂ ಮಾಹಿತಿ ತಗೋಬಹುದು. ಅವರು ನಿಯರೆಸ್ಟ್ ಅಂದರೆ ಯಾವುದು ಪಕ್ಕದಲ್ಲಿ ಡಾಕ್ಟರ್ಗಳು ಇದ್ದಾರೆ, ಯಾವ್ಯಾವ ಸೆಂಟ್ರಿಗೆ ಹೋಗ್ಬೋದು, ಅವರೆಲ್ಲ ಅದರ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಕೊಡ್ತಾರೆ. ಅದು ಎಲ್ಲ ಲ್ಯಾಂಗ್ವೇಜಲ್ಲೂ ಇದೆ ಇಂಡಿಯಾದಲ್ಲಿ, ಅವರಿಗೆ ಬೇಕಾದ ಭಾಷೆಯಲ್ಲಿ ಅವರು ಟ್ರೀಟ್ಮೆಂಟ್ ಅನ್ನು ತಗೋಬಹುದು.
1: ಈ ತಂಬಾಕು ವ್ಯಸನಕ್ಕೆ ಯಾವ ರೀತಿಯ ಚಿಕಿತ್ಸೆಗಳಿವೆ?
0: ಅದಕ್ಕೂ ಫಾರ್ಮಕೊಲಾಜಿಕಲ್ ಇದೆ, ಅದು ಕೌನ್ಸಿಲಿಂಗ್, ಅದು ನಾನ್ ಫಾರ್ಮಕೊಲಾಜಿಕಲ್, ಅದು ಕೌನ್ಸಿಲಿಂಗ್ ಎರಡೂ ಇದೆ. ಅದರಲ್ಲಿ ನಾವು ಒಂದಂದರೆ ಅದನ್ನು ಸೇಫ್ ಆಗಿ ನಿಕೋಟಿನ್ ಇರುವ ಗಮ್ಸ್, ಪ್ಯಾಚಸ್, ಅಥವಾ ಸ್ಪ್ರೇಸ್ ಎಲ್ಲ ಬರುತ್ತೆ. ಸೊ ನಾವು ಅದನ್ನು ರಿಪ್ಲೇಸ್ ಮಾಡ್ತೀವಿ, ಅದರಲ್ಲಿ ಅದನ್ನು ಗ್ರ್ಯಾಜುವಲಿ ಕಮ್ಮಿ ಮಾಡಿ ಬಂದ್ ಮಾಡ್ತೀವಿ. ಅದು ಒಂಥರ ಟ್ರೀಟ್ಮೆಂಟು. ಇನ್ನೊಂದು ಅಂತ ಹೇಳಿದರೆ ಮಾತ್ರೆಗಳು ಇದೆ, ಅದಕ್ಕೆ ನೀವು ಡಾಕ್ಟರ್ ಹತ್ರ ಹೋಗಬೇಕು, ಅವ್ರು ನೋಡಿ ಯಾರಿಗೆ ಮಾತ್ರೆ ತಗೋಬೇಕು ಅವರಿಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ. ತುಂಬ ಥರದ್ದು ಮಾತ್ರೆಗಳು ಇವೆ, ಅದಕ್ಕೆ ಅವ್ರಿಗೆ ಯಾವ ಕಂಡೀಷನ್ ಇದೆ ಅದರ ಮೇಲೆ. ಇನ್ನೊಂದು ಕೌನ್ಸಿಲಿಂಗ್, ಕೌನ್ಸಿಲಿಂಗು ಸಹ ಅಷ್ಟೇ ಇಂಪಾರ್ಟೆಂಟ್ ಎಷ್ಟು ಮಾತ್ರೆ. ಕೌನ್ಸಿಲಿಂಗ್ ಯಾಕೆ ಇಂಪಾರ್ಟೆಂಟ್ ಅಂದರೆ ನಮಗೆ ಹೊಸ ಅಭ್ಯಾಸಗಳನ್ನು ನಾವು ತಿಳ್ಕೋಬೇಕು, ಹೇಗೆ ನಮಗೆ ಆಸೆ ಆಗುತ್ತೆ, ಅದು ನಮಗೆ ಇಷ್ಟ ಬರುತ್ತೆ, ಆಗ ನಾವು ಅದನ್ನು ಹೇಗೆ
1: ತಡೆಗಟ್ಟಿ
0: ಅದರಿಂದ ನಾವು ಮುಂದೆ ಹೇಗೆ ಹೋಗ್ಬೇಕು. ಯಾಕಂದ್ರೆ ಆಸೆನ ತಡೆಗಟ್ಟಲಿಕ್ಕೆ ಆಗಿಲ್ಲ ಅಂತೇಳಿ ನಾವು ಪುನಃ ಪುನಃ ಹೋಗ್ತೀವಿ. ಸೊ ಅದಕ್ಕೆ ಕೌನ್ಸಿಲಿಂಗು ಅಷ್ಟೇ ಮುಖ್ಯ. ಕೆಲವರು ಹೇಳ್ತಾರೆ ನಾನೀಗ ತಂಬಾಕು ಬಿಟ್ರೆ ನನಗೇನ ತೊಂದರೆ ಕಮ್ಮಿ ಆಗುತ್ತಾ ಅಂತ. ಅದಕ್ಕೂ ಸ್ಟಡೀಸ್ ಇದೆ, 15-20 ಮಿನಿಟ್ ಅಲ್ಲಿ ಬಿಟ್ಟರು ಸಹ ನಿಮ್ಮ BP, ಹಾರ್ಟ್ ರೇಟ್ ಎಲ್ಲ ಕಮ್ಮಿ ಆಗೋಗುತ್ತೆ. ಅದೇ ನೀವು 1-9 ತಿಂಗಳು ಬಿಟ್ರೆ ನಿಮ್ಮದು ಶ್ವಾಸಕೋಶದಲ್ಲಿ ಏನಂತ ಕೆಮ್ಮು, ಶ್ವಾಸಕೋಶದಲ್ಲಿ ಫಂಕ್ಷನ್ಸ್ ಮಾಡ್ಲಿಕ್ಕೆ ಅಷ್ಟು ತೊಂದರೆ ಇರೋದು ಅದೆಲ್ಲ ಇಂಪ್ರೂವ್ ಆಗೋಗುತ್ತೆ. ಅದೇ 5-10 ವರ್ಷ ಬಿಟ್ರೆ ನಿಮ್ದು ಸ್ಟ್ರೋಕ್ ಅಥವಾ ಹಾರ್ಟ್ ಅಟ್ಯಾಕ್ ಅದರ ಚಾನ್ಸಸ್ ಕಮ್ಮಿ ಆಗೋಗುತ್ತೆ, ಅರ್ಧಕ್ಕಿಂತ ಜಾಸ್ತಿ. ಅದೇ 10-15 ವರ್ಷ ಬಿಟ್ರೆ ಕ್ಯಾನ್ಸರ್ ಚಾನ್ಸಸ್ ನಾರ್ಮಲ್ ಪಾಪ್ಯುಲೇಷನ್ ಹೇಗಿರುತ್ತೆ ಅಷ್ಟೇ ಆಗೋಗುತ್ತೆ. BPL ಕಾರ್ಡ್ ಇದ್ರೆ ಅವರಿಗೆ ಫ್ರೀ ಆಗುತ್ತೆ, ಅಲ್ಲಿ ಮಾತ್ರೆಗಳು ಫ್ರೀ ಆಗಿರುತ್ತೆ ಸಿಗುತ್ತೆ, ಗಮ್ಸ್ ಅಥವಾ ಅದು ಪ್ಯಾಚ್ ಅಂತ ಹೇಳ್ತಾರೆ ಅದೆಲ್ಲ ಫ್ರೀ ಆಗಿ ಸಿಗುತ್ತೆ. ಮತ್ತೆ ಅವರಿಗೆ ಎಷ್ಟು ಅದು ತುಂಬಾ ಕಾಸ್ಟ್ಲಿ ಇಲ್ಲ, ಸಿಗರೇಟಿಗೆ ಎಷ್ಟು ಕಾಸ್ಟ್ಲಿ ಇರುತ್ತೆ, ಸ್ಮೋಕ್ ಮಾಡೋದ್ರಿಂದ ಅಥವಾ ಯೂಸ್ ಮಾಡೋದ್ರಿಂದ ಎಷ್ಟು ಖರ್ಚಾಗುತ್ತೆ ಅದಕ್ಕಿಂತ ಕಮ್ಮಿಯೇ ಆಗುತ್ತೆ.
1: ಡಾಕ್ಟರ್, ಇಷ್ಟೆಲ್ಲ ನಮ್ಮ ಯುವ ಪೀಳಿಗೆಗೆ, ನಮ್ಮ ಸಾರ್ವಜನಿಕರಿಗೆ ಮಾಹಿತಿಯನ್ನ ನೀಡ್ತಾ ಇದ್ದೀರಾ. ವ್ಯಸನಿಗಳು ಯಾರಾದ್ರೂ ಇದ್ದರೆ ಖಂಡಿತವಾಗಿ ಸೆಂಟರ್ಗೆ ಬಂದು ಅವರು ನಿವಾರಣೆಯನ್ನ ಮಾಡ್ಕೊಳ್ಬಹುದು, ಸಮಸ್ಯೆಯನ್ನ ಹೇಳ್ಕೊಂಡು ಪರಿಹಾರವನ್ನ ಪಡ್ಕೊಳ್ಬಹುದು ಅಂತ ಕೂಡ ಹೇಳ್ತಾ ಇದ್ರ. ಕೊನೆಯದಾಗಿ ಕಾರ್ಯಕ್ರಮದಲ್ಲಿ ನಿಮ್ಮ ಸಂದೇಶ.
0: ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಈಗಿನ 2020-26 ಇದ್ದು, ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅದು ಅವತ್ತು ಯಾವಾಗಲೂ ಒಂದೊಂದು ಥೀಮ್ ಕೊಡುತ್ತೆ. ಈ ಥೀಮ್ ಅಲ್ಲಿ ಇಟ್ ಇಸ್ ಪರ್ಟಿಕ್ಯುಲರ್ಲಿ ಫಾರ್ ಇ ಸಿಗರೇಟ್ಸ್ ಅಂಡ್ ಅವರು ಹೇಳ್ತಾ ಇರೋದು ಯಾಕಂತ ಹೇಳಿ, ಅಡೋಲೆಸೆಂಟ್ ಅನ್ನು ಟೊಬ್ಯಾಕೋ ಲಾಬಿ ಅಟ್ರಾಕ್ಟ್ ಮಾಡ್ಲಿಕ್ಕೆ ಅದನ್ನು ಅವರು ಸೋಷಿಯಲ್ ಮೀಡಿಯಾ ಅದರಲ್ಲಿ ಪ್ರಮೋಟ್ ಮಾಡ್ತಾ ಇದ್ದಾರೆ, ಇ ಸಿಗರೇಟ್ ಇಸ್ ಹೆಲ್ತಿಯರ್ ಕಂಪೇರ್ ಟು ಸ್ಮೋಕಿಂಗ್ ಅಂಡ್ ಅದನ್ನೆಲ್ಲ. ಸೊ ಅದೆಲ್ಲ ಕರೆಕ್ಟ್ ಆದ ಮೆಸೇಜಿಂಗ್ ಅಲ್ಲ. ಇಟ್ ಈಸ್ ಆಸ್ ಡೇಂಜರ್ ಆಸ್ ಸಿಗರೇಟ್, ಬೀಡಿ, ಜರ್ದ. ಅದರೊಟ್ಟಿಗೆ ಅವ್ರು ಏನ್ ಹೇಳ್ತಾ ಇರೋದು, ಯಂಗ್ಸ್ಟರ್ಸ್ ಅನ್ನು ಅಟ್ರಾಕ್ಟ್ ಮಾಡ್ಲಿಕ್ಕೆ ಅವ್ರು ಏನ್ ಮಾಡ್ತಾರೆ, ಅದನ್ನು ಫ್ಲೇವರ್ಡ್ ಅಂತ ಇದ್ ಮಾಡ್ತಾರೆ, ಇನ್ನೊಂದು ಇ ಸಿಗರೇಟ್ ಅಂತ ಅದನ್ನು ಪ್ರಮೋಟ್ ಮಾಡ್ತಾರೆ, ಅದು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರನ್ನ ಎನ್ಕರೇಜ್ ಮಾಡ್ತಾರೆ, ಸೊ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅವರಿಗೆಲ್ಲ ಅಡ್ವರ್ಟೈಸ್ ಪ್ರಕಾರ. ಮತ್ತೆ ಇನ್ನೊಂದು ಮೂರನೇದು ಅವ್ರು ಮಾಡೋದು ಅಂತ ಹೇಳಿದ್ರೆ ಅದನ್ನು ಮೋರ್ ಅಟ್ರಾಕ್ಟಿವ್, ಕಲರ್ಫುಲ್ ಮಾಡ್ತಾರೆ. ಅಂದ್ರೆ ಕಲರ್ಫುಲ್ ಮಾಡಿದಾಗ ಯಂಗ್ಸ್ಟರ್ಸ್ ಅಟ್ರಾಕ್ಟ್ ಆಗ್ತಾರೆ, ಅದನ್ನು ಯೂಸ್ ಮಾಡ್ಲಿಕ್ಕೆ ತಗೊಂಬರ್ತಾರೆ. ಅಂತ ಹೇಳಿದ್ರೆ ಅವರನ್ನು ಪ್ಯಾಕೇಜಿಂಗ್ ಆ ತರ ಮಾಡಿ ಅದನ್ನು ಅಟ್ರಾಕ್ಟ್ ಮಾಡ್ತಾರೆ. ಸೊ ಅದಕ್ಕೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಈ ಸಲ ಅದಕ್ಕೆ ವಿ ಹ್ಯಾವ್ ಟು ಕೌಂಟರ್ ದ ಮೆಸೇಜಿಂಗ್ ಬೈ ದ ಇಂಡಸ್ಟ್ರಿ ಟು ಅಟ್ರಾಕ್ಟ್ ದ ಯಂಗರ್ ಪಾಪ್ಯುಲೇಷನ್ ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಸೊ ದ WHO ಥೀಮ್ ಅಂತ ಹೇಳಿದ್ರೆ ಕೌಂಟರಿಂಗ್ ದ ನಿಕೋಟಿನ್ ಅಂಡ್ ಟೊಬ್ಯಾಕೋ ಅಡಿಕ್ಷನ್.
1: ಸೊ ಕೇಳಿದ್ರಲ್ಲ ಕೇಳುಗರೆ, ತಂಬಾಕು ಅದು ವಿಷಕಾರಿ ಅನ್ನೋದು ಎಲ್ರಿಗೂ ಗೊತ್ತಿದೆ. ತಂಬಾಕು ಸೇವನೆಯಿಂದ ಕ್ಯಾನ್ಸರ್ ಕೂಡ ಬರುತ್ತೆ. ಹಾಗಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಒಳ್ಳೆಯ ಮೆಸೇಜ್ ಅನ್ನ ಕೊಟ್ಟಿದೆ, ಥೀಮ್ ಅನ್ನ ಕೊಟ್ಟಿದೆ. ನಮ್ಮ ಯುವ ಪೀಳಿಗೆ ಯಾವುದೇ ತಂಬಾಕು

0: ನಾಲ್ಕು, ಪದಾರ್ಥಗಳಿಗೆ ಆಮಿಷಗಳಿಗೆ ಒಳಗಾಗದಂತೆ ಆವರಿಸಿಕೊಳ್ಳದಂತೆ ನೋಡಿಕೊಂಡು ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಈ ಒಂದು ಒಳ್ಳೆಯ ಮೆಸೇಜ್ ಥೀಮ್ ಅನ್ನ ಕೊಟ್ಟಿದೆ ಈ ವರ್ಷ. ಇನ್ನು ವ್ಯಸನಿಗಳು ತಮ್ಮ ವ್ಯಸನವನ್ನ ಚಟವನ್ನ ಬಿಡಬೇಕು ಅನ್ನೋದಾದ್ರೆ ಟೋಲ್ ಫ್ರೀ ಸಂಖ್ಯೆಯನ್ನ ಸಂಪರ್ಕಿಸಿ ಮಾಹಿತಿಯನ್ನ ಪಡೆಯಬಹುದು ಹಾಗೂ ಸಲಹೆಯನ್ನ ಪಡೆಯಬಹುದು. ಟೋಲ್ ಫ್ರೀ ಸಂಖ್ಯೆ 1800110123556. ನಿಮ್ಹಾನ್ಸ್ ಯಾವುದೇ ಹತ್ತಿರದ ಸೆಂಟರ್ನ ಕಾಲ್ ಮಾಡಿ ನಿಮ್ಮ ಭಾಷೆಯಲ್ಲೇ ನಿಮ್ಮ ಸಮಸ್ಯೆಯನ್ನ ಹೇಳಿಕೊಂಡು ಪರಿಹಾರವನ್ನ ಪಡ್ಕೊಳ್ಬಹುದು ಅಂತ ತಿಳಿಸಿದ್ರು ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದ.
2: ತಂಬಾಕು ವ್ಯಸನ ನಿವಾರಣಾ ಕೇಂದ್ರ, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಮತ್ತು ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್.
3: ದುಶ್ಚಟಗಳು ನಿಮ್ಮ ಜೀವಕ್ಕೆ ಮಾರಕವಾಗಬಹುದು. ಧೂಮಪಾನ, ಮದ್ಯಪಾನ ಮತ್ತು ಮಾದಕ ವಸ್ತುಗಳ ಸೇವನೆಯಿಂದ ದೂರವಿರಿ. ಮೈ ಮೇಲೆ ದೇವರು ದೆವ್ವ ಬರುವುದು ಮಾನಸಿಕ ಒತ್ತಡದ ಲಕ್ಷಣ ಇರಬಹುದು. ಕೂಡಲೇ ಹತ್ತಿರದ ಆರೋಗ್ಯ ಕೇಂದ್ರಗಳಲ್ಲಿ ಚಿಕಿತ್ಸೆ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಗಾಗಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದಿಂದ ಪ್ರಕಟಣೆ.
4: ಮನೋಚಿಂತನ, ಮನಸ್ಸಿನ ಮಂಥನ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
5: ವೆರಿ ಗುಡ್ ಮಾರ್ನಿಂಗ್ ಅಗೇನ್. ಕೇಳ್ತಾ ಇದ್ರ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ನಲ್ಲಿ ಹೆಲೋ ಕರ್ನಾಟಕ. ನಿಮ್ಮ ಪ್ರೀತಿ ಆರ್ಜಿ ಹರ್ಷಿತಾ ವೇಣುಗೋಪಾಲ್ ಮಾತಾಡ್ತಾ ಇದ್ದೀನಿ. ಇವತ್ತು ಜೂನ್ 26, ಜಗತ್ತಿನಾದ್ಯಂತ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ಮತ್ತು ಅಕ್ರಮ ಸಾಗಣೆ ತಡೆಯ ದಿನ ಅಂತ ಆಚರಿಸಲಾಗ್ತಾ ಇದೆ. ಭಾರತದಲ್ಲಿ ಈ ವರ್ಷ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಜೂನ್ 17-26 ಅಂದರೆ ಇವತ್ತಿಗೆ ಕಡೆಯ ದಿನ ಈ ನಶಾಮುಕ್ತ ಭಾರತ್ ಸಪ್ತಾಹವನ್ನು ಹಮ್ಮಿಕೊಂಡಿದೆ. ಇದರ ಥೀಮ್ ಏನು ಗೊತ್ತಾ? ನಶಾಮುಕ್ತ ಭಾರತ್ ಅಭಿಯಾನ್, ವಿಕಸಿತ ಭಾರತ್ ಕೆ ಪಹಚಾನ್ ಅಂತ. ನಮ್ಮ ದೇಶ ಮುನ್ನಡಿಬೇಕಾದ್ರೆ ನಮ್ಮ ಯುವ ಪೀಳಿಗೆ ಮಾದಕ ಮುಕ್ತವಾಗಿರಬೇಕು ಅನ್ನೋದೇ ಇದರ ಅರ್ಥ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಬಹಳಷ್ಟಿದೆ. ಜೊತೆ ಜೊತೆಗೆ ಹಾಡುಗಳು ಕೂಡ ಸಖತ್ತಾಗಿವೆ. ಲವ್ ಮೊಕ್ಟೇಲ್ 3 ಚಿತ್ರದ ಸೂಪರ್ ಹಿಟ್ ಹಾಡು, ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ, ರಾಘವೇಂದ್ರ ಅವರ ಸಾಹಿತ್ಯ, ನಕುಲ್ ಅಭ್ಯಂಕರ್ ಅವರ ಸಂಗೀತ. ಸ್ಟೇ ಟ್ಯೂನ್ಡ್ ಎಫ್ಎಂ ರೈನ್ಬೋ.

ಚದುರ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ನಲ್ಲಿ ಹೆಲೋ ಕರ್ನಾಟಕ. ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ಮತ್ತು ಅಕ್ರಮ ಸಾಗಣೆ ತಡೆ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಈಗಿನ ಡ್ರಗ್ ಪೆಡ್ಲರ್ಗಳು ಬರೀ ಗಾಂಜಾ ಮಾತ್ರ ಮಾರೋದಿಲ್ಲ, ಅದರ ಜೊತೆಗೆ ಈ ಎಲ್ ಎಸ್ ಡಿ ಸ್ಕ್ರಿಪ್ಟ್ಸ್ ಥರ ಬರುತ್ತೆ, ಡ್ರಗ್ ಲೇಸ್ಡ್ ಗಮ್ಮೀಸ್ ಅಂತ, ಅಂದರೆ ಒಂದು ಜೆಲ್ಲಿ ಮಿಠಾಯಿ ಥರ ಬರುತ್ತೆ, ಸೊ ಅದನ್ನು ಮಾರ್ತಾರೆ. ಹಾಗೆ ಹುಕ್ಕಾ ಸಿಗ್ಗಳು ಜೊತೆಗೆ ನಿಷೇಧ ಆಗಿರುವಂಥ ಈ ಸಿಗರೇಟ್ಗಳು ಇವೆಲ್ಲವನ್ನು ಕೂಡ ಅವರು ಮಾರ್ತಾ ಹೋಗ್ತಾರೆ. ಇವರ ಮುಖ್ಯವಾದ ಅಥವಾ ಈಸಿ ಟಾರ್ಗೆಟ್ಗಳು ಅಂತ ಅಂದರೆ ಕಾಲೇಜ್ ಸ್ಟೂಡೆಂಟ್ಸ್ ಮತ್ತು ಯುವ ಐ ಟಿ ಉದ್ಯೋಗಿಗಳು. ಸೊ ಸ್ಟೈಲ್ನಲ್ಲಿ ಶುರುವಾಗುವಂಥ ಈ ಕೆಲವು ಇ ಸಿಗರೇಟ್ಗಳಾಗಿರಬಹುದು ಅಥವಾ ಕೆಲವು ಡ್ರಗ್ಸ್ಗಳು ಅಂತಿಮವಾಗಿ ವ್ಯಸನಕ್ಕೆ ಹೆಬ್ಬಾಗಲಾಗತ್ತೆ. ಸೊ ನಮ್ಮ ಹೋಮ್ ಮಿನಿಸ್ಟರ್ ಇತ್ತೀಚಿನ ಮೀಟಿಂಗ್ನಲ್ಲಿ ಒಂದು ಮಾತು ಹೇಳಿದ್ರು, ಡ್ರಗ್ಸ್ ಅನ್ನೋದು ಕೇವಲ ಕಾನೂನು ಸಮಸ್ಯೆಯಲ್ಲ, ಅದು ಸಮಾಜದ ಆರೋಗ್ಯದ ಸಮಸ್ಯೆ ಅಂತ. ಎಷ್ಟು ಮುಖ್ಯ ಅಲ್ವಾ, ಎಷ್ಟು ಇಂಪಾರ್ಟೆಂಟ್, ಹಾಗೆ ಎಷ್ಟು ನಿಜ ಅಂತ ಕೂಡ ಅನಿಸುತ್ತೆ ಅಲ್ವಾ. ನಿಮ್ಮ ಮನೆಯಲ್ಲಿರುವ ಮಕ್ಕಳು ಇದ್ದಕ್ಕಿದ್ದಂತೆ ರೂಮ್ ಬಾಗಿಲು ಹಾಕೊಳ್ತಾ ಇದ್ದಾರೆ, ಸಡನ್ ಆಗಿ ಪಾಕೆಟ್ ಮನಿ ಜಾಸ್ತಿ ಕೇಳ್ತಾ ಇದ್ದಾರೆ, ಓದಿನಲ್ಲಿ ಆಸಕ್ತಿ ಕಳ್ಕೊಂಡಿದ್ದಾರೆ ಅಂತ ಅನ್ಸಿದ್ರೆ ದಯವಿಟ್ಟು ಸ್ವಲ್ಪ ಗಮನಿಸಿ. ಇತ್ತೀಚಿನ ದಿನಗಳಲ್ಲಿ ಇಂಟರ್ನ್ಯಾಷನಲ್ ಕೊರಿಯರ್ ಸರ್ವಿಸು ಮತ್ತು ಡಾರ್ಕ್ ವೆಬ್ ಬಳಸಿ ಹೋಮ್ ಡೆಲಿವರಿ ತರಹ ಕೂಡ ಡ್ರಗ್ಸನ್ನು ಮನೆಗೆ ತರಿಸಿಕೊಳ್ಳುವ ಅಪಾಯ ಹೆಚ್ಚಾಗಿದೆ. ಹಾಗಾಗಿ ಪೋಷಕರು ಸದಾ ಅಲರ್ಟ್ ಆಗಿರಬೇಕು. ಮತ್ತಷ್ಟು ಮಾತಾಡೋಣ ಒಂದು ಸಣ್ಣ ಮ್ಯೂಸಿಕಲ್ ಬ್ರೇಕ್ ನಂತರ. ಸ್ಟೇ ಟ್ಯೂನ್ಡ್ ಟು ಎಫ್ ಎಂ ರೈನ್ಬೋ.

ಎಲ್ಲಾದ್ರ ಹಲೋ ಕರ್ನಾಟಕ, ನಾವು ಮಾತಾಡ್ತಾ ಇದ್ವಿ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ಮತ್ತು ಅಕ್ರಮ ಸಾಗಣೆ ತಡೆ ದಿನ ಅಂತ. ಸೊ ಒಂದು ವೇಳೆ ನಿಮ್ಮ ಆಪ್ತರು ಅಥವಾ ಸ್ನೇಹಿತರು ಆಕಸ್ಮಿಕವಾಗಿ ಈ ಜಾಲಕ್ಕೆ ಬಿದ್ದಿದ್ರೆ ಅವರನ್ನ ದ್ವೇಷಿಸಬೇಡಿ, ಅವರಿಗೆ ಚಿಕಿತ್ಸೆಯ ಅಗತ್ಯ ಇರುತ್ತೆ. ಬೆಂಗಳೂರಿನ ನಿಮ್ಹ್ಯಾನ್ಸ್ ಸಂಸ್ಥೆಯಲ್ಲಿ ಅತ್ಯುತ್ತಮ ಡಿ ಅಡಿಕ್ಷನ್ ಸೆಂಟರ್ ಇದೆ, ಅಂದ್ರೆ ವ್ಯಸನ ಮುಕ್ತ ಕೇಂದ್ರ ಇದೆ. ಇದರ ಜೊತೆಗೆ ಸರ್ಕಾರಿ ಮತ್ತು ಮಾನ್ಯತೆ ಪಡೆದಂತಹ ಹಲವು ಪುನರ್ವಸತಿ ಕೇಂದ್ರಗಳು ರಹಸ್ಯವಾಗಿ ಮತ್ತು ಗೌರವಯುತವಾಗಿ ಕೌನ್ಸಿಲಿಂಗ್ ಅನ್ನು ಮಾಡುತ್ತೆ. ನೆನಪಿಡಿ, ವ್ಯಸನದಿಂದ ಹೊರಬರಲು ದಾರಿ ಯಾವಾಗ್ಲೂ ಇರುತ್ತೆ, ಆದ್ರೆ ನಾವು ಮನಸ್ಸು ಮಾಡಬೇಕು ಅಷ್ಟೇ. ಸೊ ಕರ್ನಾಟಕ ನಮ್ಮ ಹೆಮ್ಮೆಯ ನಾಡು, ಇಲ್ಲಿ ಡ್ರಗ್ಸ್ ದಂಧೆ ನಡೆಯದಂತೆ ತಡೆಯೋದು ಕೂಡ ನಮ್ಮ ಜವಾಬ್ದಾರಿ. ನಿಮ್ಮ ಸುತ್ತಮುತ್ತ ಎಲ್ಲರೂ ಸಂಶಯಾಸ್ಪದವಾಗಿ ಡ್ರಗ್ಸ್ ಮಾರಾಟ ಅಥವಾ ಸಾಗಣೆ ನಡೀತಿದೆ ಅಂತ ಅನಿಸಿದ್ರೆ ತಕ್ಷಣನೇ ಪೊಲೀಸರಿಗೆ ಮಾಹಿತಿ ನೀಡಿ. ತುರ್ತು ಸಹಾಯವಾಣಿ ಸಂಖ್ಯೆ ಇದೆ, 112. ಸೊ ಇದಕ್ಕೆ ನೀವು ಕಾಲ್ ಮಾಡಬಹುದು. ಅಥವಾ ರಾಷ್ಟ್ರೀಯ ಮಾದಕ ದ್ರವ್ಯ ಸಹಾಯವಾಣಿ ಇದೆ, 1922. ಅಥವಾ ಕರ್ನಾಟಕ ಸ್ಟೇಟ್ ಪೊಲೀಸ್ ಆಪ್ ಮೂಲಕ ಕೂಡ ನೀವು ದೂರನ್ನು ನೀಡಬಹುದು. ನಿಮ್ಮ ಹೆಸರನ್ನು ಸಂಪೂರ್ಣವಾಗಿ ಗೌಪ್ಯವಾಗಿ ಇಡಲಾಗುತ್ತೆ. ಸೊ ಇವತ್ತಿನ ದಿನ ಕೇವಲ ಕ್ಯಾಲೆಂಡರ್ನಲ್ಲಿ ಬಂದು ಹೋಗೋ ದಿನವಾಗಬಾರ್ದು. ಸೊ ಒಟ್ಟಾಗಿ ಸೇರಿ ಎಲ್ಲರೂ ಪ್ರತಿಜ್ಞೆ ಮಾಡೋಣ, ಸೇ ನೋ ಟು ಡ್ರಗ್ಸ್, ಯೆಸ್ ಟು ಲೈಫ್. ಸೊ ನಮ್ಮ ಜೀವನದಲ್ಲಿ ಡ್ರಗ್ಸ್ಗಳಿಗೆ ಯಾವತ್ತೂ ಜಾಗ ಕೊಡೋದು ಬೇಡ. ಆರೋಗ್ಯವಂತ ಸುರಕ್ಷಿತ ಸಮಾಜವನ್ನು ಕಟ್ಟೋಣ. ಸೊ ಕೇಳ್ತಾರೆ FM ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27ರಂದು 15 ಲಕ್ಷ ಸಸಿಗಳನ್ನು ನೆಡುವ ಬೃಹತ್ ಹಸಿರು ಅಭಿಯಾನವನ್ನು ಆಯೋಜಿಸಿದ್ದು, ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು ಬೈ BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ವೆರಿ ಗುಡ್ ಮಾರ್ನಿಂಗ್ ಅಗೇನ್ ಕೇಳ್ತಾ ಇದ್ರ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ನಲ್ಲಿ ಸಕ್ಕತ್ ಸಾಂಗು. ಸೊ ನಿಮ್ಮಿಷ್ಟದ ಹಾಡುಗಳನ್ನ ಕೇಳೋದಕ್ಕೆ ಇದು ಸರಿಯಾದ ಸಮಯ. ಬಹಳ ಸಿಂಪಲ್ ರೀ, ನಮಗೆ ಮೆಸೇಜ್ ಮಾಡಿ ತಿಳಿಸ್ಬೇಕು ನಿಮ್ಗೆ ಯಾವ ಹಾಡಬೇಕು ಅಂತ. 9480901013 ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಮತ್ತೊಮ್ಮೆ ಹೇಳ್ತೀನಿ, 9480901013 ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಈ ಸಂಖ್ಯೆಗೆ ನೀವು ನಿಮ್ಮಿಷ್ಟವಾಗಿರುವಂತಹ ಹಾಡು ಜೊತೆಗೆ ನಿಮ್ಮ ಹೆಸರನ್ನ ಬರೆದು ನಮಗೆ ಕಳಿಸ್ಬೇಕು. ನಿಮ್ಮ ಇಷ್ಟದ ಹಾಡುಗಳನ್ನು ಪ್ಲೇ ಮಾಡೋದಕ್ಕೆ ನಾವು ಕಾಯ್ತಾ ಇದ್ದೀವಿ. ಮೊದಲನೇದಾಗಿ ಪುನೀತ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಉಪ್ಪಿಟ್ಟು, ಚಿತ್ರದ ಸೂಪರ್ ಹಿಟ್ ಹಾಡು, ಉಪೇಂದ್ರ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ. ಈ ಹೊತ್ತಿನಲ್ಲಿ ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆ ಆಗ್ತಿರ್ತೀನಿ. ಸ್ಟೇ ಟ್ಯೂನ್ಡ್, ಸ್ಟೇ ಎಫ್ಎಂ ರೈನ್ಬೋ.

ಕೇಳ್ತಾ ಇದ್ರ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ನಲ್ಲಿ ಸಖತ್ ಸಾಂಗ್. ಬಹಳಷ್ಟು ಜನ ತಮ್ಮ ಇಷ್ಟದ ಹಾಡುಗಳಿಗೋಸ್ಕರ ಮೆಸೇಜಸ್ನ ಕಳಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಇಷ್ಟದ ಹಾಡುಗಳೇ ಈ ಹೊತ್ತಿನಲ್ಲಿ ನಿಮಗೋಸ್ಕರ ಅಂತ ಪ್ರಸಾರ ಆಗ್ತಾ ಇದೆ. ಸೊ ತಡ ಮಾಡದೆ ನಿಮಗೆ ಯಾವ ಹಾಡು ಬೇಕು ಅಂತ ನಮಗೆ ಮೆಸೇಜ್ ಮೂಲಕ ತಿಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 9480901013. ಮುಂದೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಬಂದಂತಹ ಚಲುವಿನ ಚಿತ್ತಾರ ಚಿತ್ರದ ಸೂಪರ್ ಹಿಟ್ ಹಾಡು, ಎಸ್ ನಾರಾಯಣ್ ಅವರ ಸಾಹಿತ್ಯ, ಮನುಮೂರ್ತಿ ಅವರ ಸಂಗೀತ. ಅದಾದ ನಂತರ ಚಿತ್ರ ಅವರ ಧ್ವನಿಯಲ್ಲಿ ಆಕಾಶ್ ಚಿತ್ರದ ಮತ್ತೊಂದು ಸೂಪರ್ ಹಿಟ್ ಹಾಡು, ಕೆ ಕಲ್ಯಾಣ್ ಅವರ ಸಾಹಿತ್ಯ, ಆರ್ ಪಿ ಪಟ್ನಾಯಕ್ ಅವರ ಸಂಗೀತ. ಸ್ಟೇ ಟ್ಯೂನ್ಡ್ ಎಫ್ಎಂ ರೈನ್ಬೋ.

ಬ್ಯಾಕ್ ಹೇಳ್ತಾ ಇದ್ರೆ ಎಫ್ ಎಂ ರೈನ್ಬೋ ಕನ್ನಡ ಕಾಮನವೆಲ್ನಲ್ಲಿ ಸಖತ್ ಸಾಂಗು. ಬಹಳಷ್ಟು ಜನ ತಮ್ಮ ಇಷ್ಟದ ಹಾಡುಗಳಿಗೋಸ್ಕರ ಮೆಸೇಜಸ್ನ ಕಳಿಸಿದ್ದಾರೆ. ಗಂಗೋತ್ರಿಯಿಂದ ಚಂದ್ರಶೇಖರ್ ಅವರು, ಸಾರಿ, ಗಂಗಾವತಿಯಿಂದ ಚಂದ್ರಶೇಖರ್ ಅವರು, ಹಾಗೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡಿ ಗ್ರಾಮದಿಂದ ಶ್ರೀಶೈಲ ತೈಲಿ ಆದಿತ್ಯ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ಹುಬ್ಬಳ್ಳಿಯ ಲೋಹ್ಯಾನಗರದಿಂದ ಚನ್ನಬಸಪ್ಪ ಕರ್ಮಡಿ, ಮಧುಮತಿ ಅವರು, ಶೈಲಾ ರಾಜೇಶ್ ಅವರು ಚನ್ನನಕುಂಟೆ ಸಿರಾಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎನ್ ಜಿ ಬಸವರಾಜ್ ಅನ್ನಪೂರ್ಣ ಅವರು ಚಿತ್ರದುರ್ಗದಿಂದ, ಸತೀಶ್ ಉಡುಪಿಯಿಂದ, ಧರ್ಮಣ್ಣದಲ್ಲಿ ಅವರು ಕಲಬುರಗಿ ಜಿಲ್ಲೆ ಕಡಗಂಜಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶರತ್ ಹಾಗೂ ಪದ್ಮಜ ಬಿಡೆ ಹಂಪಿನಗರ ಬೆಂಗಳೂರಿನಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಮೋಹನ್ ನಳಿನ ಅವರು ಅರಶಿನಕುಂಟೆಯಿಂದ, ಕಿಶನ್ ರೋಷನ್ ಶೋಭಾರಾಣಿ ಅವರು ಹಾಡ್ಲಿಯಿಂದ, ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ, ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಬಹಳಷ್ಟು ಸಂದೇಶಗಳು ಹರಿದು ಬರ್ತಾ ಇವೆ. ಸೊ ನಿಮ್ಮಿಷ್ಟದ ಹಾಡುಗಳನ್ನು ನೀವು ಕೇಳಬಹುದು. ಬಹಳ ಸಿಂಪಲ್, ನಮಗೆ ಮೆಸೇಜ್ ಮಾಡಿ ತಿಳಿಸ್ಬೇಕು ನಿಮಗೆ ಯಾವ ಹಾಡು ಬೇಕು ಅಂತ. 9480901013 ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. 9480901013 ಸೊ ಈ ಸಂಖ್ಯೆಗೆ ನೀವು ವಾಟ್ಸ್ಆ್ಯಪ್ನ ಮುಖಾಂತರ ನಮಗೆ ಮೆಸೇಜಸ್ನ ಕಳಿಸಬಹುದು. ಸೊ ಮುಂದೆ ಎವರ್ ಗ್ರೀನ್ ಹಿಟ್ಸ್ಗೋಸ್ಕರ ಸಂದೇಶಗಳು ಬಂದಿವೆ. ಬೆಳ್ಳಿ ಕಾಲುಂಗುರ ಚಿತ್ರದ ಟೈಟಲ್ ಟ್ರ್ಯಾಕ್, ಎಸ್ ಜಾನಕಿ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ, ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಇದೆ ಈ ಹಾಡಿಗೆ. ಅದಾದ ನಂತರ ಕಪ್ಪು ಬಿಳುಪು ಚಿತ್ರದ ಪಿ ಸುಶೀಲ ಅವರ ಮತ್ತೊಂದು ಐಕಾನಿಕ್ ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಆರ್ ರತ್ನ ಅವರ ಸಂಗೀತ. ಸ್ಟೇ ಟ್ಯೂನ್ಡ್ ಟು ಎಫ್ಎಂ ರೈನ್ಬೋ.

0: ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಇದ್ರ ಎಫ್ಎಂ ರೈನ್ಬೋ ಕನ್ನಡ ಕಾಮನಬೆಲ್ನಲ್ಲಿ ಸಖತ್ ಸಾಂಗು. ಬಹಳಷ್ಟು ಜನ ಇನ್ನು ಮೆಸೇಜಸ್ ನ ಕಳಿಸ್ತಾ ಇದ್ದಾರೆ. ಮೂಡಲ ಮೆಟ್ಟಲುಪುರದಿಂದ ಪುರ ಶಿವಮೊಗ್ಗ ಇಂದ ಪದ್ಮಾ ಶ್ರೀಧರ್ ಅವರು ಮೆಸೇಜ್ ಮಾಡಿದ್ದಾರೆ. ಹಾಗೆ ಸುಧಾ ಸುನಿಲ್ ಜಯಶ್ರೀ ರಾಜಾಜಿನಗರ್ನಿಂದ, ಬೋಪಾ ವೆಂಕಟೇಶ್ ಲಕ್ಷ್ಮೀ ಗಗನ್ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ಜಗದೀಶ್ ಕೆ ಎಲ್ ರಾಣೆಬೆನ್ನೂರಿಂದ, ಬೆಳಗಾವಿಯಿಂದ ಸಂತೋಷ್ ದೂಪದಾಳ ಅವರು, ಹಾಗೆ ಸಂಧ್ಯಾ ರಸಗ್ನ ಸಂತೋಷ್ ಅವರು ವಸಂತಪುರ ಬೆಂಗಳೂರಿನಿಂದ ಮೆಸೇಜ್ ಮಾಡಿದ್ದಾರೆ. ಸೈಫ್ ಅಲಿ ಅವರು ಸಿರುಗುಪ್ಪ ಬಳ್ಳಾರಿ ಜಿಲ್ಲೆಯಿಂದ, ಗಜಲಕ್ಷ್ಮಿ ಅವರು ಶಿಡ್ಲಘಟ್ಟದಿಂದ, ವಿಜಯ ಹೆಚ್ ವಿ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ಚಂದ್ರಶೇಖರ್ ನಾಯ್ಕ್ ದಾವಣಗೆರೆಯಿಂದ, ದ್ಯಾಮಣ್ಣ ಭೇಟಿ ಶಿಕಾರಿಪುರದಿಂದ, ಶಂಕರ್ ಜಗಲಿ ಗಬ್ಬೂರ ಅವರು ಗಬ್ಬೂರ ರಾಯಚೂರಿಂದ ಮೆಸೇಜ್ ಕಳಿಸಿದ್ದಾರೆ. ಅಮರಾವತಿ ಹರಿಕುಮಾರ್ ಅವರು ಸೌರಾಷ್ಟ್ರಪೇಟೆ ಬೆಂಗಳೂರಿನಿಂದ ಮೆಸೇಜಸ್ನ ಕಳಿಸಿದ್ದಾರೆ. ಸೊ ನೀವು ಕೂಡ ಮೆಸೇಜ್ನ ಕಳಿಸಿ ನಿಮ್ಮಿಷ್ಟದ ಹಾಡುಗಳನ್ನು ಕೇಳಬಹುದು. ಸೊ ತುಂಬ ಸಿಂಪಲ್, ನಮಗೆ ಮೆಸೇಜ್ ಮಾಡಿ ತಿಳಿಸ್ಬೇಕು ನಿಮಗೆ ಯಾವ ಹಾಡು ಬೇಕು ಅಂತ. 9480901013 ಇದು ನಮ್ಮ ವಾಟ್ಸಾಪ್ ಸಂಖ್ಯೆ. ಸೊ ಬೇಗ ಬೇಗ ಸಂದೇಶಗಳನ್ನು ಕಳಿಸಿ, ಮರೀದೆ ನಿಮ್ಮ ಹೆಸರನ್ನು ಬರೆದು ಕಳಿಸಿ. ಸೊ ಮುಂದೆ ಎರಡು ಸೂಪರ್ ಹಿಟ್ ಹಾಡು ರಘು ದೀಕ್ಷಿತ್ ಅವರ ಧ್ವನಿಯಲ್ಲಿ. ಮೊದಲನೇ ಹಾಡು ಸೈಕೋ ಚಿತ್ರದ ಹಾಡು, ಅವರ ಜೊತೆ ಹರಿಚರಣ್ ಕೂಡ ಅನುದಾನಿಯಾಗಿದ್ದಾರೆ. ರಘು ದೀಕ್ಷಿತ್ ಅವರ ಸಂಗೀತ ಇದೆ ಈ ಹಾಡಿಗೆ. ಅದಾದ ನಂತರ ಬಪ್ಪಿ ಲಹರಿ ಹಾಗೂ ಸಿಂಚನ ದೀಕ್ಷಿತ್ ಅವರ ಧ್ವನಿಯಲ್ಲಿ ಲವ್ ಇನ್ ಮಂಡ್ಯ ಚಿತ್ರದ ಸೂಪರ್ ಹಿಟ್ ಹಾಡು, ಅನೂಪ್ ಸಿಲಿನ್ ಅವರ ಸಂಗೀತ ಸಂಯೋಜನೆ ಇದೆ ಈ ಹಾಡಿಗೆ. ಸ್ಟೇ ಟ್ಯೂನ್ಡ್, ಎಫ್ಎಂ ರೈನ್ಬೋ.

ಕೇಳ್ತಾ ಇದ್ರ ಎಫ್ ಎಂ ರೈನ್ಬೋ ಕನ್ನಡ ಕಾಮನವೆಲ್ನಲ್ಲಿ ಸಖತ್ ಸಾಂಗು. ಗಣೇಶ್ ಕೊಂಡ್ಲಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ಹಾಗೆ ಸುಬ್ರಹ್ಮಣ್ಯ ಜಯಂತ ಬೆಂಗಳೂರಿನಿಂದ, ಚಿದಾನಂದ ಟಿ ವಿ ಸರ್ಕಲ್ನಿಂದ, ದಿನೇಶ್ ಹೆಗ್ಡೆ ಹರ್ಕೋಡು ಅವರು ಕೊಪ್ಪ ಚಿಕ್ಕಮಗಳೂರಿಂದ, ಉದಯ್ ಸಿಂಗ್ ಅವರು ಹೈದರಾಬಾದಿಂದ, ಡಾಕ್ಟರ್ ಅನಂತ್ ಕುಮಾರ್ ಅರಸ್ ಅವರು ಕಡಬ ಗುಬ್ಬಿ ತಾಲೂಕು ತುಮಕೂರಿಂದ ಮೆಸೇಜ್ ಮಾಡಿದ್ದಾರೆ, ನಾಗರಾಜ್ ಅವರು ಹಾವೇರಿಯಿಂದ, ಪುಟ್ಟರಾಜು ಎಂ ಪಿ ಹೊಸದುರ್ಗದಿಂದ, ಮಹಾಲಿಂಗಪ್ಪ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಬಹಳಷ್ಟು ಸಂದೇಶಗಳು ಹರಿದು ಬರ್ತಾ ಇವೆ. ಆನಂದ್ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ, ಆನಂದಮೂರ್ತಿ ಶೃಂಗೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸೊ ಎಲ್ರಿಗೂ ಕೂಡ ಸಖತ್ ಸಾಂಗ್ ಕಾಯ್ತಾ ಇವೆ. ಸೊ ಮತ್ತೊಂದು ಸುಂದರ ಗೀತೆ, ಹಳೆಯ ಮಯೂರ ಚಿತ್ರದ ಹಾಡು, ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ. ಅದಾದ ನಂತರ ಗೋಪಿಕೃಷ್ಣ ಚಿತ್ರದ ಮತ್ತೊಂದು ಸುಂದರ ಗೀತೆ, ಎಸ್ ಜಾನಕಿ, ಎಸ್ ಪಿ ಬಿ ಮನೋ ಹಾಗೂ ಲತಾ ಹಂಸಲೇಖ ಅವರು ಧ್ವನಿಯಾಗಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಇದೆ ಹಾಡಿಗೆ. ಸ್ಟೇ ಟ್ಯೂನ್ಡ್, ಸ್ಟೇ ಎಫ್ ಎಂ ರೈನ್ಬೋ.

ಹಾಗಾದ್ರೆ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ನಲ್ಲಿ ಸಖತ್ ಸಾಂಗು. ಇನ್ನು ಬಹಳಷ್ಟು ಸಂದೇಶಗಳು ಹರಿದು ಬರ್ತಾ ಇವೆ. ಶ್ವೇತಾ ಎಸ್ ರಾವ್ ಅವರು ಸುಳ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮಂಜುಳಾ ಸಮರ್ಥ್, ಮನೋಜ ಶಿವಲಿಂಗಪ್ಪ ಕಾವಲ್ಲಿ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ ಇಳಕಲ್ಲು ಬಾಗಲಕೋಟೆಯಿಂದ. ತೀರ್ಥೇಶ್ ಚನ್ನಪಟ್ಟಣ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ಸಂಜಯ್ ಕುಮಾರ್ ದೀತಿಕೋಟೆ ಪರಿಕೋಟೆ ಅವರು ಪುಣೆಯಿಂದ. ಹಾಗೆ ಸಂಜಯ್ ಕುಮಾರ್ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ಸತೀಶ್ ಎನ್ ಎಚ್ ನಗರಕೆರೆ ಮಂಡ್ಯದಿಂದ ಮೆಸೇಜ್ ಮಾಡಿದ್ದಾರೆ. ಚಂದ್ರಮತಿ ಪ್ರಕಾಶ್ ರಾಜಾಜಿನಗರ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸುಪ್ರೀತಾ ಶ್ರೀನಿವಾಸ್ ಬೆಳ್ಳಿ ಕುಮಾರಿ ಅವರು ಕೂಡ ಕೋಣನಕೆರೆ ಗ್ರಾಮದಿಂದ ಮೆಸೇಜ್ ಮಾಡಿದ್ದಾರೆ. ಬೆಳಗಾಂಯಿಂದ ರಾಜು ಪ್ರತೀಕ್ಷಾ ಅನುರಾಧ ಶ್ರುತಿಕಾ ಆರತಿ ಭಾರತಿ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ನವೀನ್ ಕಾವ್ಯ ಅವರು ಕೂಡ ವಿವರ್ಸ್ ಕಾಲೋನಿಯಿಂದ ಮೆಸೇಜ್ ಮಾಡಿದ್ದಾರೆ. ವೆಂಕಟೇಶ್ ಕಬಾಡಿ ಹಾಗೂ ಇಂದಿರಾ ಕಬಾಡಿ ಬೆನ್ನಿಪೇಟೆಯಿಂದ ಮೆಸೇಜ್ ಕಳಿಸಿದ್ದಾರೆ. ಇದರ ಜೊತೆಗೆ ಗದಗದಿಂದ ಸಂಜೀವ್ ಪ್ರಶಾಂತ್ ಸಂತು ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ಸೊ ನಿಮ್ಮೆಲ್ಲರ ಇಷ್ಟದ ಹಾಡುಗಳು ನಿಮಗೋಸ್ಕರ ಪ್ರಸಾರ ಆಗ್ತಾ ಇದೆ. ಮುಂದೆ ನವಗ್ರಹ ಚಿತ್ರದ ಸೂಪರ್ ಹಿಟ್ ಹಾಡು ಸೋನು ನಿಗಮ್ ಅವರ ಧ್ವನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ. ಸ್ಟೇ ಟ್ಯೂನ್ಡ್, ಸ್ಟೇ ಎಫ್ ಎಂ ರೈನ್ಬೋ.

ಮ್ಯೂಸಿಕ್ ಲಿಯರ್ಸ್ ಆಕಾಶವಾಣಿ ಕೇಳ್ತಾ ಇದ್ರ ಎಫ್ ಎಂ ರೈನ್ಬೋ ನಲ್ಲಿ ಸಖತ್ ಸಾಂಗ್. ಇನ್ನು ಬಹಳಷ್ಟು ಜನರ ಸಂದೇಶಗಳು ನಮ್ಮನ್ನ ತಲುಪಿದೆ. ನಿಮ್ಮ ಸಂದೇಶಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ಖುಷಿ ಆಯ್ತು. ಸೊ ಆದಷ್ಟು ಕೂಡ ನಿಮ್ಮ ಇಷ್ಟದ ಹಾಡುಗಳನ್ನ ಪ್ರಸಾರ ಮಾಡಿದ್ದೀವಿ. ಕೆಆರ್ ಪುರಂನಿಂದ ಪ್ರಕಾಶ್ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ನಾಗೇಶ್, ದೀಪಾ, ಋತ್ವಿಕ್ ಅವರು, ಜಾರ್ವಿಕ್ ಅವರು ಕೆಸರಗೂಡು ಬೇಗೂರು ತಾಲೂಕ್ ಹಾಸನ ಡಿಸ್ಟ್ರಿಕ್ಟ್ ಇಂದ ಮೆಸೇಜ್ ಕಳಿಸಿದ್ದಾರೆ. ಮಂಡಿಕಲ್ ಕೃಪಾ ಉಮೇಶ್ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ಹಾಗೆ ಯಾರಿದು ನಂಬರ್ ರನ್ನಿಂಗ್ ವಿತ್ 6064, ನೀವು ಹೆಸರು ಹಾಕೋದನ್ನು ಮರೆತು ಬಿಟ್ಟಿದ್ದೀರಿ, ಆದರೆ ನಿಮ್ಮ ಸಂದೇಶ ನಮಗೆ ತಲುಪಿದೆ. ನಾರಾಯಣ್ ಚಾರಿ ಮಳೂರ್ ಹುಣಸೂರಿಂದ ಮೆಸೇಜ್ ಕಳಿಸಿದ್ದಾರೆ. ವಿಜಯನಗರ ಜಿಲ್ಲೆಯಿಂದ ಚಂದ್ರಶೇಖರ್ ಕೂಡ ಮೆಸೇಜ್ ಮಾಡಿದ್ದಾರೆ. ಸೊ ಸ್ಮಿತಾ ಚಿತ್ರದುರ್ಗದಿಂದ ಮೆಸೇಜ್ ಕಳಿಸಿದ್ದಾರೆ, ಹಾಡುಗಳೆಲ್ಲ ಇಷ್ಟವಾಯಿತು ಅಂತ ಕೂಡ ಹೇಳ್ತಾ ಇದ್ದಾರೆ. ಅರುಣಾ ಮೈತ್ರಿ ಜೆ ಸಿ ನಗರ್ ಪೋಸ್ಟ್ ಆಫೀಸಿಂದ. ಹಾಗೆ ಯಾರಿದು ನಂಬರ್ ಎಂಡಿಂಗ್ ವಿತ್ 3812 ಇಂದ ಕೂಡ ಮೆಸೇಜ್ ಬಂದಿದೆ. ಶ್ರೀಕಾಂತ್ ಪೂಜಾರ್ ಮಂಡರಿಗೆ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ಸೊ ಎನಿವೇ, ನಿಮ್ಮೆಲ್ಲ ಸಂದೇಶಗಳಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಕಡೆಯದಾಗಿ ಮಾಸ್ಟರ್ ಲೋಹಿತ್ ಅವರ ಧ್ವನಿಯಲ್ಲಿ ಬಂದಂತಹ ಭಾಗ್ಯವಂತ ಚಿತ್ರದ ಸೂಪರ್ ಹಿಟ್ ಹಾಡು, ಚಿವುದಯಶಂಕರ್ ಅವರ ಸಾಹಿತ್ಯ, ಟಿಜು ಲಿಂಗಪ್ಪ ಅವರ ಸಂಗೀತ. ಈ ತನಕ ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆಯಾಗಿದ್ದೆ. ಸ್ಟೇ ಟ್ಯೂನ್ಡ್ ಟು ಎಫ್ ಎಂ ರೈನ್ಬೋ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿ

FM ರೈನ್ಬೋ ಕನ್ನಡ ಕಾಮನಬೆಲ್ನಲ್ಲಿ ಸಿನಿ ಚಿಟ್ಟೆ ಕಾರ್ಯಕ್ರಮ ಸ್ಟುಡಿಯೋ ಸಮಯ ಆಗಿದೆ 10:06 ಈ ಹೊತ್ತಿನಲ್ಲಿ. ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆ ಆಗ್ತಿರ್ತೀನಿ. ಸೊ ಕನ್ನಡ ಚಿತ್ರರಂಗದ ಮ್ಯಾಜಿಕಲ್ ಕಾಂಪೋಸರ್ ಅರ್ಜುನ್ ಜನ್ಯ ಅವರ ಬಗ್ಗೆ ಮಾತಾಡ್ತಾ ಸಾಗುವ ಸಮಯ ಇದು. ಎಸ್ಪೆಷಲಿ ಡ್ಯುಯೆಟ್ ಸಾಂಗ್ಗಳು, ಸೊ ಅವರ ಕಾಂಪೋಸಿಷನ್ಗಳು ಎಷ್ಟು ಸೊಗಸಾಗಿ ಮೂಡಿಬಂದಿದೆ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ. ಸೊ ಅವ್ರ ಬಗ್ಗೆ ಮತ್ತಷ್ಟು ಮಾತಾಡ್ತಾ ಸಾಗುವ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕೂಡ ನೀವು ನಮ್ಮೊಂದಿಗೆ ಹಂಚಿಕೊಳ್ಳಬಹುದು ಒಂದು ಹಾಡಿನ ನಂತರ. ನಮ್ಮ ಮಾತುಕತೆಯನ್ನು ಪ್ರಾರಂಭಿಸೋಣ ಸಂಚಾರಿ ಚಿತ್ರದ ಸೂಪರ್ ಹಿಟ್ ಹಾಡು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ. ಕೇಳ್ತಾ ಇರಿ FM ರೈನ್ಬೋ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಎಫ್ಎಂ ರೈನ್ಬೋ ಕನ್ನಡ ಕಾಮನವೆಲ್ನಲ್ಲಿ ಸಿನಿ ಚಿಟ್ಟೆ. ಸೊ ನಾವು ಈ ಹೊತ್ತಿನಲ್ಲಿ ಮಾತಾಡ್ತಾ ಇದ್ವಿ ಅರ್ಜುನ್ ಜನ್ಯ ಅವರ ಕಾಂಪೊಸಿಷನ್ಗಳ ಬಗ್ಗೆ, ಎಸ್ಪೆಷಲಿ ಡ್ಯುಯೆಟ್ ಯುಗಳ ಗೀತೆಗಳ ಬಗ್ಗೆ. ಜನ್ಯ ಅವರ ಡ್ಯುಯೆಟ್ಗಳಲ್ಲಿ ಒಂದು ಮ್ಯಾಜಿಕ್ ಇರುತ್ತೆ, ಗಂಡು ಮತ್ತು ಹೆಣ್ಣಿನ ಧ್ವನಿಗಳನ್ನು ಪ್ರತ್ಯೇಕವಾಗಿ ಕೇಳಿಸದೆ ಒಂದಕ್ಕೊಂದು ಲೀನವಾಗುವ ಥರ ಕಾಂಪೋಸ್ ಮಾಡ್ತಾರೆ. ಸೊ ಇವರ ಡ್ಯುಯೆಟ್ಗಳು ಕೇಳ್ತಿದ್ರೆ ಸಾಕು, ಎಂಥವರೆಗೂ ಕೂಡ ಪ್ರೀತಿಯಲ್ಲಿ ಬೀಳಬೇಕು ಅಂತ ಅನ್ನಿಸ್ಬೇಕು ಅಲ್ವಾ. ಅರ್ಜುನ್ ಜನ್ಯ ಡ್ಯುಯೆಟ್ ಹಾಡುಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಸಿಂಗರ್ಸ್ ಹಾಡುಗಳ ಮಧ್ಯೆ ಬರೋ ಸಣ್ಣ ಸಣ್ಣ ಕೊಳಲಿನ ಧ್ವನಿ, ವಯಲಿನ್ ಅಥವಾ ಅಕೌಸ್ಟಿಕ್ ಗಿಟಾರ್ ಬೀಟ್ಗಳು ಹಾಡಿನ ತೂಕವನ್ನೇ ಹೆಚ್ಚಿಸ್ಬಿಡತ್ತೆ ಅಲ್ವಾ. ಮತ್ತೆರಡು ಸುಂದರ ಹಾಡುಗಳು ಅವರ ಕಾಂಪೋಸಿಷನ್ ಗಳು ಬಿರುಗಾಳಿ ಚಿತ್ರದ ಸೂಪರ್ ಹಿಟ್ ಹಾಡು ಶಮಿತಾ ಮಲ್ನಾಡ್ ಹಾಗೂ ಮೋಹಿತ್ ಅವರ ಧ್ವನಿಯಲ್ಲಿ ಅರ್ಜುನ್ ಅವರ ಸಂಗೀತ ಸಂಯೋಜನೆ ಇದೆ ಈ ಹಾಡಿಗೆ. ಹಾಗೆ ಅಮರ್ ಚಿತ್ರದ ಮತ್ತೊಂದು ಸುಂದರ ಗೀತೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಕವಿರಾಜ್ ಅವರ ಸಾಹಿತ್ಯ, ಅರ್ಜುನ್ ಜುನಿಯಾ ಅವರ ಸಂಗೀತ. ಕೇಳ್ತಾರೆ ಎಫ್ಎಂ ರೈನ್ಬೋ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಿನಿ ಚುಟೆ ಎಫ್ಎಂ ರೈನ್ಬೋ ಕನ್ನಡ ಕಾಮನವೆಲ್ ನಲ್ಲಿ ನಾವು ಮಾತಾಡ್ತಾ ಇದ್ವಿ ಅರ್ಜುನ್ ಜನ್ಯ ಅವರ ಯುಗಳ ಗೀತೆಗಳ ಬಗ್ಗೆ. ಸೊ ಜನ್ಯ ಅವರ ಸಂಗೀತ ನಿರ್ದೇಶನದ ಬಗ್ಗೆ ಮಾತಾಡ್ತಾ ಇದ್ವಿ. ಮತ್ತೊಂದು ಮಸ್ತ್ ಎಂಟರ್ಟೈನಿಂಗ್ ವಿಷಯ ಅರ್ಜುನ್ ಜನ್ಯ ಅವರ ಕಂಪೋಸಿಷನ್ಗಳಲ್ಲಿ ಅಂದರೆ ಪಕ್ಕಾ ಕ್ಲಾಸಿಕಲ್ ರಾಗಗಳನ್ನು ತಗೊಂಡು ಅದಕ್ಕೆ ವೆಸ್ಟರ್ನ್ ಬೀಟ್ಸ್ ಅಥವಾ ಲೋಕಲ್ ಫೋಕ್ ಅಥವಾ ಜನಪದ ಟಚ್ನ ಕೊಡ್ತಾರೆ. ಸೊ ಶಾಸ್ತ್ರೀಯ ಸಂಗೀತದ ಬೇಸ್ನ ಇಟ್ಕೊಂಡು ಪ್ರೇಕ್ಷಕರು ಥಿಯೇಟರ್ನಲ್ಲಿ ಎದ್ದು ನಿಂತು ಕುಣಿಯೋ ಹಾಗೆ ಮಾಡೋದು ಜನ್ಯ ಅವರ ಸಿಗ್ನೇಚರ್ ಸ್ಟೈಲ್ ಅಂತ ಹೇಳಬಹುದು. ನಿಮಗೇನನ್ಸುತ್ತೆ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತ ನಮ್ಮೊಂದಿಗೆ ಹಂಚಿಕೊಳ್ಳಿ. ಹಾಗೆ ಅರ್ಜುನ್ ಜನ್ಯ ಅವರ ಯಾವ ಹಾಡು, ಯಾವ ಕಂಪೋಸಿಷನ್ ನಿಮಗೆ ತುಂಬ ಇಷ್ಟವಾಯಿತು ಅಂತ ಕೂಡ ನಮ್ಮೊಂದಿಗೆ ನೀವು ಶೇರ್ ಮಾಡಬಹುದು. 9480901013 ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಹಾಗೆ ಕೆಲವೊಬ್ಬರು ಅರ್ಜುನ್ ಜನ್ಯ ಅವರಿಗೆ ಬರ್ತ್ಡೇ ವಿಶಸ್ಸನ್ನು ಕೂಡ ಕಳಿಸ್ತಾ ಇದ್ದೀರಿ. ಸೊ ಹೋದ ತಿಂಗಳು ಅವರು ಅವರ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡ್ಕೊಂಡು ಆಗಿದೆ. ನಾವಿವತ್ತು ಬರೀ ಅರ್ಜುನ್ ಜನ್ಯ ಅವರ ಯುಗಳ ಗೀತೆಗಳ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೀವಿ. ಸೊ ಎನಿವೇ, ಮೆಸೇಜ್ ಮಾಡೋದನ್ನ ಮರಿಬೇಡಿ. ಕೇಳ್ತಾ ಇರಿ ಎಫ್ಎಂ ರೈನ್ಬೋ. ಮುಂದೆ ಅಯೋಗ್ಯ ಚಿತ್ರದ ಸೂಪರ್ ಹಿಟ್ ಹಾಡು. ವಿಜಯ್ ಪ್ರಕಾಶ್, ಪಲಕ್ ಮುಚ್ಚಲ್ ಹಾಗೂ ಸಂಗಡಿಗರು ಇದಕ್ಕೆ ಧನಿಯಾಗಿದ್ದಾರೆ. ಚೇತನ್ ಕುಮಾರ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ, ಅದಾದ ನಂತರ ಇಂದು ನಾಗರಾಜ್ ಹಾಗೂ ಕೈಲಾಶ್ ಖೇರ್ ಅವರ ಧ್ವನಿಯಲ್ಲಿ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಸೂಪರ್ ಹಿಟ್ ಹಾಡು. ಕವಿರಾಜ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ. ಸ್ಟೇ ಟ್ಯೂನ್ಡ್ ಟು ಎಫ್ಎಂ ರೈನ್ಬೋ.

ಹಾಗಾದ್ರ ಸಿನಿ ಚಿಟೆ ಎಫ್ಎಂ ರೈನ್ಬೋ ಕನ್ನಡ ಕಾಮನವೆಲ್ ನಲ್ಲಿ ನಾವು ಮಾತಾಡ್ತಾ ಇದ್ವಿ ಅರ್ಜುನ್ ಜನ್ಯ ಅವರ ಕಾಂಪೋಸಿಷನ್ ಗಳ ಬಗ್ಗೆ, ಸ್ಪೆಷಲಿ ಯುಗಳ ಗೀತೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಒಳ್ಳೆ ಸಾಂಗ್ ರೆಡಿ ಮಾಡಿದ್ರೆ ಸಾಲ್ದು, ಅದಕ್ಕೆ ಸೂಕ್ತವಾಗಿರುವಂತಹ ಧ್ವನಿ ಬೇಕು. ಜನ್ಯ ಅವರಿಗೆ ಯಾವ ಹಾಡಿಗೆ ಯಾರ ಧ್ವನಿ ಮ್ಯಾಚ್ ಆಗುತ್ತೆ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತು. ಶ್ರೇಯಾ ಘೋಷಾಲ್, ಸೋನು ನಿಗಮ್ ಅವರಿಂದ ಹಿಡಿದು ಇವತ್ತಿನ ಯುವ ಗಾಯಕರು ಯಾರ್ಯಾರಿದ್ದರೋ ಎಲ್ಲರಿಂದಲೂ ಕೂಡ ಬೆಸ್ಟ್ ಔಟ್ಪುಟ್ ಅನ್ನು ತಗೊಳ್ತಾರೆ. ಇನ್ ಜನ್ಯ, ಅರ್ಜುನ್ ಜನ್ಯ ಮತ್ತು ವಿಜಯ್ ಪ್ರಕಾಶ್ ಅವರ ಕಾಂಬಿನೇಷನ್ ಬಗ್ಗೆ ಹೇಳೋದು ಬೇಡಲೇಬೇಡ. ಸೊ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಹಿಟ್ಗಳನ್ನು ಕೊಟ್ಟಂತಹ ಕಾಂಬಿನೇಷನ್ ಇವರದ್ದು. ಮತ್ತೆರಡು ಸುಂದರ ಯುಗಳ ಗೀತೆಗಳು ನಿಮಗೋಸ್ಕರ. ವಿಜಯ್ ಪ್ರಕಾಶ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಬಂದಂತಹ ಕೆಂಪೇಗೌಡ ಚಿತ್ರದ ಹಾಡು. ಸೊ ಇದಕ್ಕೆ ಘೋಷ್ ಪೀರ್ ಅವರ ಸಾಹಿತ್ಯ ಇದೆ, ಅರ್ಜುನ್ ಜನ್ಯ ಅವರ ಸಂಗೀತ ಇದೆ. ಈ ಕೆಂಪೇಗೌಡ ಚಿತ್ರ ಅರ್ಜುನ್ ಜನ್ಯ ಅವರ ಜೀವನದಲ್ಲಿ ಒಂದು ತಿರುವು ಕೊಟ್ಟಂತಹ ಚಿತ್ರ ಅಂತ ಕೂಡ ಹೇಳಬಹುದು. ಹಾಗೆ ಅದಾದ ನಂತರ ಅರ್ಮಾನ್ ಮಲಿಕ್ ಅವರ ಧ್ವನಿಯಲ್ಲಿ ಚಕ್ರವರ್ತಿ ಚಿತ್ರದ ಮತ್ತೊಂದು ಸುಂದರ ಗೀತೆ. ಅರ್ಮಾನ್ ಮಲಿಕ್ ಹಾಗೂ ಶ್ರೇಯಾ ಘೋಷಾಲ್ ಅವರು ಧ್ವನಿಯಾಗಿದ್ದಾರೆ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ. ಸ್ಟೇ ಟ್ಯೂನ್ಡ್, ಸ್ಟೇ ಎಫ್ಎಂ ರೈನ್ಬೋ.

ಕೇಳಿದ್ರ ಎಫ್ಎಂ ರೈನ್ಬೋ ಕನ್ನಡ ಕಾಮನಬೆಲ್ನಲ್ಲಿ ಸಿನಿ ಚಿಟ್ಟೆ ಅರ್ಜುನ್ ಜನ್ಯ ಅವರ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಅವರು ಹಾಡ್ಲಿ ಮಲ್ಲವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಮೆಸೇಜ್ ಕಳಿಸಿದ್ದಾರೆ. ಸೊ ಅರ್ಜುನ್ ಅವರ ಸಂಗೀತ ನಿರ್ದೇಶಕರಾಗಿ ಅವರ ಕೆಲವು ಯಶಸ್ಸುಗಳ ಬಗ್ಗೆ ಬರೆದಿದ್ದಾರೆ. ಸೊ ಹಾಗೆ ಸಂಜಾರಿ ಚಿತ್ರಕ್ಕೆ ಸಂಗೀತ ನೀಡುವ ಮೂಲಕ ಯಶಸ್ಸನ್ನು ಸವಂದ್ರು ಅಂತ ಹೇಳ್ತಾ ಇದ್ದಾರೆ. ಹೌದು, ನಿಜ, ನೀವು ಹೇಳ್ತಾ ಇರೋ ಮಾತು. ಹಾಗೆ ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆ ಹಾಗೂ ಮನೆಯವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ಶಿವರಾಜ್ ಕುಮಾರ್, ಉಪೇಂದ್ರ ಮತ್ತು ರಾಜ್ ಬಿ ಶೆಟ್ಟಿ ಅವರಂತಹ ಸ್ಟಾರ್ ನಟರನ್ನು ಒಳಗೊಂಡ 45 ಚಿತ್ರ ಪ್ರೇಕ್ಷಕರ ಮೆಚ್ಚುಗೆಯನ್ನು ಗಳಿಸಿದೆ. ಸೊ ಅಂತ ಅವರ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ಗಳನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್, ನಿಮ್ಮ ಸಂದೇಶ ನಮ್ಮನ್ನು ತಲುಪಿದೆ. ದೇವಾನಂದ ಇಟಗಿ ಶಿವಮೊಗ್ಗ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ಸೊ ಅರ್ಜುನ್ ಜನ್ಯ ಅವರ ಹೆಸರು ಮುಂಚೆ ಅರ್ಜುನ್ ಅಂತ ಮಾತ್ರ ಇತ್ತು, ಅದಾದ ನಂತರ ಅವರಿಗೆ ಜನ್ಯ ಅನ್ನುವ ಹೆಸರನ್ನು ನಾಮಕರಣ ಮಾಡಲಾಯಿತು ಅಂತ ಹೇಳ್ತಾ ಇದ್ದಾರೆ. ಹೌದು, ಅರ್ಜುನ್ ಕುಮಾರ್ ಅಂತ ಇತ್ತಂತೆ, ಅದಾದ ನಂತರ ಅವರು ಅರ್ಜುನ್ ಜನ್ಯ ಅನ್ನುವ ಅಂತ ಸೇರಿಸ್ಕೊಂಡ್ರು ಅಂತ ಇದೆ. ಹಾಗೆ ಯಾರಿದು ಶ್ವೇತಾ ಎಸ್ ರಾವ್ ಸುಳ್ಯಿಂದ ಕೂಡ ಮೆಸೇಜ್ ಕಳಿಸಿದ್ದಾರೆ, ಬಹಳ ಇಷ್ಟವಾಯಿತು ಕಾರ್ಯಕ್ರಮ ಅಂತ ಕೂಡ ಹೇಳ್ತಾ ಇದ್ದಾರೆ. ಚಿದಾನಂದ್ ಟಿವಿ ಸರ್ಕಲ್ ಹೊಸದುರ್ಗದಿಂದ ಕೂಡ ಮೆಸೇಜ್ ಕಳಿಸಿದ್ದಾರೆ, ಈ ಕಾರ್ಯಕ್ರಮ ಇಷ್ಟವಾಯಿತು ಅಂತ ಹೇಳ್ತಾ ಇದ್ದಾರೆ. ಸೊ ಎನಿವೆ, ಇಷ್ಟೆಲ್ಲ ಸ್ಟಾರ್ಡಮ್ ಇದ್ರೂ ಕೂಡ ಅರ್ಜುನ್ ಜನ್ಯ ಅವರ ಪರ್ಸನಾಲಿಟಿ ಎಂಥದ್ದು ಗೊತ್ತಲ್ವಾ? ಸದಾ ನಗುಮುಖ, ಅತ್ಯಂತ ವಿನಯಶೀಲತೆ. ಯಾವುದೇ ರಿಯಾಲಿಟಿ ಶೋ ಇರಲಿ ಅಥವಾ ಪ್ರೆಸ್ ಮೀಟ್ ಇರಲಿ, ಜನ್ಯ ಯಾರ ಮನಸ್ಸನ್ನು ಕೂಡ ನೋವು ಮಾಡದೆ ಎಲ್ಲರನ್ನು ಕೂಡ ಪ್ರೋತ್ಸಾಹಿಸ್ತಾರೆ. ಸೊ ಅವರ ಈ ಸರಳತೆಗೆ ಅವರ ಸಂಗೀತದಲ್ಲೂ ಎದ್ದು ಕಾಣುತ್ತೆ. ಮತ್ತೆರಡು ಸುಂದರ ಗೀತೆಗಳು ಅರ್ಮಾನ್ ಮಲಿಕ್ ಅವರ ಧ್ವನಿಯಲ್ಲಿ. ಮುಂಗಾರು ಮಳೆ 2 ಚಿತ್ರದ ಹಾಡು, ಅನುರಾಧ ಭಟ್ ಅವರು ಕೂಡ ಧ್ವನಿಯಾಗಿದ್ದಾರೆ. ಕವಿರಾಜ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ. ಮತ್ತೊಂದು ಸುಂದರ ಗೀತೆ ದ ವಿಲನ್ ಚಿತ್ರದ ಹಾಡು, ಶ್ರೇಯಾ ಘೋಷಾಲ್ ಹಾಗೂ ಅರ್ಮಾನ್ ಮಲಿಕ್ ಅವರ ಧ್ವನಿಯಲ್ಲಿ. ಪ್ರೇಮ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ. ಸ್ಟೇ ಟ್ಯೂನ್ಡ್ ಟು ಎಫ್ಎಂ ರೈನ್ಬೋ.

ಸೊ ಕೇಳ್ತಾ ಇದ್ರ ಸಿನಿ ಚಿಟೆ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬೆಲ್ನಲ್ಲಿ ನಾವು ಅರ್ಜುನ್ ಜನ್ಯ ಅವರ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಅರ್ಜುನ್ ಜನ್ಯ ಈಗ ಕನ್ನಡ ಸಿನಿಮಾವನ್ನು ಸಿನಿಮಾದಲ್ಲಿ ಸಂಗೀತ ನಿರ್ದೇಶಕನಾಗಿ ಮಾತ್ರವಲ್ಲದೆ ಈಗ ನಿರ್ದೇಶಕರಾಗಿಯೂ ಕೂಡ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಸೊ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೊಸ ಹವಾವನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇವರ ಈ ಮ್ಯಾಜಿಕಲ್ ಜರ್ನಿ ಹೀಗೆ ಮುಂದುವರಿಯಲಿ, ನಮ್ಮ ಕಿವಿಗಳಿಗೆ ಇಂಪಾದ ಹಾಡುಗಳು ಸಿಗ್ತಿರಲಿ ಅಂತ ಆಶಿಸೋಣ. ಸದ್ಯಕ್ಕೆ ಅರ್ಜುನ್ ಜನ್ಯ ಅವರ ಮತ್ತೆರಡು ಸೂಪರ್ ಹಿಟ್ ಹಾಡುಗಳು ನಿಮಗೋಸ್ಕರ. ಈ ತನಕ ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆಯಾಗಿದ್ದೆ. ಸ್ಟೇ ಟ್ಯೂನ್ಡ್ ಟು ಎಫ್ ಎಂ ರೈನ್ಬೋ.

0: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
3: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್, ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ಸ್ಟುಡಿಯೋ ಕ್ಲಾಕ್ನಲ್ಲಿ ಎಕ್ಸಾಕ್ಟ್ ಆಗಿ ಸಮಯ ಆಗಿದೆ 11:20 ಶುಕ್ರವಾರದ ಬೆಳಗ್ಗೆಯ 11 ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಬಾಲಿವುಡ್ನ ಇಂಟ್ರೆಸ್ಟಿಂಗ್ ಟ್ರಿವ್ಯಾಗಳು ನನ್ನ ಲಿಸ್ಟಲ್ಲಿ ಕಾಯ್ತಾ ಇದೆ, ಜೊತೆಗೆ ನಮ್ಮ ಸಿಸ್ಟಮ್ನಲ್ಲಿ ನಿಮ್ಮ ಪ್ಲೇಲಿಸ್ಟ್ ಕೂಡ ಕಾಯ್ತಾ ಇದೆ. ಯಾವೆಲ್ಲ ಹಾಡುಗಳಿಗೆ ರಿಕ್ವೆಸ್ಟ್ ಮಾಡ್ತೀರಾ ಇವತ್ತು ಖಂಡಿತ ಆ ಹಾಡುಗಳು ಪ್ರಸಾರವಾಗುತ್ತೆ. ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ನೀವು ಈ ಹೊತ್ತಲ್ಲಿ ರಿಕ್ವೆಸ್ಟ್ ಮಾಡಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತಾ ಇದೆಯಲ್ಲ, 9480901013 9409901013. ನಮ್ಮ ವಾಟ್ಸಪ್ ನಂಬರು. ನಿಮ್ಮ ಮುದ್ದಾದ ಹೆಸರಿನ ಜೊತೆ ಈ ಹೊತ್ತಲ್ಲಿ ಯಾವ ಹಾಡು ಕೇಳಬೇಕು ಅನ್ನಿಸ್ತಾ ಇದೆ, ಆ ಹಾಡಿನ ಮೊದಲ ಸಾಲು, ಯಾವ ಚಿತ್ರದ್ದು, ಜೊತೆಗೆ ನಿಮ್ಮ ಹೆಸರು, ಇಷ್ಟನ್ನು ಟೈಪ್ ಮಾಡಿ ಈಗಲೇ ರವಾನಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು, ಆಪ್ಕಿ ಪಸಂದ್ ಕಾರ್ಯಕ್ರಮ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಬಾಲಿವುಡ್ನ ಇಂಟ್ರೆಸ್ಟಿಂಗ್ ಟ್ರಿವ್ಯಾಗಳ ಬಗ್ಗೆ ಮಾತಾಡ್ತಾ ಸಾಗೋಣ ಅಂತ ಹೇಳಿದ್ದೆ. ಮುಘಲ್ ಎ ಅಜಮ್ ಯಾರಿಗೆ ತಾನೇ ಗೊತ್ತಿಲ್ಲ, ಆದರೆ ಈ ಚಿತ್ರದ ಇಡೀ ಚಿತ್ರೀಕರಣದ ಬಗ್ಗೆ ಸಾಕಷ್ಟು ದಾಖಲಾರ್ಹ ಮಾಹಿತಿಗಳು ಇರುವಂಥದ್ದು. ಅದರಲ್ಲೂ ಒಂದು ಹಾಡಿನ ದುಬಾರಿ ವೆಚ್ಚದ ಬಗ್ಗೆ ನಾವು ಮಾತಾಡಲೇಬೇಕು. ಪ್ರಸಿದ್ಧ ಪ್ಯಾರ್ ಕಿಯಾ ತೋ ಡರ್ನಾ ಕ್ಯಾ ಅನ್ನುವಂಥ ಹಾಡಿದೆಯಲ್ಲ, ಆ ಹಾಡಿನ ಚಿತ್ರೀಕರಣಕ್ಕಾಗಿ ನಿರ್ದೇಶಕಕ್ಕೆ ಆಸಿಫ್ ಅವರು ಲಾಹೋರ್ ಕೋಟೆಯ ಶೀಶ್ ಮಹಲ್ ಮಾದರಿಯಲ್ಲೇ ಒಂದು ಭವ್ಯವಾದಂಥ ಸೆಟ್ ಅನ್ನು ನಿರ್ಮಾಣ ಮಾಡ್ತಾರಂತೆ ಈ ಒಂದು ಹಾಡಿನ ಚಿತ್ರೀಕರಣಕ್ಕಾಗಿ. ಸಂಪೂರ್ಣವಾಗಿ ಕನ್ನಡಿಗಳ ಅರಮನೆ, ಶೀಶ್ ಮಹಲ್ ಅನ್ನೋದು ಕನ್ನಡಿಗಳ ಅರಮನೆ ಆಗಿತ್ತು. ಈ ಒಂದು ಮಾದರಿಯಲ್ಲೇ ಒಂದು ಭವ್ಯ ಸೆಟ್ಟನ್ನು ನಿರ್ಮಾಣ ಮಾಡ್ತಾರೆ. ಈ ಇಡೀ ಸೆಟ್ಟಿನ ಜೊತೆಗೆ ಆ ಕಾಲದಲ್ಲೇ ಈ ಒಂದು ಹಾಡಿನ ಚಿತ್ರೀಕರಣಕ್ಕಾಗಿ ಬರೋಬ್ಬರಿ 15 ಲಕ್ಷ ರೂಪಾಯಿ ವೆಚ್ಚವಾಗಿತ್ತಂತೆ. 15 ಲಕ್ಷ ರೂಪಾಯಿ ಅವತ್ತಿನ ಕಾಲದಲ್ಲಿ, 1960 ಕಾಲಘಟ್ಟದಲ್ಲಿ ಅಂತ ಹೇಳಿದ್ರೆ ಅದು ಆ ದಿನಗಳಲ್ಲಿ ಒಂದು ಇಡೀ ಸಿನಿಮಾವನ್ನು ನಿರ್ಮಿಸಬಹುದಾದಂಥ ಬಜೆಟ್ ಆಗಿತ್ತು. ಒಂದಿಡೀ ಸಿನಿಮಾದ ಬಜೆಟ್ನಲ್ಲಿ ಕೇವಲ ಒಂದು ಹಾಡಿನ ಚಿತ್ರೀಕರಣ ಮಾಡಿರ್ತಾರೆ ನಿರ್ದೇಶಕ ಕೆ ಆಸಿಫ್ ಅವರು. ನೋಡಿ, ಒಂದು ಸಿನಿಮಾದ ತಯಾರಿಯ ಹಿಂದೆ ಎಷ್ಟು ಖರ್ಚಾಗಿರುತ್ತೋ ಅಷ್ಟೇ ಶ್ರಮ ಕೂಡ ವ್ಯಯ ಆಗಿರುತ್ತೆ. ಬಹಳಷ್ಟು ಜನ ಸಂದೇಶವನ್ನು ಕಳಿಸಿ ನಮ್ಮ ಗೀತೆಯನ್ನು

ಸಂಚಾರ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ದಾರೆ. ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಹಾಗೆ ಸಂದೇಶವನ್ನು ಕಳಿಸಿದ್ದಾರೆ ರೂಪಾ ಪಾಂಡುರಂಗರಾವ್ ಶ್ರವಂತ್ ಚಿತ್ರದುರ್ಗದಿಂದ, ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ, ರಘುನಾರಾಯಣ್ ಬೆಂಗಳೂರಿನಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಜಯಶ್ರೀ ಸುನಿಲ್ ಸುಧಾ, ಜಯಶ್ರೀ ಸುನಿಲ್ ರಾಜಾಜಿ ನಗರದಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಖಂಡಿತ ನಿಮ್ಮೆಲ್ಲರ ಗೀತೆ ಪ್ರಸಾರವಾಗುತ್ತೆ. ಇನ್ನು ಯಾರೆಲ್ಲ ಸಂದೇಶ ಕಳಿಸಿಲ್ಲ, ನಿಮ್ಮ ಹಾಡನ್ನು ಈ ಹೊತ್ತಲ್ಲಿ ನೀವು ಮನಸ್ಸಿನಲ್ಲೇ ಗುನುಕ್ತಾ ಹಾಗೆ ಕೂರದೇನೆ ಯಾವ ಹಳೆಯ ಹಿಂದಿ ಚಿತ್ರದ ಗೀತೆಯನ್ನು ಕೇಳಬೇಕು ಅನ್ನಿಸ್ತಾ ಇದೆ, ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ, ಇದು FM ರೇನ್ಬೋ.

ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಆಲಿಸ್ತಾ ಇದ್ದೀರಾ. ನೀವೇ ರಿಕ್ವೆಸ್ಟ್ ಮಾಡಿದಂಥ ಗೀತೆಗಳು ನಿಮಗೋಸ್ಕರ ಪ್ರಸಾರ ಆಗ್ತಾ ಇದೆ. ಈ ಹೊತ್ತಲ್ಲಿ ನಮಗೂ ಕೂಡ ಒಂದು ಹಾಡನ್ನು ಕೇಳಬೇಕು ಅನ್ನಿಸ್ತಾ ಇದೆ. ನಮ್ಮ ಹಾಡು ಕೂಡ ಪ್ರಸಾರಿಸಿ ಅಂತ ಹೇಳಿ ದಿವಾಕರ್ಷಣ ಈ ಮಂಗಳೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹೆಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ ನಮಗೂ ಕೂಡ 1973 ತೆರೆ ಕಂಡಂಥ ಅಭಿಮಾನ್ ಚಿತ್ರದ ಗೀತೆಯೊಂದನ್ನು ಕೇಳುವಂಥ ಆಸೆಯಾಗಿದೆ. ದಯವಿಟ್ಟು ಪ್ರಸಾರಿಸಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ಪ್ರಸಾರ ಆಗತ್ತೆ. ಮಹದೇವ್ ಪ್ರಕಾಶ್ ಕಲ್ಲೂರ್ ಗುಬ್ಬೆಯಿಂದ ಸಂದೇಶವನ್ನು ಕಳಿಸಿ ನಮಗೂ ಒಂದು ಹಾಡು ಪ್ರಸಾರ ಆದರೆ ಈ ಹೊತ್ತಲ್ಲಿ ಚೆನ್ನಾಗಿರುತ್ತೆ ಅಲ್ವೇ ಅಂತ ಕೇಳ್ತಾ ಇದ್ದಾರೆ. ಖಂಡಿತ. ಶಾಂತಚರ ಬಡಿಗೆರೆ ಹರಿಹರ ಕುಕ್ನೂರಿನಿಂದ ಬೆಳಗಿನ ವಂದನೀಯ ಜೊತೆಗೆ ನಮ್ಮ ರಿಕ್ವೆಸ್ಟ್ ಲಿಸ್ಟ್ ಹೇಗಿದೆ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸುಭಾನ್ ಕೋರಿ ಹಂಪಸಾಗರದಿಂದ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಮಗೂ ಒಂದು ಹಾಡು ಬರಲಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ, ನೀವೆಲ್ಲ ರಿಕ್ವೆಸ್ಟ್ ಮಾಡಿದಂಥ ಗೀತೆಗಳು ನಿಮಗಾಗಿ ಬ್ಯಾಕ್ ಟು ಬ್ಯಾಕ್ ಪ್ರಸಾರವಾಗುತ್ತೆ. ಇನ್ನೂ ಯಾರೆಲ್ಲ ಸಂದೇಶ ಕಳಿಸಿಲ್ಲ ಈಗಲೇ ರವಾನಿಸಿ ನಿಮ್ಮ ಸಂದೇಶವನ್ನು ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್, 9489090013 ನಮ್ಮ ವಾಟ್ಸಪ್ ನಂಬರು.

0: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27 15 ಲಕ್ಷ ಸಸಿಗಳನ್ನು ನೆಡುವ ಬೃಹತ್ ಹಸಿರು ಅಭಿಯಾನವನ್ನು ಆಯೋಜಿಸಿದ್ದು, ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು ಬೈ BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.

ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನವಿಲ್ನ ಟ್ಯೂನ್ ಮಾಡಿದ್ದೀರಿ. ಸ್ಟುಡಿಯೋ ಕ್ಲಾಕ್ ನಲ್ಲಿ ಎಕ್ಸಾಕ್ಟ್ ಆಗಿ ಸಮಯ ಆಗಿದೆ 11:31:26. ಆಪ್ಕಿ ಪಸಂದ್ ಕಾರ್ಯಕ್ರಮ ಸತ್ಯ ಪೆ ಸತ್ತ 1982 ಬಿಡುಗಡೆಯಾದಂತ ಚಿತ್ರ ಇದು. ಇಲ್ಲಿ ಅಮಿತಾಬ್ ಬಚ್ಚನ್ ಅವರ ಆ ಅದ್ಭುತ ವಾಯ್ಸ್ ಇಮಿಟೇಷನ್ ಬಗ್ಗೆ ನಾವು ಮಾತಾಡಲೇಬೇಕು. ಈ ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ ಅವರು ಡಬಲ್ ರೋಲ್ ನಲ್ಲಿ ಒಂದು ರವಿ ಇನ್ನೊಂದು ಬಾಬು ಅನ್ನೋ ಹೆಸರಿನ ಪಾತ್ರಗಳಲ್ಲಿ ಕಾಣಿಸಿಕೊಳ್ತಾರೆ.

ಅದರಲ್ಲಿ ವಿಲ್ಲನ್ ಪಾತ್ರ ಈ ಬಾಬು ಪಾತ್ರ. ಬಾಬು ಪಾತ್ರವಾದಂಥ ಈ ಒಂದು ಪಾತ್ರದಲ್ಲಿ ಕಣ್ಣು ಮಿಟಕಿಸ್ತಾ ವಿಚಿತ್ರವಾದಂಥ ಧ್ವನಿಯಲ್ಲಿ ಅಮಿತಾಬ್ ಅವರು ಮಾತಾಡಬೇಕಾಗಿರುತ್ತೆ. ಚಿತ್ರದ ಡಬ್ಬಿಂಗ್ ಸಮಯ ಬಂದೇ ಬಿಡುತ್ತೆ, ಅಮಿತಾಬ್ ಅವರಿಗೆ ಗಂಟಲು ನೋವು ಕಾಣಿಸ್ಕೊಂಡಿರುತ್ತೆ. ಆದರೆ ಅದೇ ಧ್ವನಿ ಆ ಪಾತ್ರಕ್ಕೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಹೇಳಿ ಭಾವಿಸಿದಂಥ ಅವರು ಗಂಟಲು ನೋವಿನಲ್ಲೇ ಆ ವಿಚಿತ್ರ ಧ್ವನಿಯನ್ನು ಡಬ್ ಮಾಡಿಯೇ ಬಿಡ್ತಾರೆ. ಮುಂದೆ ಆ ಧ್ವನಿ ಒಂದು ಲೆಕ್ಕದಲ್ಲಿ ಸೂಪರ್ ಹಿಟ್ ಧ್ವನಿಯಾಗಿ ನಿಲ್ಲುತ್ತೆ. ವಿಲ್ಲನ್ ಪಾತ್ರಗಳಿಗೆ ಹೀಗೂ ಧ್ವನಿ ಕೊಡಬಹುದು ಅನ್ನೋದನ್ನು ಸತ್ಯಪೇ ಸತ್ತ ಚಿತ್ರದಲ್ಲಿ ಅಮಿತಾಬ್ ಬಚ್ಚನ್ ಅವರು ತೋರಿಸ್ಕೊಡ್ತಾರೆ ತಮ್ಮ ಗಂಟಲು ನೋವಿನಲ್ಲೇ. ಏನೆಲ್ಲ ಮ್ಯಾಜಿಕ್ ಮಾಡ್ಬೋದು ನೋಡಿ, ನಮಗಿರುವಂಥ ವೀಕ್ನೆಸ್ನೇ ನಾವು ಪ್ಲಸ್ ಪಾಯಿಂಟ್ ಆಗಿ ಹೇಗೆ ಬಳಸ್ಕೊಳ್ಬಹುದು ಅನ್ನೋದಕ್ಕೆ ಇದು ಕೂಡ ಒಂದು ಉದಾಹರಣೆ. ಸತೀಶ್ವನ್ನ ಕಳಿಸಿ ನಮ್ಮ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ಗೀತೆಗೆ ರಿಕ್ವೆಸ್ಟ್ ಮಾಡಿರೋದು ಸತೀಶ್ ಕುಮಾರ್ ಅವರು. ದೇವರಹಿನ ದುರ್ಗದಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ದಿನೇಶ್ ಕಾಸರಗೋಡುವಿಂದ ನಮ್ಮ ಹಾಡು ಕೂಡ ಪ್ರಸಾರಿಸಿ ಅಂತ ಕೇಳ್ತಾ ಇದ್ದಾರೆ. ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕು ತುಮಕೂರಿನಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದರೆ. ಶಾಂತಿನಿ ಮಂಜುನಾಥ್ ಹಾಸನದಿಂದ ನಮಗೂ ಒಂದು ಹಾಡು ಬರಲಿ ಅಂತ ಕೇಳ್ತಾ ಇದ್ದಾರೆ. ಹಾಗೆ ಸಂದೇಶವನ್ನು ಕಳಿಸ್ಕೊಟ್ಟಿರೋದು ಸಂತೋಷ್ ರುಸಂಕ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸಹನಾ ವೆಂಕಟೇಶ್ ಅವರ ಸಂದೇಶ ಕೂಡ ನಮ್ಮನ್ನು ತಲುಪಿದೆ. ತುಬಿನಕೆರೆ ಮಂಡ್ಯದಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಖಂಡಿತ ನಿಮ್ಮೆಲ್ಲರ ಹಾಡು ನಿಮಗಾಗಿ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. ಇದು FM ರೈನ್ಬೋ.

ರಾಕಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ನೀವೇ ರಿಕ್ವೆಸ್ಟ್ ಮಾಡಿದಂಥ ಗೀತೆ ನಿಮಗಾಗಿ ಪ್ರಸಾರವಾಗಿತ್ತು. ನಿರ್ದೇಶಕ ಹೃಷಿಕೇಶ್ ಮುಖರ್ಜಿ ಅವರು ಆನಂದ್ ಚಿತ್ರವನ್ನು ತೀರಾ ಕಡಿಮೆ ಬಜೆಟ್ನಲ್ಲಿ ಸಿದ್ಧ ಮಾಡಬೇಕು ಅಂತ ಹೇಳಿ ಅದಕ್ಕಾಗಿ ಅವರು ತಯಾರಿಯನ್ನು ಮಾಡ್ಕೊಳ್ತಾ ಇದ್ರು. ಆಗ ಸೂಪರ್ ಸ್ಟಾರ್ ಆಗಿದ್ದಂಥ ರಾಜೇಶ್ ಖನ್ನಾ ಅವರಿಗೆ ಕಥೆಯನ್ನು ಹೇಳಲಾಗತ್ತೆ. ಸಿಕ್ಕಾಪಟ್ಟೆ ಕಥೆಯನ್ನು ಇಷ್ಟಪಡ್ತಾರೆ ರಾಜೇಶ್ ಖನ್ನಾ ಅವರು. ಇಷ್ಟಪಟ್ಟಿದ್ದಷ್ಟೇ ಅಲ್ಲ, ಕಡಿಮೆ ಸಂಭಾವನೆಗೆ ನಟಿಸೋದಕ್ಕೆ ಕೂಡ ಆ ಚಿತ್ರದಲ್ಲಿ ಒಪ್ಕೊಳ್ತಾರೆ ರಾಜೇಶ್ ಖನ್ನಾ. ಆದರೆ ಸಂಭಾವನೆಯೇನು ಕಡಿಮೆ ಕೇಳಿದ್ರು, ಬದಲಾಗೊಂದು ವಿಚಿತ್ರ ಬೇಡಿಕೆಯನ್ನು ಇಟ್ಟರು. ಆಗತಾನೆ ಮಾರುಕಟ್ಟೆಗೆ ಬಂದಿದ್ದಂಥ ಹೊಸ ಮಾಡೆಲ್ನ ಐಷಾರಾಮಿ ಕಾರೊಂದನ್ನು ತಮಗೆ ಕೊಡಿಸ್ಬೇಕು ಅನ್ನುವಂಥ ಬೇಡಿಕೆಯನ್ನು ಇಡ್ತಾರೆ. ಹೃಷಿಕೇಶ್ ಮುಖರ್ಜಿ ಅವರು ಅದಕ್ಕೆ ಒಪ್ಕೊಳ್ತಾರೆ. ಚಿತ್ರದಲ್ಲಿ ಕಾರನ್ನು ಗಿಫ್ಟಾಗಿ ಕೂಡ ಹೃಷಿಕೇಶ್ ಮುಖರ್ಜಿ ಅವರು ರಾಜೇಶ್ ಖನ್ನಾ ಅವರಿಗೆ ಕೊಡ್ತಾರೆ. ಈ ರೀತಿ ಕಾರುಗಳ ಕ್ರೇಜ್ ರಾಜೇಶ್ ಖನ್ನಾ ಅವರಿಗೆ ಇತ್ತು ಅನ್ನೋದನ್ನು ಈ ಒಂದು ಇನ್ಸಿಡೆಂಟ್ ಕೂಡ ಸಾಬೀತು ಮಾಡುತ್ತೆ. ಸಂದೇಶವನ್ನು ಕಳಿಸಿ ನಮ್ಮ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ, ಮೊಹಮ್ಮದ್ ರಫಿ ಅವರ ಧ್ವನಿಯಲ್ಲಿ ಬರುವಂಥ ಯಾವುದೇ ಗೀತೆ ಆದರೂ ಸರಿ ಪ್ರಸಾರ ಮಾಡಿ ಅಂತ ಹೇಳಿ ಜಯಣ್ಣ ಶಶಿವಳ ಅರಸೀಕೆರೆಯಿಂದ ಸಂದೇಶವನ್ನು ಕಳಿಸಿ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಹಾಗೆ ನಮ್ಮ ಹಾಡು ಕೂಡ ಪ್ರಸಾರವಾಗುತ್ತಾ ಈ ಹೊತ್ತಲ್ಲಿ ಅಂತ ಹೇಳಿ ಸಂದೇಶವನ್ನು ಕಳಿಸಿರೋದು ವೆಂಕಟೇಶ್ ಅಣ್ಣಿಗೇರಿಯಿಂದ. ಯಾವ ಹಾಡಾದರೂ ಸರಿ ರಮ್ಯಾ ನನಗೊಂದು ಹಾಡು ಅಂತ ಶ್ವೇತಾ ಎಸ್ ರಾವ್ ಸುಳ್ಯಿಂದ ಕೇಳ್ತಾ ಇದ್ರೆ ಎಲ್ಲ ಹಾಡು ನಿಮಗೆ ಅನ್ಕೊಂಬಿಡಿ. ಮಹಾಲಕ್ಷ್ಮೀಪುರಂ ಬೆಂಗಳೂರಿನಿಂದ ಮೀರಾ ಶ್ರೀನಿವಾಸ್ ಅವರು ಸಂದೇಶವನ್ನು ಕಳಿಸಿ ಹರೇ ರಾಮ್ ಹರೇ ಕೃಷ್ಣ ಚಿತ್ರದ ಒಂದು ಗೀತೆ ಬೇಕು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹುವಾಳೆ ಲಕ್ಷ್ಮೀ ಚಂದ್ರಶೇಖರ್ ಹರಿಹರ ವಿದ್ಯಾನಗರದಿಂದ ಹಾಗೆ ಸಂದೇಶವನ್ನು ಕಳಿಸಿಕೊಟ್ಟು ನಮಗೂ ಕೂಡ ನಮ್ಮ ಹಾಡನ್ನು ಪ್ರಸಾರಿಸಿ ಅಂತ ಹೇಳಿ ಅಖಿಲ ಪ್ರಸಾದ್ ಇನ್ನರ್ ಪ್ರಸಾದ್ ಅವರು ರಾಜಾಜಿ ನಗರದಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಶಾಂತಾ ಬಾಂಕಲೋನಿಯಿಂದ ಸಂದೇಶವನ್ನು ಕಳಿಸಿ ನಮಗೂ ಒಂದು ಹಾಡು ಬೇಕು ಅಂತ ಕೇಳ್ತಾ ಇದ್ರೆ ನಿಲಯಕ್ಕೂ ಕೂಡ ಧನ್ಯವಾದ ಅಂತ ಹೇಳಿ ವಿಶ್ವನಾಥ್ ಪಾಟೀಲ್ ಚಿಕ್ಕಸುಗೂರಿನಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಅನೇಕ

ಎಲ್ಲರಿಗೂ ಬಾಲಿವುಡ್ನಲ್ಲಿ ಬೆಸ್ಟ್ ಕಾಮಿಡಿ ಚಿತ್ರಗಳಲ್ಲಿ ಒಂದಾಗಿರುವಂಥ ಅಮೀರ್ ಖಾನ್ ಹಾಗೆ ಸಲ್ಮಾನ್ ಖಾನ್ ನಟನೆಯ ಅಂದಾಜ್ ಅಪ್ನಾ ಅಪ್ನಾ ಚಿತ್ರಕ್ಕೆ ಯಾವುದೇ ಪ್ರಾಪರ್ ಸ್ಕ್ರಿಪ್ಟ್ ಇರಲಿಲ್ವಂತೆ. ಶೂಟಿಂಗ್ ಸ್ಪಾಟ್ಗೆ ಬಂದ ನಂತರವೇ ನಿರ್ದೇಶಕ ರಾಜ್ಕುಮಾರ್ ಸಂತೋಷಿ ಅವರು ಸೀನ್ ಹಾಗೆ ಡೈಲಾಗ್ಗಳನ್ನು ಸ್ಥಳದಲ್ಲೇ ಸೃಷ್ಟಿ ಮಾಡ್ತಾ ಇದ್ರಂತೆ. ನಟರು ಕೂಡ ತಮ್ಮದೇ ಶೈಲಿನಲ್ಲಿ ಇಂಪ್ರವೈಸ್ ಮಾಡಿಕೊಂಡು ಆ ಒಂದು ಡೈಲಾಗ್ಸ್ನ ಆ ನಂತರ ನಟನೆ ಮಾಡ್ತಾ ಇದ್ರಂತೆ. ಹೇಗೆಲ್ಲ ನಡೆಯುತ್ತೆ ನೋಡಿ, ಯಾವುದು ಯಾವ ರೀತಿಯಲ್ಲಿ ಕ್ಲಿಕ್ ಆಗುತ್ತೆ ಅನ್ನೋದನ್ನು ಹೇಳಲಿಕ್ಕೆ ಬರೋದೇ ಇಲ್ಲ. ಈ ರೀತಿ ಯಾವುದೇ ಪ್ರಾಪರ್ ಸ್ಕ್ರಿಪ್ಟ್ ಇಲ್ಲದೇ ಬಾಲಿವುಡ್ನ ಬೆಸ್ಟ್ ಕಾಮಿಡಿ ಚಿತ್ರ ಆಗುತ್ತೆ ಅಂದಾಜ್ ಅಪ್ನಾ ಅಪ್ನಾ ಚಿತ್ರ. ಸಂದೇಶವನ್ನು ಕಳಿಸಿ, ನಮ್ಮ ಹಾಡು ಕೂಡ ಪ್ರಸಾರ ಮಾಡಿ ಅಂತ ಹೇಳಿ ಬಹಳಷ್ಟು ಜನ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ, ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸದಾಶಿವ ಹುಲಗೂರ ಬನಶಂಕರಿ ಸೆಕೆಂಡ್ ಸ್ಟೇಜ್ನಿಂದ ಹಾಗೆ ಒಳ್ಳೆಯ ಹಾಡುಗಳು ಅಂತ ಹೇಳಿ ಶ್ರೀನಾಥ್ ಮಾಗಡಿ ರೋಡ್ನಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಜೊತೆಗೆ ನಮಗೂ ಒಂದು ಹಾಡು ಬೇಕಿತ್ತು ಅಂತ ಹೇಳಿ ಸೌರಾಷ್ಟ್ರಪೇಟ್ ಬೆಂಗಳೂರಿನಿಂದ ಅಮರಾವತಿ ಹರಿಕುಮಾರ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಸಂದೇಶವನ್ನು ಕಳಿಸಿ ನಮ್ಮ ಹಾಡು ಪ್ರಸಾರ ಆಗುತ್ತಾ ಅಂತ ಹೇಳಿ ತೀರ್ಥಪ್ರಸಾದ್ ದೊಡ್ಡ ಮೇಟಿ ಕುರ್ಕೆಯಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದರೆ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದಾರೆ ಸತ್ಯ ಬಸವೇಶ್ವರ ನಗರದಿಂದ. ಹಾಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಕೊಪ್ಪಳದಿಂದ ಮಹದೇವಪ್ಪ ಕೊಪ್ಪಳ ಅವರು ದುಬೈ ಯುಎಇಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಂದೇಶವನ್ನು ಕಳಿಸಿ ನಮ್ಮ ಹಾಡು ಕೂಡ ಪ್ರಸಾರ ಮಾಡಿ ಅಂತ ಹೇಳಿ ಹನುಮಂತೇಗೌಡರು ಹಾಡ್ಲಿಯಿಂದ. ಹಾಗೆ ಶುಭೋದಯ ಹಾಡು ಇಷ್ಟವಾಗ್ತಾ ಇದೆ ಅಂತ ಹೇಳಿ ವಿಲಿಯಂ ಪರ್ಲಟ್ಕ ಪುತ್ತೂರಿನಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿ ಸಂದೇಶ ಕಳಿಸಿದ್ರೆ ಎಸ್ ನಮ್ಮ ಹಾಡು ಕೂಡ ಅಂತ ಹೇಳಿ ವೆಂಕಟೇಶ್ ಕಬಾಡಿ ಇಂದಿರಾ ಬಿನಿಪೇಟೆಯಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದರೆ ವಿದ್ಯಾರಣ್ಯಪುರದಿಂದ ಚಂದ್ರಶೇಖರ್ ಮತ್ತು ಕುಟುಂಬದವರ ಸಂದೇಶ ನಮ್ಮನ್ನು ತಲುಪಿದೆ. ವಿಜಯಪುರದಿಂದ ಇಸ್ಮಾಯಿಲ್ ಅವರು ಹಾಗೆ ಗೀತೆ ಪ್ರಸಾರ ಆಗಿದ್ದಕ್ಕೆ ಥ್ಯಾಂಕ್ ಯು ಸಂದೇಶ ಕೂಡ ಬಂದಿದೆ. ಜೊತೆಗೆ ನಮಗೂ ಕೂಡ ಪ್ರಸಾರಿಸಿ ಹಾಡನ್ನು ಅಂತ ಸುಧಾ ಬುದಿಹಾಳ್ನಿಂದ ರಿಕ್ವೆಸ್ಟ್ ಮಾಡಿದರೆ ಎಸ್ ನಮ್ಮ ಹಾಡು ಮಿಸ್ ಆಗೋಯ್ತೆ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿರೋದು ನಂಬರ್ ಎಂಡಿಂಗ್ ವಿತ್ 8467 ನೆಲೆ ಪ್ರಸಾದ್ ಬಸವನಗುಡಿಯಿಂದ. ಜೊತೆಗೆ ನಮ್ಮ ಹಾಡು ಕೂಡ ಬರಲಿ ಹೊತ್ತಲ್ಲಿ ಇಂಥ ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ರೆ ಥ್ಯಾಂಕ್ ಯು. ಸಂದೇಶಗಳು ಕೂಡ ಬಂದಿದೆ ನಿಮ್ಮ ಕಡೆಯಿಂದ. ಹಾಗೆ ಅಪರೂಪದ ಹಾಡುಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಇಂಥ ಶೈನಿ ಮುರಳೀಧರ್ ಅವರ ಸಂದೇಶ ನಮ್ಮನ್ನು ತಲುಪಿದೆ. ಕಾರ್ಯಕ್ರಮದಲ್ಲಿ ಹಾಡುಗಳನ್ನು ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿ ಗಣೇಶ್ ಪೇಟೆಯಿಂದ ಪ್ರವೀಣ್ ಮಾಧವಿ ಉಳ್ಳಕಟ್ಟಿಯವರ ಸಂದೇಶ ನಮ್ಮನ್ನು ತಲುಪಿದೆ. ಒಟ್ಟಾರೆ ಈ ಒಂದು ಹೊತ್ತಿನಲ್ಲಿ ನಿಮ್ಮ ನೆಚ್ಚಿನ ಹಳೆಯ ಹಿಂದಿ ಹಾಡುಗಳನ್ನು ನೀವು ರಿಕ್ವೆಸ್ಟ್ ಮಾಡೋದ್ರ ಜೊತೆಗೆ ಬಾಲಿವುಡ್ನ ಹಲವಾರು ಚಿತ್ರಗಳಿಗೆ ಸಂಬಂಧಪಟ್ಟಂಥ ಇಂಟ್ರೆಸ್ಟಿಂಗ್ ಟ್ರಿವ್ಯಾಗಳನ್ನು ಕೂಡ ನೀವು ಆಲಿಸಬಹುದು. ಹಾಗಾಗಿ ಪ್ರತಿದಿನ ಬೆಳಗ್ಗೆ 11 AM to 12 AM ಪ್ರಸಾರವಾಗುವಂಥ ಆಪ್ಕಿ ಪಸಂದ್ ಕಾರ್ಯಕ್ರಮವನ್ನು ಮಿಸ್ ಮಾಡದೇ ಇದೇ ರೀತಿ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. ಇದಾಗಿತ್ತು ಇವತ್ತಿನ ಆಪ್ಕಿ ಪಸಂದ್. ನೀವು ರಿಕ್ವೆಸ್ಟ್ ಮಾಡಿದಂಥ ಗೀತೆಗಳು ನಿಮ್ಮ ಮನಸ್ಸಿಗೆ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. ಇದು FM 101.3 ಕನ್ನಡ ಕಾಮನ ಬಿಲ್ಲು. ಸಂಜೆ ತನಕ ನಾನು ನಿಮ್ಮ ಜೊತೆಯಾಗೇ ಇರ್ತೀನಿ, ನಿಮ್ಮ ಆರ್ ಜೆ ರಮ್ಯ. ಸದ್ಯಕ್ಕೆ 12:05 ಸರಿಯಾಗಿ ನವಿಲುಗರಿ ಕಾರ್ಯಕ್ರಮದಲ್ಲಿ ಆರ್ ಜೆ ಮಂಜುಳ, ಆರ್ ಜೆ ಮಂಗಳ ನಿಮ್ಮ ಜೊತೆಯಾಗ್ತಾರೆ. ಮಿಸ್ ಮಾಡದೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ವಿಜಯಪುರ ಜಿಲ್ಲೆ ಆಲಮೇಲ ಪಟ್ಟಣದಲ್ಲಿ 145 ಕೋಟಿ ರೂಪಾಯಿ ಅನುದಾನದಲ್ಲಿ ತೋಟಗಾರಿಕೆ ಕಾಲೇಜು, 44 ಕೋಟಿ ರೂಪಾಯಿ ವೆಚ್ಚದ ಕಡಣಿ ಸೇತುವೆ, 3 ಕೋಟಿ ರೂಪಾಯಿ ಸುಸಜ್ಜಿತ ಕ್ರೀಡಾಂಗಣ ಸೇರಿದಂತೆ 25 ಕೋಟಿ ರೂಪಾಯಿ ಅನುದಾನದ ಆಲಮೇಲ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಲೋಕೋಪಯೋಗಿ ಖಾತೆ ಸಚಿವ ಸತೀಶ್ ಜಾರಕಿಹೊಳಿ ಚಾಲನೆ ನೀಡಿದರು. ಈ ಸಂದರ್ಭ ಮಾತನಾಡಿದ ಅವರು, ಶಾಸಕ ಅಶೋಕ್ ಮನಗೂಳಿಯವರ ಪ್ರಸ್ತಾವನೆ ಮೇರೆಗೆ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಅನುದಾನ ಮೀಸಲಿಟ್ಟು ಕಾಮಗಾರಿಗಳಿಗೆ ಚಾಲನೆ ನೀಡಿರುವುದಾಗಿ ತಿಳಿಸಿದರು. ಕೈಗಾರಿಕೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಖಾತೆ ಸಚಿವ ಎಂಬಿ ಪಾಟೀಲ್ ಪಾಲ್ಗೊಂಡಿದ್ದರು. ರಾಜ್ಯದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ರಾಜ್ಯದ 4 ಸಾರಿಗೆ ಸಂಸ್ಥೆಗಳ ಬಸ್ಗಳಲ್ಲಿ ಪ್ರಯಾಣಿಸಲು ಉಚಿತ ಬಸ್ ಪಾಸ್ ವಿತರಿಸಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ಈಗಾಗಲೇ ಶುಲ್ಕ ಪಾವತಿಸಿ ಬಸ್ ಪಾಸ್ ಪಡೆದಿರುವ ವಿದ್ಯಾರ್ಥಿಗಳು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಸಂಪೂರ್ಣ ವಿವರ ದಾಖಲಿಸಿ ತಮ್ಮ ಹಣವನ್ನು ಮರಳಿ ಪಡೆಯಬಹುದು ಎಂದು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ತಿಳಿಸಿದೆ. ರಾಜ್ಯಾದ್ಯಂತ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಶನಿವಾರದ ಶಾಲಾ ಸಮಯವನ್ನು ಬೆಳಗ್ಗೆ 8:30 ರಿಂದ ಮಧ್ಯಾಹ್ನ 12:30 ವರೆಗೆ ನಿಗದಿಪಡಿಸಲಾಗಿದೆ ಎಂದು ಶಾಲಾ ಶಿಕ್ಷಣ

0: ಇಲಾಖೆ ಆಯುಕ್ತ ವಿಕಾಸ್ ಕಿಶೋರ್ ಸುರಳ್ಕರ್ ತಿಳಿಸಿದ್ದಾರೆ. ಸಾಕ್ಷ್ಯವೂ ಸ್ಪಷ್ಟವಾಗಿದೆ, ತಡೆಗಟ್ಟುವಿಕೆಯಲ್ಲಿ ಹೂಡಿಕೆ ಮಾಡಿ ಎಂಬ ವಿಷಯ ಆಧರಿಸಿ ಇಂದು ವಿಶ್ವ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನವನ್ನು ಆಚರಿಸಲಾಗುತ್ತಿದೆ. ಧಾರವಾಡದ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆ ಡಿಮಾನ್ಸ್ ಮನೋವೈದ್ಯಕೀಯ ಸಾಮಾಜಿಕ ಕಾರ್ಯಕರ್ತ ಡಾ ಅಶೋಕ್ ಕೋರಿ ದಿನದ ಮಹತ್ವದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಮಾದಕ ವಸ್ತುಗಳ ಸೇವನೆ ವ್ಯಸನವು ವ್ಯಕ್ತಿಯ ಆರೋಗ್ಯ, ಕುಟುಂಬ, ಸಮಾಜದ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ಈ ದಿನದ ಮಹತ್ವ ಮಾದಕ ವಸ್ತುಗಳ ದುರುಪಯೋಗವನ್ನು ತಡೆಯುವುದರ ಜೊತೆಗೆ ಯುವಜನರಲ್ಲಿ ಜಾಗೃತಿ ಮೂಡಿಸುವುದು ಮತ್ತು ಅಕ್ರಮ ಮಾದಕ ವಸ್ತುಗಳ ವ್ಯಾಪಾರವನ್ನು ನಿಯಂತ್ರಿಸಲು ಜಾಗತಿಕ ಸಹಕಾರವನ್ನು ಉತ್ತೇಜಿಸುವುದಾಗಿದೆ. ಇಂದಿನ ಸಮಾಜದಲ್ಲಿ ಮಾದಕ ವಸ್ತುಗಳ ಸೇವನೆ ಒಂದು ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿ ಕಾಡುತ್ತಿದೆ. ಯುವಜನಾಂಗವು ಮಾದಕ ವಸ್ತುಗಳ ಸೇವನೆಯಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಅರಿತುಕೊಳ್ಳಬೇಕಾಗಿದೆ. ವೈದ್ಯರ ಮಾರ್ಗದರ್ಶನವೂ ಕೂಡ ಅತ್ಯಗತ್ಯವಾಗಿದೆ. ಟೆಲಿಮನಸ್ 144 16 ಉಚಿತ ಸಹಾಯವಾಣಿಗೆ ಕರೆ ಮಾಡುವುದರ ಮೂಲಕವೂ ಮಾದಕ ವ್ಯಸನದಿಂದ ಹೊರಬರಲು ಸಹಾಯವನ್ನ ಪಡೆದುಕೊಳ್ಳಬಹುದು.
0: ಯಾದಗಿರಿ ನಗರದಲ್ಲಿ ವಿಶ್ವ ಮಾದಕ ದ್ರವ್ಯಗಳ ದುರುಪಯೋಗ ಹಾಗೂ ಅಕ್ರಮ ಸಾಗಣೆ ವಿರೋಧಿ ದಿನದಂಗವಾಗಿ ಆಯೋಜಿತ ಜಾಗೃತಿ ಪಾದಯಾತ್ರೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪೃಥ್ವಿಕ್ ಶಂಕರ್ ಚಾಲನೆ ನೀಡಿದರು. ಇಂದು ಮಹಾನ್ ಕವಿ, ರಾಷ್ಟ್ರೀಯ ಗೀತೆ ವಂದೇ ಮಾತರಂ ರಚಿಸಿದ ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ ಅವರ ಜಯಂತಿ. ಕೇಂದ್ರ ಗೃಹ ಖಾತೆ ಸಚಿವರಾದ ಅಮಿತ್ ಶಾ, ಲೋಕಸಭಾ ಸಭಾಪತಿ ಓಂ ಬಿರ್ಲಾ ಸೇರಿದಂತೆ ಗಣ್ಯರು ಬಂಕಿಮರ ಸಾಹಿತ್ಯಿಕ ಕೊಡುಗೆಗಳನ್ನು ಸ್ಮರಿಸಿದ್ದು ಶ್ರದ್ಧಾಸುಮನ ಅರ್ಪಿಸಿದ್ದಾರೆ. ಧಾರವಾಡದ ರೂಟ್ಸೆಟ್ ಸಂಸ್ಥೆಯಲ್ಲಿ ಬೆಳಗಾವಿ, ಹಾವೇರಿ, ಗದಗ್, ಕೊಪ್ಪಳ, ಯಾದಗಿರಿ ಹಾಗೂ ವಿಜಯನಗರ ಜಿಲ್ಲೆಗಳ 30 ಶಿಬಿರಾರ್ಥಿಗಳಿಗೆ 30 ದಿನಗಳ ಟೇಲರಿಂಗ್ ಕೌಶಲ್ಯ ತರಬೇತಿ ಕಾರ್ಯಾಗಾರ ನಡೆಯಿತು ಎಂದು ರೂಟ್ಸೆಟ್ ನಿರ್ದೇಶಕ ಜಿಪಿ ಪೃಥ್ವಿರಾಜ್ ತಿಳಿಸಿದ್ದಾರೆ. ಶಿಕ್ಷಣ ಇಲಾಖೆಯ ಗದಗ ಶಹರ ಸಂಪನ್ಮೂಲ ಕೇಂದ್ರದಲ್ಲಿ ಪ್ರಾದೇಶಿಕ ಸಾರಿಗೆ ಇಲಾಖೆ ಅಧಿಕಾರಿ ಅರುಣ್ ಕುಮಾರ್ ಕಟ್ಟಿಮನಿ ಶಾಲಾ ವಾಹನಗಳ ಸುರಕ್ಷತೆ ಹಾಗೂ ಮಕ್ಕಳ ರಕ್ಷಣೆಗೆ ಸಂಬಂಧಿಸಿ ಶಾಲಾ ವಾಹನಗಳ ಚಾಲಕರು ಮತ್ತು ನಿರ್ವಾಹಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳು ಹಾಗೂ ಗ್ರಾಮ ಪಂಚಾಯಿತಿಗಳಲ್ಲಿ ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2026 ಪರಿಣಾಮಕಾರಿಯಾಗಿ ಕಾಲಮಿತಿಯೊಳಗೆ ಅನುಷ್ಠಾನಗೊಳಿಸುವಂತೆ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಸೂಚಿಸಿದ್ದಾರೆ. ನಾಡಿದ್ದು ಜೂನ್ 28 ಭಾನುವಾರ ರಾಜ್ಯಾದ್ಯಂತ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಜರುಗಲಿದೆ. 5 ಎಲ್ಲ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸುವಂತೆ ಕೋಲಾರ ಜಿಲ್ಲೆ ಆರೋಗ್ಯಾಧಿಕಾರಿ ಡಾ ಜಿ ಶ್ರೀನಿವಾಸ್ ಕೋರಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮನ್ ಕಿ ಬಾತ್ ಸರಣಿಯ 135 ಆವೃತ್ತಿ ನಾಡಿದ್ದು ಭಾನುವಾರ ಬೆಳಗ್ಗೆ 11 ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಇಂದು ಕೊನೆಯ ದಿನವಾಗಿದೆ. ಉಚಿತ ದೂರವಾಣಿ ಸಂಖ್ಯೆ 1800 11 7800 ಕರೆ ಮಾಡಿ ಅಭಿಪ್ರಾಯಗಳನ್ನು ಧ್ವನಿಮುದ್ರಿಸಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
0: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
0: ಮರೆಯದೆ ಕೇಳಿ
1: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05-1:10
0: ನಿಮ್ಮ ನೆಚ್ಚಿನ FM ರೈನ್ಬೋ 101.3 MHz ಗಳಲ್ಲಿ

ಹಲೋ, ನಮಸ್ಕಾರ. ಎಫ್ ಎಂ ರೇನ್ಬೋ, ಸಮಯ 12:06:30. ಹಂಗೆ ಸಮಯ ಹೋಗ್ತಾ ಇರುತ್ತೆ. ಶುಕ್ರವಾರದ ಶುಭ ಸಮಯ ಇದು. ನಿಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ನವಿಲುಗುರಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಮಂಗಲಾ. ಸೊ ಇನ್ಮುಂದೆ ಮಂಗಲಾ ನಾಗರಾಜ್ ನಿಮ್ಮ ಜೊತೆಗಿರ್ತಾರೆ 1 ಗಂಟೆವರೆಗೂ.

ಅಲ್ಲಿವರೆಗೂ ನಾವು ಒಂದಷ್ಟು ಸೂಪರ್ ಆಗಿರೋ ಹಾಡುಗಳನ್ನ ಕೇಳೋದು, ಅದ್ರ ಜೊತೆಗೆ ಒಂದಷ್ಟು ಮಾತಾಡೋದು. ಮಾತಾಡೋಕೆ ಏನು ಕೊರತೆ ಇದೆ ಹೇಳಿ, ಮಾತಾಡೋಕೆ ನಾವು ರೆಡಿ ಅಂತ ಎಲ್ಲರೂ ಹೇಳ್ತಾ ಇರ್ತೀರಾ ಗೊತ್ತು. ಹಾಗಾಗಿ ನಿಮ್ಮ ಮಾತಿಗಾಗಿ ನಾನು ಕಾಯ್ತಾ ಇದ್ದೀನಿ, ನೀವೇನು ಹೇಳ್ತೀರಾ ಅಂತ ಕಾಯ್ತಿದ್ದೀನಿ. ಏನು ಬಗ್ಗೆ ಮಾತಾಡೋಣಪ್ಪ ಇವತ್ತು ಅಂತ ಹಾಗೆ ಯೋಚನೆ ಮಾಡ್ತಾ ಇದ್ದೆ. ಏನಿದೆ ಹೇಳ್ರಿ, ಜಗತ್ತಿನಲ್ಲಿ ಎಲ್ಲರಿಗೂ ಆಸೆ ಏನು ಗೊತ್ತಾ? ಸಂತೋಷವಾಗಿರಬೇಕು ಅಂತ. ಜೀವನದಲ್ಲಿ ಯಾವಾಗಲೂ ಕೂಡ ನಾವು ಖುಷಿ ಖುಷಿಯಾಗಿರಬೇಕು ಅಂತಂದರೆ ಏನು ಮಾಡಬೇಕು? ಅದಕ್ಕೋಸ್ಕರ ಒಂದಷ್ಟು ಸೂತ್ರಗಳಿದ್ರೆ ಚೆನ್ನಾಗಿರುತ್ತಲ್ವಾ? ಆದರೆ ಆ ಸೂತ್ರಗಳು ಹೀಗೆ ಇರಬೇಕು ಅಂತೇನಿಲ್ಲ. ನಮ್ಮ ನಮ್ಮ ಅನುಕೂಲಕ್ಕೆ, ನಮ್ಮ ನಮ್ಮ ವ್ಯಕ್ತಿತ್ವಕ್ಕೆ ಸರಿಯಾಗಿ ಆ ಸೂತ್ರಗಳನ್ನು ನಾವು ಅಳವಡಿಸ್ಕೊಂಡ್ವಿ ಅಂತಂದರೆ ಖಂಡಿತವಾಗಿಯೂ ಕೂಡ ನಾವು ನಮ್ಮ ಜೀವನವನ್ನು ಒಂದಷ್ಟು ಯಶಸ್ವಿಯಾಗಿ ಸಂತೋಷವಾಗಿ ಅನುಭವಿಸಬಹುದು, ಈ ಜೀವನವನ್ನು ಕಳೀಬಹುದು ಅಂತ ಹೇಳಿ ಅನಿಸುತ್ತೆ. ನಿಮ್ಮ ಅನಿಸಿಕೆನೂ ಹಾಗೆ ಆಗಿದ್ರೆ, ನಿಮ್ಮ ಪ್ರಕಾರ ಯಾವ ರೀತಿಯ ಒಂದಷ್ಟು ಸೂತ್ರಗಳನ್ನು ಅಳವಡಿಸ್ಕೊಂಡ್ರೆ ನಮ್ಮ ಬದುಕು ಸುಂದರವಾಗಿ ಮಾಡಿಕೊಳ್ಳಬಹುದು ನಮ್ಮ ಬದುಕನ್ನು ಅನ್ನೋದ್ರ ಬಗ್ಗೆ ನೀವು ನನಗೆ ಹೇಳಬಹುದು. ನಮ್ಮ ಸಂಖ್ಯೆ 9480901013, 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಬೇಕು. ನಿಮ್ಮ ಸಂದೇಶದಲ್ಲಿ ಬರೀ ಸ್ವಾಗತ ಅಷ್ಟೇ ಅಲ್ಲ, ಸ್ವಾಗತದ ಜೊತೆಗೆ ನೀವು ಇವತ್ತು ಏನು ಹೇಳ್ತೀರಾ ಸಂತೋಷದ ಬದುಕಿಗೆ, ಖುಷಿ ಖುಷಿಯಾದ ಬದುಕಿಗೆ, ಓಕೆ, ಒಂದು ರೀತಿಯ ನೆಮ್ಮದಿಯ ಬದುಕಿಗೆ ಸೂತ್ರಗಳೇನೇನು ಇರಬಹುದು ಅಂತ. ಈಗ ಕಾರ್ಯಕ್ರಮ ಶುರು ಅಂದ ತಕ್ಷಣ ಸೊಗಸಾದ ಹಾಡಿನೊಂದಿಗೆ ಶುರು ಆಗಬೇಕಲ್ವಾ? ಅದರಲ್ಲೂ ನನ್ನ ಫೇವ್ರೇಟ್ ಹಾಡು ಆಗಿರಬೇಕು, ನಿಮ್ಮ ಫೇವ್ರೇಟ್ ಹಾಡು ಕೂಡ ಆಗಿರಬೇಕು. ನಿಮಗೂ ಕೂಡ ಕೇಳೋಕ್ಕೆ ತುಂಬ ಖುಷಿ ಆಗಬೇಕು, ನನಗೂ ಕೇಳೋಕ್ಕೆ ಖುಷಿ ಆಗಬೇಕು. ಯಾಕಂದರೆ ಈ ನವಿಲುಗರಿಯಲ್ಲಿ ನಿಮಗಾಗಿ ಸುಂದರವಾದ ಹಾಡುಗಳು, ಯಾಕಂದರೆ ಎಫ್ ಎಂ ರೈನ್ಬೋ ನಿಮಗಾಗಿ ಸಂಗೀತಮಯವಾಗಿ ನಿಮಗಾಗಿ ಮಾತ್ರ ಇದು ತತ್ತ ತತ್ತ ತತ್ತ ತಾರಕಾ.

ನೀತಿ ಮೋಹನ್ ಅವರ ಧ್ವನಿಯಲ್ಲಿ ಸೂಪರ್ ಆದಂತಹ ಹಾಡು ಕೇಳಿದ್ರಿ. ಇದು ಸಾನ್ವಿ ಶ್ರೀವಾಸ್ತವ ಮತ್ತೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಭಿನಯಿಸಿದಂತಹ ತಾರಕ ಚಿತ್ರದ ಹಾಡನ್ನ ಕೇಳಿದ್ರಿ. ನಿಮ್ಗಾಗಿ ಸಾಕಷ್ಟು ಹಾಡುಗಳು ಕೂಡ ಲೈನ್ ಅಲ್ಲಿ ನಿಂತ್ಕೊಂಡಿದ್ದಾವೆ. ಪ್ರತಿಯೊಂದು ಕೂಡ ನೀವು ಇಷ್ಟಪಡುವಂತಹ ಹಾಡುಗಳೇ ಆಗಿರ್ತವೆ. ಯಾಕಂದ್ರೆ ನನ್ನ ಗುರಿ ಆಗಿರುತ್ತೆ ನಿಮ್ಮನ್ನೆಲ್ಲ ಒಂದ್ ರೌಂಡ್ ಕುಣಿಸ್ಬೇಕು ಅಂತ. ನೀವೆಲ್ಲ ಕುಣಿಯಕ್ ಸಜ್ಜಾಗಿರ್ತೀರಾ, ಯಾಕಂದ್ರೆ ವಾರಾಂತ್ಯದಲ್ಲಿ ನಾವಿದ್ದೀವಿ. ಶುಕ್ರವಾರ ಬಂತು ಅಂತಂದ್ರೆ ಆಗ್ಲೇ ಶನಿವಾರ ಮತ್ತು ಭಾನುವಾರದ ಮೂಡ್ನಲ್ಲಿ ನಾವು ಬಂದ್ಬಿಡ್ತೀವಿ. ಯಾಕಂತಂದ್ರೆ ವಾರಾಂತ್ಯ ಪ್ರತಿಯೊಬ್ಬರಿಗೂ ಪ್ರಿಯವಾದಂತಹ ದಿನಗಳವು, ಯಾಕಂದ್ರೆ ನಮಗೋಸ್ಕರ ಕಳಿಬಹುದು ಅನ್ನುವಂತಹ ಭಾವನೆ. ಕೆಲವರಿಗೆ ಮಾತ್ರ ಅಷ್ಟೇ ಇದೆ ರೀ ಅದು ಸಾಧ್ಯತೆ. ಯಾಕಂದ್ರೆ ಶುಕ್ರವಾರದವರೆಗೆ ಒಂದಷ್ಟು ಜನ ಕೆಲಸ ಮಾಡಿದ್ರೆ ಶನಿವಾರ ಕೂಡ ಕೆಲಸ ಮಾಡುವಂತಹ ನಮ್ಮ ಸಹೋದರ ಸಹೋದರಿಯರು ಇದ್ದೇ ಇದ್ದಾರೆ. ಆದರೂ ಕೂಡ ಸಿಗುವಂತಹ ಅರ್ಧ ದಿನವಾಗಿರಬಹುದು, ಆದರೆ ಸಿಗುವಂತಹ ಅದೇ ಒಂದು ಭಾನುವಾರ ಆಗಿರಬಹುದು ನಮ್ಮನ್ನ ಇಡೀ ವಾರಕ್ಕೆ ಮತ್ತು ಸಜ್ಜುಗೊಳಿಸುವಂತಹ ದಿನ. ಸರಿ, ಹಾಗಿದ್ರೆ ನಮಗೋಸ್ಕರ ಹಾಡುಗಳಂತೂ ಕಾಯ್ತಾ ಇದ್ದಾವೆ, ವಿಷಯದ ಬಗ್ಗೆ ಕೂಡ ಮಾತಾಡೋಣ ಅಂತ. ಆದರೆ ಅದಕ್ಕಿಂತ ಮುಂಚೆನೆ ನಮಗೆ ಸಂದೇಶ ಬಂದಿದೆ, ನಾನು ಕೂಡ ಇವತ್ತು ಯೋಚನೆ ಮಾಡ್ತಿದ್ದೆ. ನಮ್ಮ ಉತ್ತರ ಕರ್ನಾಟಕದ ಅತ್ಯುತ್ತಮ ಪ್ರತಿಭೆ ಅಂದರೆ ಬಿರಾದಾರ್ ಅವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂತಹ ಕೊಡುಗೆ ಅಂತಿದ್ದಂದ ಅಲ್ಲ. ಯಾಕಂದರೆ ಅಂತಹ ಒಬ್ಬ ನ್ಯಾಚುರಲ್ ಆಕ್ಟರ್, ಅದೆಷ್ಟು ಸಹಜವಾದಂತಹ ಅಭಿನಯ ಅವ್ರದ್ದು ಅಂತಂದ್ರೆ, ಯಾವ ಪಾತ್ರ ಭಿಕ್ಷುಕನಿಂದ ಹಿಡಿದು ನೀವು ಯಾವ ಪಾತ್ರವನ್ನು ಕೊಟ್ಟರು ಕೂಡ ಅದ್ಭುತವಾಗಿ ಅಭಿನಯಿಸಿ ಅದರಲ್ಲಿ ಅವರೇ ಒಂದು ರೀತಿಯ ನಿಜವಾದ ಪಾತ್ರವೇ ಅವರಾಗಿದ್ದಾರೆ ಅನ್ನುವಂತಹ ಅಭಿನಯವನ್ನು ನೀಡುವಂತಹ ಬಹಳಷ್ಟು ವಿರಳ ಕಲಾವಿದರಲ್ಲಿ ಬಿರಾದಾರ್ ಅವರು ಒಬ್ಬರು. ಅವರ ಹುಟ್ಟುಹಬ್ಬ ಇವತ್ತು. ಅವರಿಗೆ ನಮ್ಮ ಕನ್ನಡ ಚಿತ್ರರಂಗದ ಪರವಾಗಿ, ಹಾಗೆ ಎಲ್ಲ ನಮ್ಮ ಅಭಿಮಾನಿ ಬಂಧುಗಳ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳೋಣ. ಈಗಾಗಲೇ ಸಂದೇಶಗಳು ಶುರುವಾಗಿ ಬಿಟ್ಟಿವೆ. ನಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದಾರೆ ನವೋದಯ ನಾಗರಾಜ್ ಅವರು. ನಾಗರಾಜ್ ಅವರೇ, ಬರೀ ಸ್ವಾಗತ ಕೋರೋದಲ್ಲದೆ ವಿಷಯದ ಬಗ್ಗೆ ಹಾಗೆ ಮಾತಾಡ್ತಾ ಹೋಗಿ. ನಮಗೆ ಈಗ ಓಹೋ ಎಷ್ಟು ಜನ ಆಗಲೇ ಸಂದೇಶ ಕಳಿಸ್ಬಿಟ್ಟಿದ್ದೀರಾ. ನಾನೇ ಇವಾಗ ನಿಜವಾಗ್ಲೂ ಹೇಳ್ತೀನಲ್ಲ, ಯಾವುದಾದ್ರೂ ಒಂದೊಂದು ವಿಷಯ ಹೇಳುವಾಗ ನೀವು ಎಷ್ಟು ಚೆನ್ನಾಗಿ ಬೇಗ ಪ್ರತಿಕ್ರಿಯೆ ಕೊಡ್ತೀರಿ ಅಂತಂದ್ರೆ ಅದೇ ನನಗೆ ತುಂಬಾ ಖುಷಿಯಾಗೋದು. ಎಸ್, ಐ ಲವ್ ಇಟ್. ಈಗ ನಾಗೇಂದ್ರ, ತಾವರೆಕೆರೆ ಕುಣಿಗಲ್ ತಾಲೂಕು ಯಾವಾಗ್ಲೂ ಖುಷಿಯಾಗಿರ್ಬೇಕು, ಏನಾದರೂ ಆಗಲಿ ಮುಂದೆ ಸಾಗಬೇಕು ಅಂತ ಹೇಳಿ ಅಂದರೆ ಎಂಥ ಕಷ್ಟಗಳು ಬಂದರೂ ಕೂಡ ನಾವು ನಗು ನಗುತ್ತಾ ಅದನ್ನು ಸ್ವಾಗತಿಸಬೇಕು, ಜೀವನವನ್ನು ನಡೆಸಬೇಕಲ್ವಾ ಮೇಡಮ್. ಹಾಗಾಗಿ ಬದುಕಲ್ಲಿ ಏನೇ ಬರಲಿ ನಾವು ಸಂತೋಷವಾಗಿರಬೇಕು ಅನ್ನುವಂಥ ನಿರ್ಧಾರವನ್ನೇ ಮಾಡಬೇಕು ಅನ್ನೋ ಮಾತನ್ನು ನೀವು ಹೇಳ್ತಾ ಇದ್ದೀರಾ ನಾಗೇಂದ್ರ ಅವರೇ, ತಾವರೆಕೆರೆಯಿಂದ ಕುಣಿಗಲಿಂದ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ಸಾಕಷ್ಟು ಸಂದೇಶಗಳು ಬರ್ತಾ ಇದೆ. ಆದರೆ ನಾವು ಸಂತೋಷವಾಗಿರಬೇಕು ಅಂತಂದರೆ ಮೊಟ್ಟ ಮೊದಲನೇ ಸೂತ್ರ ಏನು ಅಂತಂದರೆ ನಮ್ಮ ಬಗ್ಗೆ ನಾವು ಸರಿಯಾಗಿ ತಿಳಿದುಕೊಳ್ಳಬೇಕು. ನಮ್ಮ ಬಗ್ಗೆ ಅಂದರೆ ನಾನಿಲ್ಲಿ ಪ್ಲೂರಲ್ ಆಗಿ ಹೇಳ್ತಿಲ್ಲ, ನನ್ನ ಬಗ್ಗೆ ಅಂದ್ಕೊಳ್ಳಿ, ನೀವು ಇಂಡಿವಿಜುವಲ್ ಆಗಿ ನಿಮ್ಮ ಬಗ್ಗೆ ಅಂತ ಅಂದ್ಕೊಳ್ಳಿ. ನಮ್ಮ ಬಗ್ಗೆ ನಾವು ಸರಿಯಾಗಿ ತಿಳಿದುಕೊಂಡಾಗ ನಮ್ಮ ಸ್ವಭಾವ ಎಂಥದ್ದು, ನಾವು ಏನನ್ನು ಪ್ರೀತಿಸ್ತೀವಿ, ಏನನ್ನು ಇಷ್ಟಪಡೋದಿಲ್ಲ. ಆದರೆ ನಾವು ಪ್ರೀತಿಸೋದ್ರಿಂದ, ಆದರೆ ಇಷ್ಟಪಡದೇ ಇರೋದ್ರಿಂದ ಕೆಲವೊಂದಷ್ಟು ಬದಲಾವಣೆಗಳಾಗಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಅದು ನಮ್ಮ ಮಟ್ಟಕ್ಕಾಗಿರುತ್ತೆ. ಹಾಗಾಗಿ ಅದನ್ನು ನಾವು ಒಂದು ರೀತಿಯ ಏನದು ಸಾರ್ವತ್ರಿಕವಾಗಿ ಯೋಚನೆ ಮಾಡಿದಾಗ ಎಷ್ಟೊಂದು ಸಲ ನಮ್ಮ ಯೋಚನೆಗಳು ಕೂಡ ತಪ್ಪು ಅಂತ ಹೇಳಿ ಅನಿಸುತ್ತೆ ಅಲ್ವಾ. ಹಾಗಾಗಿ ಫಸ್ಟು ನಮ್ಮ ಬಗ್ಗೆ ನಾವು ತಿಳುವಳಿಕೆಯನ್ನು ಇಟ್ಕೊಂಡಿರಬೇಕು. ನನ್ನ ಸಾಧ್ಯತೆಗಳೇನು, ನನ್ನ ಕೊರತೆಗಳೇನು, ನಾನು ಯಾವುದರಲ್ಲಿ ಎಕ್ಸ್ಪರ್ಟ್ ಆಗಬಲ್ಲೆ, ಯಾವುದರಲ್ಲಿ ನನಗೆ ಸಾಧ್ಯವೇ ಇಲ್ವಾ ಅನ್ನುವಂತಹ ಒಂದಷ್ಟು ನಮ್ಮದೇ ಆದಂತಹ ಒಂದು ಚೆಕ್ ಲಿಸ್ಟ್ ಅಂತ ಇರಬೇಕು. ಅದನ್ನು ನೋಡಿಕೊಂಡಾಗ ನಮಗೂ ಕೂಡ ಅನಿಸುತ್ತೆ ಹೌದಲ್ವಾ, ಹಾಂ ಇದು ನನ್ನಲ್ಲಿ ಇದೆ, ಇದು ನನ್ನಲ್ಲಿ ಕೊರತೆ ಇದೆ, ಇದೆಲ್ಲವನ್ನು ಕೂಡ ನಾವು ತಿಳ್ಕೊಳ್ತಾ ಹೋದಾಗ ಮಾತ್ರ ನಿಜವಾಗ್ಲೂ ಕೂಡ ನಾವು ಯಶಸ್ಸಿನ ಬದುಕಿನಂತ ಪಯಣ ಬೆಳೆಸಬಹುದು. ಯಾವ ರೀತಿ ನಮ್ಮನ್ನು ನಾವು ಅಸೆಸ್ ಮಾಡ್ಕೋಬೇಕು ನಿಮಗೂ ಕೂಡ ಗೊತ್ತಿರುತ್ತೆ. ದಯವಿಟ್ಟು ಸಂದೇಶಗಳನ್ನ ಕಳಿಸಿ. ಆಗಲೇ ಸಂದೇಶಗಳು ತುಂಬ ಬರ್ತಾ ಇದ್ದಾವೆ. 9480901013 ಈ ಒಂದು ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರ್ತಾ ಇರಲಿ. ನಿಮ್ಮ ಸಂದೇಶಗಳಿಗಾಗಿ ನಾನು ಕಾಯ್ತಾ ಇದ್ದೀನಿ. ಈಗ ನಿಮಗಾಗಿ ಈ ಹಾಡು ಕೇಳಿಸ್ತಾ ಇದ್ದೀನಿ ನಲ್ಲ ಚಿತ್ರದಿಂದ. ನನಗಿಷ್ಟವಾದಂತಹ ಹಾಡು ನಿಮಗೂ ಕೂಡ ಇಷ್ಟವಾಗುತ್ತೆ. ನೋಡಿ ಅಲ್ಲಿ ಸಾಕಷ್ಟು ಸಂದೇಶಗಳು ಬಂದು ಅಂತ ಹೇಳ್ತಾ ಇದ್ದೀನಲ್ವಾ. ಓ ದೊಡ್ಡದಿದೆ ಇದು ಸಂದೇಶ, ಆಮೇಲೆ ನೋಡೋಣ. ನೋಡಿ ಮೇಡಮ್, ಮೊದಲು ನಮಗೆ ಆರೋಗ್ಯವಿದ್ದರೆ ಎಲ್ಲವನ್ನೂ ಅನುಭವಿಸಿ ಸಂತೋಷ ಪಡುವಂತಿರಬೇಕು. ಇದಕ್ಕಾಗಿ ಧ್ಯಾನ, ತಪಸ್ಸು, ಪ್ರಾರ್ಥನೆ, ವ್ಯಾಯಾಮ, ಉತ್ತಮ ಓದು, ರೇಡಿಯೋ ಕೇಳುವುದು ಎಲ್ಲ ಇರಬೇಕಂತ ಹೇಳ್ತಿದ್ದಾರೆ. ಇದು ವೆಂಕಟೇಶ್ ಅವರು ಬೋಧನ ಹೊಸಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅಂದರೆ ಒಂದಷ್ಟು ಹವ್ಯಾಸಗಳಿರಬೇಕು, ಹಾಗೆ ಆರೋಗ್ಯವೂ ಕೂಡ ಇರಬೇಕು ಅಂತ ಹೇಳ್ತಿದ್ದಾರೆ. ಇರಲಿ, ಈಗ ಹಾಡು ಕೇಳಿ.

ನಾನು ಅವಾಗವಾಗ ಹೇಳ್ತಾನೆ ಇರ್ತೀನಿ, ಏನು ಹೇಳ್ತಿರ್ತೀನಪ್ಪ ನಾನು ಅಂದರೆ, ಎಷ್ಟೊಂದು ಸಲ ನಮಗೆ ಇಷ್ಟವಾದ ಹಾಡಿರುತ್ತೆ, ಕೇಳ್ತಾ ಇರ್ತೀವಿ, ಬಹಳ ಖುಷಿಯಾಗಿ ಎಲ್ಲರೂ ಅದರಲ್ಲೇ ಇನ್ವಾಲ್ವ್ ಆಗಿರ್ತೀರಾ, ಆದರೆ ತಕ್ಷಣಕ್ಕೆ ಆ ಹಾಡು ಮಾಯವಾದರೆ ಹೇಗೆ ಅನಿಸುತ್ತಲ್ವ? ಆದರೆ ಹಾಗೆ ಅನ್ಕೋಬಾರ್ದು. ಎಷ್ಟೊಂದು ಬಾರಿ ನಮಗೆ ಸಮಯ ಕಡಿಮೆ ಇರುತ್ತೆ, ಆದರೆ ನಮ್ಮ ಸ್ನೇಹಿತರು ಸಾಕಷ್ಟು ಜನ ಸಂದೇಶಗಳನ್ನ ಕಳಿಸಿ ಅವರ ಅನಿಸಿಕೆಗಳನ್ನ ಹೇಳ್ತಿರ್ತಾರೆ. ಅದಾಗಲೇ ನಾನು ಹೇಳಿದೆ, ನಿಮ್ಮನ್ನು ನಾನು ಕೇಳ್ತಾ ಇದ್ದೆ, ಯಾವ ರೀತಿಯಾಗಿ ನಾವು ಇರೋದರಿಂದ, ಯಾವ ಸೂತ್ರಗಳನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಸಂತೋಷವಾದ ಬದುಕನ್ನು ನಾವು ಕಾಣಬಹುದು ಅನ್ನೋದ್ರ ಬಗ್ಗೆ ಕೇಳ್ತಿದ್ದೆ. ಆದರೆ ಇಲ್ಲಿ ನನಗೇನಿಸ್ತು ಗೊತ್ತಾ, ನಾನು ಮಾಡಿದಂಥ ಪಟ್ಟಿಯನ್ನು ನಾನು ಮುಚ್ಚಿ ಇಟ್ಬಿಟ್ಟೆ. ಯಾಕೆ ಗೊತ್ತಾ, ನಮ್ಮ ಪ್ರೀತಿಯ ಸ್ನೇಹಿತರು ಸಾಕಷ್ಟು ಜನ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನನಗೆ ಗೊತ್ತಲ್ವಾ, ನಾನು ಯಾವಾಗಲೂ ಯೋಚನೆ ಮಾಡೋದೇನು ಗೊತ್ತಾ, ಬೇರೆಯವರು ಏನು ಹೇಳ್ತಾರೆ ಅನ್ನೋದು ಅಥವಾ ಬೇರೆಯವರ ಅನಿಸಿಕೆಗಳಿಗೆ ಗೌರವವನ್ನು ಕೊಟ್ಟಾಗ ನಿಜವಾಗ್ಲೂ ನಾವು ದೊಡ್ಡವರಾಗ್ತೀವಿ, ಖಂಡಿತ ಅಲ್ವಾ? ಹಾಗಾಗಿ ಆ ರೆಡಿಮೇಡ್ ಥಿಂಗ್ನ ನಾನು ಮುಚ್ಚಿಟ್ಬಿಟ್ಟು ಈಗ ನಾನು ಏನು ಮಾಡ್ತಿದ್ದೀನಿ, ನಮ್ಮ ಸ್ನೇಹಿತರು ಅವರು ತಮ್ಮ ಅನುಭವವನ್ನು ಏನು ಕಳಿಸ್ತಾರೆ ಅದನ್ನು ಮಾತ್ರ ಓದೋಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡಿ, ನಮಗೆ ಅವರು ಕೈವಲ್ಯ ಸಾಹಿತಿ ಭೋಪ ವೆಂಕಟೇಶ್ ಬೋಧನ ಹೊಸಳ್ಳಿ ಎಂದು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಅವರು ಆಗಲೇ ನಂದು ಅರ್ಧಂಬರ್ಧ ಆಯಿತು, ಅದಕ್ಕೆ ಓದ್ತಾ ಇದ್ದೀನಿ. ಅವ್ರಿಗೆ ಕಳಿಸಿದವ್ರಿಗೆ ಖುಷಿ ಆಗಬೇಕಲ್ವಾ? ಮೇಡಮ್, ಮೊದಲು ನಮಗೆ ಆರೋಗ್ಯವಿದ್ದರೆ ಎಲ್ಲವನ್ನೂ ಅನುಭವಿಸಿ ಸಂತೋಷ ಪಡುವಂತಿರಬೇಕು. ಇದಕ್ಕಾಗಿ ಧ್ಯಾನ, ತಪಸ್ಸು, ಪ್ರಾರ್ಥನೆ, ವ್ಯಾಯಾಮ, ಉತ್ತಮ ಓದು, ರೇಡಿಯೋ ಕೇಳುವುದು, ಸಜ್ಜನರ ಸಂಘ ಇವುಗಳನ್ನು ಸದುಪಯೋಗ ಪಡಿಸಿಕೊಂಡ್ರೆ ನಮಗೆ ಸಂತೋಷ ನೆಮ್ಮದಿ ಸಿಗಬಹುದು. ಎಷ್ಟು ಒಳ್ಳೆ ಸಂದೇಶವನ್ನು ಕಳಿಸಿದ್ದಾರೆ. ಸಾಹಿತಿ ಅಂತ ಹೇಳಿದ್ರಿ, ಮತ್ತೆ ನಿಮ್ಮ ಪದಗಳ ಬಳಕೆ ಬಗ್ಗೆ ಏನಾದರೂ ಮಾತಾಡೋಕೆ ಉಂಟಾ ವೆಂಕಟೇಶ್ ಅವರೇ? ತುಂಬ ಒಳ್ಳೆ ಸಂದೇಶವನ್ನು ಕಳಿಸಿದ್ದೀರಾ, ಧನ್ಯವಾದಗಳು. ಹಾಗೆ ಇನ್ನು ನೋಡಿ, ಸಂದೇಶಗಳು ಹಾಗೆ ಬರ್ತಾನೇ ಇದೆ. ಇಲ್ಲಿ ಇನ್ನೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ. ಅವ್ರೇನು ಹೇಳ್ತಾ ಇದ್ರು ಗೊತ್ತಾ, ಉಮೇಶ್ ಅವರು ದಾವಣಗೆರೆಯಿಂದ, ನೆಮ್ಮದಿಯಿಂದ ಬದುಕೋದು ತುಂಬ ಸಿಂಪಲ್ ಮೇಡಮ್, ಯಾವುದಕ್ಕೂ ಅತಿ ಆಸೆ ಪಡಬಾರ್ದು, ಆಸೆ ಪಟ್ಟಿದ್ದು ಸಿಗ್ತಿಲ್ಲ ಅಂದರೆ ದುಃಖ ನೆಮ್ಮದಿನೇ ಇರಲ್ಲ. ಇದನ್ನು ಬುದ್ಧ ಹೇಳಿದ್ದಾನೆ, ಏನೇ ಬಂದರೂ ಎದುರಿಸ್ಬೇಕು, ಕಷ್ಟನೂ ಸುಖನೂ ಈಕ್ವಲ್ ಆಗಿ ನೋಡಬೇಕು, ಇನ್ನೊಬ್ಬರ ಬಗ್ಗೆ ಎಕ್ಸ್ಪೆಕ್ಟ್ ಮಾಡಬಾರ್ದು, ಹೀಗಿದ್ರೆ ನಾವು ನೆಮ್ಮದಿಯ ಬದುಕನ್ನು ಮಾಡಬಹುದು, ಬದುಕಬಹುದು ಅಂತ ಹೇಳಿ ಅವ್ರು ಹೇಳ್ತಿದ್ದಾರೆ. ಉಮೇಶ್ ಅವರೇ, ನಿಜವಾಗ್ಲೂ ಐ ರಿಸ್ಪೆಕ್ಟ್ ನಿಮ್ಮ ಅನಿಸಿಕೆ, ನನಗೆ ಇಷ್ಟ ಆಯಿತು. ಎಲ್ಲರನ್ನೂ ಪ್ರೀತಿಯಿಂದ ಕಾಣುವುದನ್ನು ಅಭ್ಯಾಸ ಮಾಡಿಕೊಳ್ಳಿ, ಆಗ ಸುತ್ತಲಿನ ಜನ ನಮ್ಮನ್ನು ಹೆಚ್ಚು ಹೆಚ್ಚು ಪ್ರೀತಿಸುತ್ತಾರೆ, ಆಗ ನಮ್ಮ ಆತ್ಮವಿಶ್ವಾಸ ಹೆಚ್ಚುವುದರ ಜೊತೆ ನಾವು ಸಂತಸದಿಂದ ಇರಲು ಸಾಧ್ಯವಾಗ್ತದೆ ಅಂತ ಕಬಾಡಿ ವೆಂಕಟೇಶ್ ಅವರು ಮತ್ತೆ ಇಂದಿರಾ ವೆಂಕಟೇಶ್ ಅವರು ನಮಗೆ ಬಿನ್ನಿಪೇಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಹೋ, ಎಷ್ಟು ವರ್ಷಗಳಾಯಿತು ಕಬಾಡಿ ವೆಂಕಟೇಶ್, ಇಂದಿರಾ ವೆಂಕಟೇಶ್ ಅವರು ಎಷ್ಟು 20 ವರ್ಷಗಳ ಹಿಂದೆ ಅವರು ನಮ್ಮ FM ರೈನ್ಬೋನ ಕೇಳ ಆ ವರ್ಷಗಳಿಂದ ಕೇಳ್ತಾ ಇದ್ದಾರೆ. ಇವತ್ತು ನಿಮ್ಮ ಸಂದೇಶ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ, ನೆನಪಾಯಿತು ನಿಮ್ಮ ಎಲ್ಲ ಸಂದೇಶಗಳು, ನಿಮ್ಮ ಮುಖಗಳೆಲ್ಲ ನೆನಪಾಗ್ತಿದೆ. ತುಂಬ ಖುಷಿಯಾಯಿತು ಕಬಾಡಿ ವೆಂಕಟೇಶ್ ಮತ್ತು ಇಂದಿರಾ ಅವರೇ ಒಳ್ಳೆ ಮಾತನ್ನು ಹೇಳಿದ್ರ. ನಿಜವಾಗ್ಲೂ ನಾವು ಪ್ರೀತಿಸೋದನ್ನು ಕಲಿಬೇಕು, ಪ್ರೀತಿಸೋದು ದೊಡ್ಡ ಶಕ್ತಿಯನ್ನು ಕೊಡ್ತದೆ ಎಲ್ರಿಗೂ ಕೂಡ. ಹಾಗಾಗಿ ನಾವೆಲ್ಲರನ್ನ ಪ್ರೀತಿಸೋದನ್ನು ಕಲಿತ್ವಿ ಅಂತಂದರೆ ಬಹಳ ಬಹಳ ಸಂತೋಷದ ಬದುಕನ್ನು ನಾವು ನೋಡಬಹುದು ಅಂತ. ಅಬ್ಬ, ನೆಮ್ಮದಿಯ ಬದುಕಿಗೆ ಆಂತರಿಕ ಸಮಾಧಾನ ಮತ್ತು ಜೀವನ ಶೈಲಿಯ ಸರಳ ಬದಲಾವಣೆಗಳು ಅತ್ಯಗತ್ಯ. ಕೋಪವನ್ನು ನಿಯಂತ್ರಿಸುವುದು, ಆತ್ಮಾವಲೋಕನ ಮಾಡಿಕೊಳ್ಳುವುದು ಮತ್ತು ಪಾಲಿಗೆ ಬಂದದ್ದನ್ನು ಸ್ವೀಕರಿಸುವ ಗುಣ ಖುಷಿಯಾದ ಜೀವನಕ್ಕೆ ಮೂಲಮಂತ್ರಗಳಾಗಿವೆ. ಬದುಕಿನಲ್ಲಿ ನೆಮ್ಮದಿಯನ್ನು ತರುವ ಪ್ರಮುಖ ಸೂತ್ರಗಳು ಇಲ್ಲಿವೆ. ಕೋಪ ನಿಯಂತ್ರಣ, ಕೋಪದ ಕೈಗೆ

ಜೀವನಕ್ಕೆ ಬೇಕಾದಂತಹ ಸೂತ್ರ ಅಡಗಿದೆ ಅಂತ ಹೇಳ್ಬೋದು. ನಿಮ್ಮ ಸಂದೇಶಗಳು ಸಖತ್ತಾಗಿ ಬರ್ತಾ ಇದ್ದಾವೆ, ನನಗಂತೂ ತುಂಬಾ ಖುಷಿಯಾಗಿದೆ. ನಿಮಗೂ ಖುಷಿ ಪಡಿಸ್ಬೇಕು ಅಂದ್ರೆ ಬರೀ ನಾನು ಏನ್ ಮಾಡಿದ್ರೆ ಆಗಲ್ಲ ಹೇಳಿ, ಬರೀ ನಾನು ಮಾತಾಡಿದ್ರೆ ಆಗಲ್ಲ ಅಲ್ವಾ, ಹಾಡುಗಳು ಬೇಕೇ ಬೇಕು. ನನಗೂ ಇಷ್ಟವಾದಂತಹ ಹಾಡು ಈಗ ನಿಮಗಾಗಿ ಲಾಲಿ ಹಾಡು ಚಿತ್ರದ ಈ ಹಾಡನ್ನ ಕೇಳಿಸ್ತಾ ಇದ್ದೀನಿ, ಕೇಳಿ ಬನ್ನಿ. ಆಮೇಲೆ ಇನ್ನೂ ನಿಮ್ಮೆಲ್ಲ ಸಂದೇಶಗಳನ್ನ ನಾನು ತಗೊಂಡೇ ತಗೋತೀನಿ, ಯಾಕಂದ್ರೆ ಒಳ್ಳೊಳ್ಳೆ ಸಂದೇಶಗಳನ್ನ ನೀವು ನಮಗೆ ಕಳಿಸಿದ್ದೀರಾ. ಎಸ್ ನೋಡಿ, ಅಬ್ಬಾ ಬಾ ಬಾ ಬಾ ಬಾ, ಸಂದೇಶಗಳನ್ನ ನೋಡ್ತಾ ಇದ್ದೀನಿ. ಆದರೆ ಹಾಡು ಕೇಳಿ ಬನ್ನಿ ನೀವು.

ಹರಿಹರನ್ ಅವರ ಧ್ವನಿಯಲ್ಲಿ ಸುಮಧುರವಾದಂತಹ ಹಾಡನ್ನು ಕೇಳಿದ್ರೆ ನನಗೆ ತುಂಬಾ ತುಂಬಾ ತುಂಬಾ ಇಷ್ಟವಾದಂತಹ ಹಾಡಿದ್ದು. ಅವಾಗವಾಗ ಕೇಳ್ತಿದ್ರೆ ಮನಸ್ಸಿಗೆ ಶಾಂತಿ ಅಂತ ಅನ್ಸುತ್ತೆ. ಮಾದನ ಹಿಪ್ಪರಿಗಿಯಿಂದ ಶಿವಲಿಂಗಪ್ಪ ಭದ್ರೆ ಹಾಗೂ ಮನೆಯವರು ನಮಗೆ ಸಂದೇಶವನ್ನ ಕಳಿಸಿ ನಮಸ್ಕಾರಗಳನ್ನ ಹೇಳ್ತಾ ಇದ್ದಾರೆ. ನವಿಲುಗರಿ ಸಬ್ಜೆಕ್ಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಅವ್ರೇನ್ ಹೇಳ್ತಿದ್ದಾರೆ ಗೊತ್ತಾ, ಸಂತೋಷ ಅಂದ್ರೆ ಬಾಹ್ಯ ವಸ್ತುಗಳು ಅಥವಾ ಸಾಧನಗಳಲ್ಲಿ ಸಿಗೋದಲ್ಲ, ಬದಲಿಗೆ ಅದು ನಮ್ಮ ಆಂತರಿಕ ಶಾಂತಿ ಮತ್ತು ಮನಸ್ಥಿತಿಯ ಮೇಲೆ ಅವಲಂಬಿತವಾಗಿರುತ್ತದೆ. ಇದು ಸಣ್ಣ ಪುಟ್ಟ ವಿಷಯಗಳಲ್ಲಿ ತೃಪ್ತಿ ಪಡುವುದು, ಆರೋಗ್ಯಕರ ಜೀವನ ಶೈಲಿ ನಡೆಸುವುದು ಹಾಗೂ ವರ್ತಮಾನದಲ್ಲಿ ಬದುಕುವುದಾಗಿದೆ. ಸಂತೋಷದ ನಿಜವಾದ ಅರ್ಥ ಮತ್ತು ಅದನ್ನು ಅನುಭವಿಸುವ ಕೆಲವು ಪ್ರಮುಖ ವಿಧಾನಗಳ ಬಗ್ಗೆ ಅವರು ಹೇಳ್ತಾ ಆಂತರಿಕ ಶಾಂತಿಯನ್ನು ಹೇಗೆ ಕಾಪಾಡಿಕೊಳ್ಬೇಕು, ನಮಗೆ ಗ್ರಾಟಿಟ್ಯೂಡ್ ಕೃತಜ್ಞತಾ ಭಾವನೆಯನ್ನು ಹೇಗೆ ಹೊಂದಿರಬೇಕು, ಹಾಗೆ ಸಕಾರಾತ್ಮಕವಾದಂತಹ ಸಹವಾಸ, ನಮ್ಮ ಜೊತೆಗಿರೋರು ತುಂಬ ಪಾಸಿಟಿವ್ ಆಗಿರುವಂತಹ ವ್ಯಕ್ತಿಗಳಾಗಿರಬೇಕು, ಮತ್ತೆ ಇವತ್ತಿನ ಮೇಲೆ ಬದುಕೋದು ಅಂದ್ರೆ ಪ್ರೆಸೆಂಟ್, ಇವತ್ತಿನ ದಿನಕ್ಕಾಗಿ ಬದುಕೋದು, ವರ್ತಮಾನದಲ್ಲಿ ಬದುಕುವುದು, ಹೀಗೆ ಹಲವಾರು ವಿಚಾರಗಳನ್ನ ಅವರು ಹೇಳಿದ್ದಾರೆ. ತುಂಬಾ ಧನ್ಯವಾದಗಳು. ಈ ರೀತಿ ನಾವು ಬರೀ ಪಟ್ಟಿ ಅಷ್ಟೇ ಮಾಡ್ದೇನೆ, ನಾವು ನಿಜವಾಗ್ಲೂ ಆ ರೀತಿ ಬದುಕಿದ್ರೆ ನಿಜವಾಗ್ಲೂ ಆ ಬದುಕು ತುಂಬಾ ಸುಂದರವಾಗಿರುತ್ತೆ. ಸಾಲ ಇರಬಾರದು, ಆಗ ಸುಖವಾಗಿ ಜಾಲಿಯಾಗಿ ಇರಬಹುದು ಅಂತ ಹೇಳಿ ಶ್ರೀನಾಥ್ ಅವರು ನಮಗೆ ಮಾಗಡಿ ರೋಡಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅಪ್ಪ, ಸಾಲ ಇಲ್ಲದೆ ಇರೋರೇ ನಿಜವಾದ ಏನಂತಾರಲ್ಲ, ಅವ್ರು ನಿಜವಾದ ಸಂತೋಷದಲ್ಲಿ ಇರುವಂತಹ ವ್ಯಕ್ತಿಗಳಂತ ಹೇಳ್ಬೋದು. ಅವ್ರದೇ ನಿಜವಾದ ಒಳ್ಳೆಯ ಬದುಕು. ಬೇಕಾದಷ್ಟು ನಮ್ಮ ಯೋಚನೆಗಳೇ ಇರುವಾಗ ಬೇರೆಯವರ ಬೇಡವಾದ ಯೋಚನೆಗಳನ್ನು ಮಾಡುವುದನ್ನು ಬಿಟ್ಟರೆ ಖಂಡಿತವಾಗಿ ನೆಮ್ಮದಿಯಾಗಿ ಇರಬಹುದು. ಬೇರೆಯವರಿಗೆ ಹೋಲಿಕೆ ಮಾಡಿಕೊಂಡು ಬದುಕಿದರೆ ಸಂತೋಷದ ಕ್ಷಣಗಳು ಜೀವನದಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ನವೋದಯ ನಾಗರಾಜ್ ಅವರು ಹೇಳ್ತಿದ್ದಾರೆ. ನಿಜ ಅದು ಅಲ್ವಾ? ನಮ್ಮ ಯೋಚನೆಗಳೇ ಬೇಕಾದಷ್ಟು ಇರುವಾಗ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ಅದಕ್ಕಿಂತ ಕೆಟ್ಟದ್ದೇನು ಅಂದರೆ ಕೆಟ್ಟ ಯೋಚನೆಗಳನ್ನು ಮಾಡೋದ್ರಿಂದ ನಿಜವಾಗ್ಲೂ ನಮ್ಮ ಜೀವನದಲ್ಲಂತೂ ಯಾವ ರೀತಿಯ ಪ್ರಗತಿಯಂತೂ ಆಗೋದಿಲ್ಲ. ಅದರಿಂದ ನೋವೇ ಆಗುತ್ತೆ ಹೊರತು ಸಂತೋಷದ ಕ್ಷಣಗಳು ಬರಕ್ಕೆ ಸಾಧ್ಯನೇ ಇಲ್ಲ. ಬಹಳ ಒಳ್ಳೆ ಮಾತನ್ನ ಹೇಳಿದ್ದೀರಾ. ಮತ್ತೆ ಸಂದೇಶ ಯಾರ್ದಿದ್ದು, ಹಾಯ್ ಮಂಗ್ಲಾ, ಕುಡಂಟ್ ಲಿಸನ್ ಟು ಯುವರ್ ಪ್ರೋಗ್ರಾಮ್ ಲಾಸ್ಟ್ 2 weeks ಬಿಕಾಸ್ ಮೈ ಕಿಡ್ಸ್ ವರ್ ನಾಟ್ ವೆಲ್, ನೌ ದೇ ಸ್ಟಾರ್ಟೆಡ್ ಗೋಯಿಂಗ್ ಟು ಸ್ಕೂಲ್, ಸೊ ಐ ಆಮ್ ಬ್ಯಾಕ್ ಅಂತ ಹೇಳಿ ನಿಶಾರ ಅವರು ನಮಗೆ ಜಕ್ಕೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಆಹಾ, ಇದನ್ನೇ ಕನ್ನಡದಲ್ಲಿ ಬರೆದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನಿಶಾರ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಈಗ ಮತ್ತೆ ಯಾರು ಸಂದೇಶವನ್ನು ಕಳಿಸಿರೋರು, ಶಕುಂತಲಾ ಶಂಕರ್ ಮಂಡ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮೇಡಮ್, ನಾವು ಏನೇ ಕೆಲಸ ಮಾಡಬೇಕಂದ್ರೂ ಉತ್ತಮವಾದ ಆಸಕ್ತಿ, ತಾಳ್ಮೆ ಇವೆಲ್ಲ ಇರಬೇಕು, ಅದಕ್ಕೆಲ್ಲ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಗೆ ಒಳ್ಳೆಯ ಆರೋಗ್ಯ, ಒಳ್ಳೆಯ ಮನಸ್ಸು ಇದ್ದರೆ ಏನಲ್ಲ ಒಂದು ಹಾಗೂ ಒಳ್ಳೆಯವರ ಸಹವಾಸ. ಹಾಂ, ಮತ್ತೆ ಒಳ್ಳೆಯವರ ಸಹವಾಸ ಅವ್ರು ಹೇಳ್ತಾ ಇರೋದು ಬಹಳ ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ. ಉತ್ತಮವಾದಂಥ ಆಸಕ್ತಿಯನ್ನು ಬೆಳೆಸ್ಕೊಳ್ಳೋದ್ರ ಜೊತೆಗೆ ಬೆಲೆ ಕಟ್ಟಲಾರದಂಥ ಆರೋಗ್ಯವನ್ನು ಕಾಪಾಡ್ಕೋಬೇಕು, ಒಳ್ಳೆ ಮನಸ್ಸಿರಬೇಕು, ಹಾಗೆ ನಮ್ಮ ಜೊತೆ ಒಳ್ಳೆಯವರ ಸಹವಾಸದಲ್ಲಿ ನಾವು ಇದ್ವಿ ಅಂತಂದರೆ ನಿಜವಾಗಿಯೂ ಕೂಡ ಸಂತೋಷದ ಬದುಕು ನಮ್ಮದಾಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನೂ ಸಾಕಷ್ಟು ಜನ ಸಂದೇಶಗಳಿದೆ, ಆದರೆ ಹಾಡನ್ನು ಕೇಳಿಸ್ಬೇಕಲ್ವಾ? ಈಗ ನಿಮಗಾಗಿ ಈ ಹಾಡು ಕೇಳಿಸ್ತಾ ಇದ್ದೀನಿ. ನನಗೂ ತುಂಬ ಇಷ್ಟ, ನಿಮಗೂ ತುಂಬ ಇಷ್ಟ ಆಗುತ್ತೆ. ಇದು ಚಿತ್ರ ಅವರು ಹಾಡಿರುವಂತಹ ಹಾಡು. ಅವ್ರ ಧ್ವನಿ ಅಂತೂ ನನಗೆ ಎಷ್ಟಿಷ್ಟ ಅಂತ ನಿಮ್ಗೆ ಗೊತ್ತಲ್ವಾ? ಆಹಾ, ಝುಮ್ ತಕ್ಕ ಝುಮ್ ಝುಮ್ ಅಂತ ಅವರು ಹಾಡ್ತಿದ್ದಾರೆ. ನಾನು ಅಷ್ಟೇ ಖುಷಿಯಾಗಿ ಝುಮ್ ಝುಮ್ ಅಂತ ಹಾಡು ಕೇಳಿಸ್ಕೊಳ್ತೀನಿ, ನೀವು ಕೂಡ ಕೇಳಿಸ್ಕೊಳ್ಳಿ. ಮತ್ತೆ ಬನ್ನಿ, ಇನ್ನೂ ಸಾಕಷ್ಟು ಸಂದೇಶಗಳಿದೆ, ಮತ್ತೆ ಸಂದೇಶವನ್ನು ಕಳಿಸಿ 9480901013 9480103 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರ್ತಾ ಇರಲಿ.

0: भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जीत और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
4: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
3: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
4: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
5: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
6: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
7: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
8: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27ರಂದು 15 ಲಕ್ಷ ಸಸಿಗಳನ್ನು ನೆಡುವ ಬೃಹತ್ ಹಸಿರು ಅಭಿಯಾನವನ್ನು ಆಯೋಜಿಸಿದ್ದು, ಗಿನ್ನೆಸ್

0: ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು ಬೈ BDA .in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.
1: ನಾವು ಮಾತಾಡ್ತಾ ಇದ್ವಿ, ನಿಜವಾಗ್ಲೂ ಕೂಡ ಸಂತೋಷದ ಜೀವನವನ್ನ ನಾವು ಕಾಣಬೇಕು ಅಂದ್ರೆ, ಖುಷಿ ಖುಷಿಯಾದ ನೆಮ್ಮದಿಯಾದ ಜೀವನವನ್ನ ಅನುಭವಿಸ್ಬೇಕು ಅಂತಂದ್ರೆ ಯಾವ ರೀತಿ ನಾವು ನಮ್ಮ ಜೀವನದಲ್ಲಿ ಒಂದಷ್ಟು ಸೂತ್ರಗಳನ್ನ ಅಳವಡಿಸ್ಕೊಡ್ಬೇಕು ಅಂತ ಹೇಳ್ತಿದೆ. ಆದ್ರೆ ನಮ್ಮ ಕೇಳುವರೆಲ್ಲರೂ ಕೂಡ ನನಗೆ ಎಷ್ಟು ಖುಷಿಯಾಗುತ್ತೆ ಅಂತಂದ್ರೆ, ಬದುಕಿನಲ್ಲಿ ನಾವು ಇಷ್ಟನ್ನ ಅರ್ಥ ಮಾಡ್ಕೊಂಡ್ಬಿಟ್ವಿ ಅಂತಂದ್ರೆ ನಮ್ಮ ಕೈ ಹಿಡಿಯೋರೇ ಯಾರೂ ಇಲ್ಲ. ಯಾಕಂದ್ರೆ ಇಡೀ ಜೀವನದಲ್ಲಿ ನಮಗೆ ಆಗುವಂತ ದೊಡ್ಡ ಸಮಸ್ಯೆಗಳಲ್ಲಿ ಏನಂತ ಹೇಳ್ತೀನಿ ನಾನು, ನಮ್ಮಲ್ಲಿರ್ತಕ್ಕಂಥ ಗುಣ ಸ್ವಭಾವಗಳು, ಬೇರೆಯವ್ರನ್ನ ನೋಡಿ ನಾವು ಹೋಲಿಸ್ಕೊಳ್ಳೋದು, ಅವ್ರ ಥರ ನಾವು ಇರಬೇಕು, ಅವ್ರ ಥರ ನಾವು ಆಗಬೇಕು ಅಂತ ಬಯಸೋದು, ಅಥವಾ ಅವರಲ್ಲಿ ಇರೋದೆಲ್ಲ ನಮ್ಮ ಹತ್ರ ಇರಲಿ ಅವ್ರ ಥರ ಆಗಬೇಕು ಅಂತ ಬಯಸೋದು ತಪ್ಪಲ್ಲ. ಆದರೆ ಆ ರೀತಿಯ ಒಂದು ರೀತಿಯ ದುರಾಸೆ ಇಟ್ಕೊಂಡು ಅದೇನಾದರೂ ಮಾಡಿ ನಾನು ಹಾಗಾಗಬೇಕು ಅಂತ ಹೋಗ್ತೀವಲ್ವ, ಅದು ನಿಜವಾದಂತಹ ತಪ್ಪು. ಅವ್ರ ಹತ್ರ ಇರೋದು ನಮ್ಮ ಹತ್ರ ಇಲ್ವಲ್ಲ ಅಂತ ಕರ್ಬುವಂತಹ ಗುಣ ಇವೆಲ್ಲವೂ ಕೂಡ ಇದ್ದಾಗ, ಅಂದರೆ ಇನ್ನೊಬ್ಬರ ಜೊತೆಗೆ ವಿಶೇಷವಾಗಿ ನಮ್ಮನ್ನು ಹೋಲಿಸ್ಕೊಂಡಾಗ ಮನಸ್ಸು ಅಶಾಂತಿಯಲ್ಲಿ ಮುಳುಗ್ಬಿಡುತ್ತೆ. ಆಮೇಲೆ ನಮ್ಮಲ್ಲಿ ಇರೋದ್ರ ಬಗ್ಗೆ ನಮಗೆ ಗ್ರ್ಯಾಟಿಟ್ಯೂಡ್ ಇರೋದೇ ಇಲ್ಲ. ಯಾವತ್ತು ನಾವು ಧನ್ಯತಾ ಭಾವವನ್ನು ಹೊಂದಿದ್ದೀವಿ ಹೇಳಿ, ನನ್ನ ಹತ್ರ ಇದೆಲ್ಲ ಕೊಟ್ಟಿದೆಯಾ ಭಗವಂತ ಥ್ಯಾಂಕ್ಸ್ ಅಂತ ಮನುಷ್ಯನಿಗೆ ಆಸೆಗೆ ಮಿತಿಯೇ ಇಲ್ವಿ ರೀ, ಇಲ್ಲ ರೀ. ಹಾಗೆ ನೋಡಿದ್ರೆ ನಮ್ಮ ಸ್ನೇಹಿತರು ಎಷ್ಟೆಷ್ಟು ಒಳ್ಳೆ ವಿಚಾರಗಳನ್ನ ಹಂಚ್ಕೊಳ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಜೀವನದಲ್ಲಿ ಅವನ್ನೆಲ್ಲ ಅಳವಡಿಸ್ಕೊಂಡಿದ್ದೆ. ಆದರೆ ನಮ್ಮಂತಹ ಸಂತೋಷದ ಬದುಕು ಯಾರ್ದು ಇರೋಕ್ಕೆ ಸಾಧ್ಯ ಇಲ್ಲ. ನೋಡಿ, ನಾವು ನಮ್ಮ ಶ್ರೋತೃಗಳ ಅಭಿಪ್ರಾಯಗಳನ್ನ ಕೇಳ್ತಾ ಇದ್ದೀವಿ ರೀ. ಬೇರೆಯವರ ಅಭಿಪ್ರಾಯ ಆಲಿಸುವುದು ಸಂತೋಷವೇ ಅಂತ ಹೇಳಿ ನಮಗೆ ದೇವಿ ಸಿಂಗ್ ಮತ್ತೆ ಸರೋಜಾ ಸಿಂಗ್ ಅವರು ಚಾಮರಾಜಪೇಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಜವಾಗ್ಲಲ್ವಾ, ಕೇಳೋದು ಇಟ್ ಇಸ್ ಅ ಬಿಗ್ಗೆಸ್ಟ್ ಕ್ವಾಲಿಟಿ ಗೊತ್ತಾ, ಬಿ ಅ ಗುಡ್ ಲಿಸ್ನರ್ ಅಂತ ಹೇಳೋದು ಅದಕ್ಕೋಸ್ಕರನೇ. ಹಾಗೆ ನೋಡಿ, ಇನ್ನೊಬ್ರು ಸಂದೇಶವನ್ನು ಕಳಿಸಿ ಹೇಳ್ತಾರೆ. ಬೆಚ್ಚನೆ ಮನೆಯಿರಲು ವೆಚ್ಚಕ್ಕೆ ಹೊನ್ನಿರಲು ಇಚ್ಛೆಯನ್ನರಿತು ನಡೆಯುವ ಸತೀರಕ್ಕೆ ಸ್ವರ್ಗವೇ ಧರೆಗಿಳಿದಂತೆ ಅಂತ ಹೇಳ್ತಾರಲ್ವಾ ಸರ್ವಜ್ಞ ಅವರು. ಹಾಗೆ ಈ ತರಹ ಜೀವನ ಇದ್ರೆ ನೆಮ್ಮದಿ ಜೀವನದಲ್ಲಿ ಸಿಗುತ್ತೆ. ನಾನಂತೂ ಖಂಡಿತವಾಗಿ ಈ ವಿಷಯದಲ್ಲಿ ನೆಮ್ಮದಿಯಾಗಿ ಇದ್ದೀನಿ ಅಂತ ಹೇಳಿ ನವೋದಯ ನಾಗರಾಜ್ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು. ಹಾಗೆ ಹೋಳೇಶ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರ, ನಿಮ್ಮ ನಿರೂಪಣೆ ತುಂಬಾ ಇಷ್ಟ ಆಯ್ತು ರೀ, ನಿಮ್ಮ ಧ್ವನಿ ಸೂಪರ್ ಅಂತ ಎಲ್ಲ ಸಂದೇಶವನ್ನು ಕಳಿಸ್ತಾ ಇದ್ರ. ಮಾಹಿತಿ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ತಿದ್ರ, ಅದು ತುಂಬಾ ಖುಷಿ. ಯಾಕಂದ್ರೆ ಇವತ್ತಿನ ಎಲ್ಲ ಮಾಹಿತಿಯನ್ನು ಕೂಡ ಕೊಡ್ತಾ ಇರೋರು ಎಲ್ಲ ನಮ್ಮ ಕೇಳುಗರು. ಯಾಕಂದ್ರೆ ಅವ್ರ ಹತ್ರ ಅಷ್ಟೊಂದು ವಿಷಯಗಳಿದೆ ಅಂದಾಗ ಅದನ್ನೇ ಕೇಳಬೇಕು ಅನ್ನೋ ಆಸೆ ಕೂಡ ನಂದಾಗಿರುತ್ತೆ. ಮತ್ತೆ ಇಲ್ಲಿ ನಮಗೆ ಸಂದೇಶವನ್ನು ಕಳಿಸಿ ಹೇಳ್ತಿರೋದು ಎಕ್ಸ್ಪ್ರೆಸ್ ಮಂಗಳಾ ಮ್ಯಾಮ್, ಹೇಗಿದ್ದೀರಾ? ಯಾವ್ದಾದ್ರು ಒಂದು ನನಗೋಸ್ಕರ ಒಂದು ಒಳ್ಳೆ ಹಾಡು ಕೇಳಿದಿರಾ? ನೀವು ಅಶೋಕ್ ಅವರೇ ಕೇಳಿಸೋಣ, ನಿಮ್ಗೆ ಹಾಡು ಕೇಳಿಸೋದ್ರಲ್ಲಿ ಏನಿದೆ ರೀ, ನಮ್ಗೆ ಅದೇ ಖುಷಿ. ಅಶೋಕ್ ಲಿಂಗಯ್ಯ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಇನ್ನೂ ಸಾಕಷ್ಟು ಜನರ ಸಂದೇಶಗಳು ಬರ್ತಾ ಇದ್ದಾವೆ. ಬರ್ಲಪ್ಪ, ಹಾಡು ಕೇಳಿಸಿ ಮಂಗಳಾ. ಯಾಕೆ ಹಾಡನ್ನು ಮಾತ್ರ ನಿಲ್ಲಿಸ್ಬೇಡಿ, ಯಾಕಂದ್ರೆ ಹಾಡು ಕೇಳ್ತಾ ಇದ್ರೆ ನಮಗೆ ಎನರ್ಜಿ ಬರುತ್ತೆ, ಆಮೇಲೆ ನಾವು ಪಾರ್ಟಿಸಿಪೇಟ್ ಮಾಡೋಕೆ ಅನುಕೂಲ ಆಗುತ್ತೆ. ಸೊ ನಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನಿಮ್ಮ ಜೊತೆ ಹಂಚ್ಕೋಬಹುದು ಅಂತಿದ್ದೀರಾ? ಹಾಗಿದ್ರೆ ನೆಮ್ಮದಿಯ ಸಂತೋಷದ ಬದುಕಿಗೆ ನೀವು ಹೇಳುವ ಸೂತ್ರಗಳೇನು? ಹೇಳ್ತಾ ಇರೋ ಸೂತ್ರಗಳನ್ನ ವಾಪಸ್ ಹೇಳಿದ್ರು ಪರವಾಗಿಲ್ಲ, ಯಾಕಂದ್ರೆ ಎಷ್ಟು ಸಲ ಕೇಳ್ತೀವಲ್ಲ ಅಷ್ಟು ಕನ್ಫರ್ಮ್ ಆಗುತ್ತೆ, ಎಷ್ಟು ಸಲ ಕೇಳ್ತೀವಲ್ಲ ಅಷ್ಟು ಅಳವಡಿಸ್ಕೊಳ್ಳಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ರಿಪೀಟ್ ಆಗ್ತಾನೆ ಇರುತ್ತೆ, ಆದರೆ ಹಾಡುಗಳನ್ನ ರಿಪೀಟ್ ಮಾಡಲ್ಲ. ಈಗ ನಿಮಗಾಗಿ ಅಂತೂ ಇಂತೂ ಪ್ರೀತಿ ಬಂತು ಅನ್ನೋ ಹಾಡು. ನಿಮ್ಮೇಲೆ ಪ್ರೀತಿ ಯಾವಾಗಲೂ ಇದೆ ರೀ, ಎಲ್ಲಿಂದ ಬರೋದು ಹೋಗೋದು?

ಏನ್ರಿ ನಾನೇ ಕಾಲು ಎಳಿತೀನಿ ಅಂದ್ರೆ ನನ್ನನ್ನು ಕೂಡ ಕಾಲು ಎಳಿತೀರಾ? ಇಲ್ಲಿ ನೋಡಿ ಯಾರೋ ಸಂದೇಶವನ್ನು ಕಳಿಸಿ ಏನ್ ಹೇಳ್ತಿದಾರೆ ಗೊತ್ತಾ? ಹಾಡು ರಿಪೀಟ್ ಆದ್ರೂ ಪರವಾಗಿಲ್ಲ, ಹೆಸರು ಮಾತ್ರ ರಿಪೀಟ್ ಆಗೋದು ಬೇಡ ಅಂತ ಹೇಳಿ ಹರೀಶ್ ಅವರು ಮಲ್ಲೇಶ್ವರಂದ ಸಂದೇಶವನ್ನು ಕಳಿಸಿದ್ದಾರೆ. ಹರೀಶ್ ಅವರೇ, ನಿಮ್ದೇ ಇವಾಗ ಹೆಸರು ರಿಪೀಟ್ ಆಗ್ತಿರೋದು ಗುರು. ಹೇಳ್ಬಿಟ್ರು ಬಾರಿ, ಈಗ ಬೈತಿರ್ತಿರಲ್ವ ನನ್ನ, ಏನು ಇವರು ಹಿಂಗೆಲ್ಲ ಹೇಳ್ತಾರೆ ಅಂತ. ನಾನು ಹಾಗೆ ಹೇಳ್ತಿರ್ತೀನಿ, ನನ್ನ ಫ್ರೆಂಡ್ಸ್ ಜೊತೆ ಮಾತಾಡೋಕೆ ನನಗೇನ್ರಿ ಅಲ್ವಾ, ಹೇಗಾದರೂ ಹೇಳ್ಬೋದು ಅಲ್ವಾ. ಕೋಪದ ಬಗ್ಗೆ ಜಾಗೃತಿ ಇರಲೇಬೇಕು, ಯಾಕಂದರೆ ಅದು ಮನಸ್ಸಿಗೆ ಮೊದಲು ಬಾಯಿ ಕೆಲಸ ಮಾಡುವಂತೆ ಮಾಡುತ್ತದೆ. ತಾಳ್ಮೆ ಇದ್ದರೆ ಅದು ಬುದ್ಧಿವಂತ ಗುಣ. ಪೂರ್ಣಿಮಾ ರಾಘವೇಂದ್ರ ಅವರು ಕುಂದಾಪುರದಿಂದ ಸಂದೇಶವನ್ನು ಕಳಿಸ್ತಾರೆ. ಹೌದು, ಕೋಪದ ಮೇಲೆ ಜಾಗೃತಿ ಇಲ್ಲ ಅಂತಂದರೆ ಕೋಪ ಏನನ್ನ ಬೇಕಾದರೂ ಮಾಡಬಲ್ಲದು, ಅಷ್ಟು ಶಕ್ತಿ ಕೋಪಕ್ಕೆ ಇದೆ, ನಿಜ. ಈಗ ನಮಗೆ ಮತ್ತೆ ಸಂದೇಶವನ್ನು ಕಳಿಸಿರೋರು ಯಾರು? ಹಾಂ ಹಾಂ, ತುಂಬ ಜನ ಸಂದೇಶವನ್ನು ಕಳಿಸಿದಾರ. ಹೆಸರು ರಿಪೀಟ್ ಮಾಡಬೇಡ ಅಂತೀರಾ, ಕೆಲವೊಂದ್ಸಲ ಮಾಡಬೇಕಂತ ಅನಿಸುತ್ತೆ, ಯಾಕಂದರೆ ಕಳಿಸಿರೋ ವಿಷಯ ಆಗಿರುತ್ತೆ. ಸದ್ಯದ ಜೀವನದ ಬಗ್ಗೆ ಖುಷಿ ಇರಬೇಕು, ವಾಸ್ತವದ ಜೀವನದಲ್ಲಿ ಖುಷಿ ಇದ್ದಾಗಲಷ್ಟೇ ಭವಿಷ್ಯದ ಗುರಿಯತ್ತ ನಿರ್ಭೀತಿಯಿಂದ ಹೆಜ್ಜೆ ಹಾಕಲು ಸಾಧ್ಯ. ಸದ್ಯದ ಜೀವನದ ಬಗ್ಗೆ ನಮ್ಮಲ್ಲೇ ಹೀಯಾಳಿಕೆ ಇದ್ದರೆ ಅದು ನಮ್ಮ ಗುರಿಯ ದಾರಿ ತಪ್ಪಿಸುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಹೀಗಾಗಿ ಸಮಾಧಾನದಿಂದ ಬದುಕನ್ನು ಸಾಗಿಸಲು ಸದ್ಯದ ಪರಿಸ್ಥಿತಿಯಲ್ಲಿ ಕಲಿತ್ಕೊಳ್ಬೇಕು ಅಂತ ಮತ್ತೆ ಅವರೇ ಸಂದೇಶವನ್ನು ಕಳಿಸ್ತಾರೆ. ಹೆಸರನ್ನ ರಿಪೀಟ್ ಮಾಡಿದ್ರೆ ನಿಮಗೆ ಕೋಪ ಬರುತ್ತೆ, ಹೆಸರು ಹೇಳಿದ್ರೆ ನಮ್ಮ ಕಿಶನ್ ರೋಷನ್ ಶೋಭಾರಾಣಿ ಅವ್ರಿಗೆ ಬರುತ್ತೆ. ತುಂಬ ಒಳ್ಳೆ ವಿಚಾರವನ್ನು ಹೇಳಿದಿರಾ, ಖುಷಿ ಆಯಿತು. ಮತ್ತೆ ಇಲ್ಲಿ ಸಂದೇಶವನ್ನು ಕಳಿಸಿ ಹೇಳ್ತಾ ಇರೋರು ಯಾರು? ನಮಗೆ ಶ್ರೀಮತಿ ಮಂಗಳಾ ಅವರೇ. ತಮ್ಮ ಕಾರ್ಯಕ್ರಮ ತುಂಬ ಸೊಗಸಾಗಿ ಮೂಡಿಬರ್ತಾ ಇದೆ. ಮನಃಶಾಂತಿಯನ್ನು ನಿರ್ಧಾರ ಮಾಡೋದು ನಮ್ಮ ಆಲೋಚನೆಗಳು ಮತ್ತು ನಮ್ಮ ನಿರ್ಧಾರಗಳು. ಆಲೋಚನೆ ನಿರ್ಧಾರ ಚೆನ್ನಾಗಿತ್ತು ಅಂತಂದರೆ ಶಾಂತಿ ಸಮೃದ್ಧಿ ಇರುತ್ತೆ ಅಂತ ಹೇಳಿ ಬಸವರಾಜ್ ಅವರು ನಮಗೆ ಬೆಳಗಾವಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ತುಂಬ ಹೃದಯದ ಧನ್ಯವಾದಗಳು. ಓ ಓ, ನಮಗೆ ಶಾಂತಾಚಾರ್ ಬಡಗೇರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. FM ರೇನ್ಬೋದಲ್ಲಿ ಪ್ರಸಾರವಾಗುವ ನವಿಲುಗರಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಡುವಂತಹ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿದ್ದಾರೆ ಅವರು. ಆ ಥರ ಧನ್ಯವಾದಗಳನ್ನು ಹೇಳೋದ್ರ ಮೂಲಕ ಅವ್ರು ಹೇಳ್ತಾ ಇರೋದು ಏನು ಅಂತಂದರೆ, ಸಂತೋಷವಾಗಿ ಖುಷಿಯಿಂದ ಬದುಕಬೇಕಾದ್ರೆ ಉತ್ತಮ ಆಲೋಚನೆಗಳು, ಸಕಾರಾತ್ಮಕ ಮನೋಭಾವ ಮತ್ತು ಉತ್ತಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುವುದು ಬಹಳ ಮುಖ್ಯ. ನಮ್ಮ ಒಳಿತಿಗಾಗಿ ಉತ್ತಮ ಸೂತ್ರಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ನಮ್ಮ ಬದುಕು ಇನ್ನಷ್ಟು ಯಶಸ್ವಿ, ಸಂತೋಷಕರ ಮತ್ತು ಅರ್ಥಪೂರ್ಣವಾಗುತ್ತದೆ. ಇಂತಹ ಉತ್ತಮ ವಿಚಾರಗಳು, ಮನೋರಂಜನೆ ಮತ್ತು ಸುಮಧುರ ಹಾಡುಗಳನ್ನ ಕೇಳಿಸ್ತಾ ಇರೋದಕ್ಕೆ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು, ಥ್ಯಾಂಕ್ ಯು ವೆರಿ ಮಚ್. ಹಾ, ಮತ್ತೆ ನಾಗೇಂದ್ರ ಅವರು ಸಂದೇಶವನ್ನ ಕಳಿಸಿ ಏನ್ ಹೇಳ್ತಾರೆ ಗೊತ್ತಾ? ಅಯ್ಯೋ, ಹಳೆ ಕೆಲವು ಕೇಳುಗರನ್ನ ಇಷ್ಟು ಚೆನ್ನಾಗಿ ನೀವು ನೆನಪಿನಲ್ಲಿ ಇಟ್ಕೊಂಡು ನೀವು ಮತ್ತೆ ನೆನಪಿಸ್ಕೊಂಡು ಅವ್ರನ್ನ ಕೇಳಿದ್ರಲ್ವಾ, ನಂಗಂತೂ ತುಂಬಾ ಖುಷಿ ಆಯ್ತು. ದಶಕಗಳೇ ಆಯ್ತು ಆದ್ರೂ ಕೂಡ ಅವ್ರನ್ನ ನೀವು ನೆನಪಿಟ್ಕೊಂಡಿದ್ದೀರಾ ಅಂತಂದ್ರೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಮಂಗಳಾ ನಾಗರಾಜ್ ಮೇಡಮ್, ನಿಮ್ಮ ಮೇಲೆ ಯಾಕೋ ಕೋಪ ಬರ್ತಾ ಇದೆ? ಎಲ್ಲರದು ಮೂರ್ ನಾಲ್ಕು ಸಂದೇಶಗಳನ್ನ ಓದ್ತಾ ಇದ್ದೀರಾ, ನನ್ ಮಾತ್ರ ಒಂದೇ ಒಂದು ಸಂದೇಶ ಓದಿದ್ದೀರಲ್ಲ, ಎಲ್ಲವನ್ನು ಕೈ ಬಿಡ್ತೀರಲ್ವಾ, ತುಂಬಾ ಬೇಜಾರಾಗ್ತಿದೆ, ಹೋಗಿ ಮೇಡಮ್, ನಿಮ್ಮ ಕಟ್ಟ ಅಭಿಮಾನಿ ಅಂತ ಸಂದೇಶವನ್ನು ಕಳಿಸ್ತಾರೆ. ಏನಿಲ್ಲ ನಾಗೇಂದ್ರ ಅವರು, ಎಲ್ಲರ ಸಂದೇಶವನ್ನು ಓದ್ತೀನಿ, ಎಲ್ಲರೂ ನಮ್ಮ ಸ್ನೇಹಿತರೇ ಅಲ್ವಾ. ಮುತ್ತಿನಂತ ಮಾತೊಂದು ಗೊತ್ತೇ, ನಮ್ಮ ಹಾಡು ಕೇಳಿಸಿ ಅಂತಿದ್ರ, ಹಾಡು ನನ್ನ ಫೇವ್ರೇಟ್ ಹಾಡು, ಯಾವಾಗಲೂ ಕೇಳಿಸ್ತಾನೆ ಇರ್ತೀನಿ. ಸೊ ಸಕಾರಾತ್ಮಕತೆ, ಒಳ್ಳೆಯದನ್ನೇ ಯೋಚಿಸಿ, ಸಿಕ್ಕಿದ್ದಕ್ಕೆ ಕೃತಜ್ಞತರಾಗಿರಿ, ಕೃತಜ್ಞರಾಗಿರಿ. ಕಲಿಕೆ ಅಂದರೆ ದಿನವೂ ಓದಿ, ತಪ್ಪುಗಳಿಂದ ಹೊಸದನ್ನು ಕಲಿಯಿರಿ, ಶಿಸ್ತು, ಬೇಗ ಹೇಳಿ, ಸಮಯಕ್ಕೆ ಬೆಲೆ ಕೊಟ್ಟು ಕೆಲಸ ಮಾಡಿ, ಇದೆಲ್ಲ ಮಾಡೋದು, ಪೌಷ್ಟಿಕ ಆಹಾರ, ಆರೋಗ್ಯ ಇದೆಲ್ಲ ನೋಡ್ಕೊಳ್ಳೋದ್ರಿಂದ, ಬಾಂಧವ್ಯಗಳನ್ನು ಚೆನ್ನಾಗಿಟ್ಕೊಳ್ಳೋದ್ರಿಂದ, ಒಳ್ಳೆ ನಿದ್ದೆ ಮಾಡೋದ್ರಿಂದ, ಎಲ್ಲರಿಗೂ ಒಳ್ಳೆಯದನ್ನು ಬಯಸೋದ್ರಿಂದ, ಮೃದುವಾಗಿ ಮಾತನಾಡೋದ್ರಿಂದ, ಕ್ಷಮಾಗುಣ ಇಟ್ಕೊಳ್ಳೋದ್ರಿಂದ, ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ಬದುಕು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಹರಿಹರನ್ ಅವರು ವಿಜ್ಞಾನ ನಗರದಿಂದ ಹೇಳ್ತಾ ಇದ್ದಾರೆ. ವಾವ್, ಸೂಪರ್ ಮಾತು. ಮಂಡಿಕಲ್ ಕೃಪಾ ಉಮೇಶ್ ಅವರು, ಹಾ, ಬಡವಾನಿ ಮಡಗದಂಗೆ ಇರು, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು, ಇದ್ದುದರಲ್ಲಿ ತೃಪ್ತಿ ಪಡಬೇಕು, ನಮಗೆ ಭಗವಂತ ಎಷ್ಟು ಕೊಟ್ಟಿದ್ದಾರೋ ಅಷ್ಟರಲ್ಲೇ ನೆಮ್ಮದಿಯ ಜೀವನ ನಡೆಸಬೇಕು. ಮಂಗಳಾ ಮೇಡಮ್, ವಿಷಯ ಮಾತ್ರ ನನಗೆ ತುಂಬ ತುಂಬ ಇಷ್ಟವಾಯಿತು, ಇದರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ತಿಳಿಸಬಹುದು ಅಂತ ಹೇಳಿ ನಮಗೆ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಉಮೇಶ್ ಅವರೇ, ತುಂಬ ಧನ್ಯವಾದಗಳು. ಯಾಕೆ ನಾವು ಕೂಡ ಪ್ರಯತ್ನಪಟ್ಟು ಜೀವನದಲ್ಲಿ ಏನನ್ನಾದರೂ ಪಡ್ಕೋಬಹುದ್ರಿ, ಆದರೆ ಅದೇ ಆಸೆಯಲ್ಲಿ ಇರೋ ಇವತ್ತಿನ ಸಂತೋಷವನ್ನು ಕಳ್ಕೋಬಾರ್ದು ಅನ್ನೋದಷ್ಟೇ ನಮ್ಮ ಮಾತಿನ ಒಂದು ಏನಂದರೆ ಅರ್ಥ. ಯಾಕಂದರೆ ನಾವು ಜೀವನದಲ್ಲಿ ನಾವು ಇವತ್ತು ಬಡವರಾಗಿದ್ದರೆ ಹಾಗೆ ಇರಬೇಕಂತ ಏನಿಲ್ಲ, ನಾಳೆ ನಾವು ಏನೇನೋ ಆಗಬಹುದು, ಆದರೆ ಹಾಗಾಗಬೇಕು ಅಂತ ಏನೇನೋ ದಾರಿಗಳನ್ನು ಹಿಡಿಯೋದಲ್ಲ ಅಂತ, ಅಥವಾ ಬೇರೆಯವ್ರು ನೋಡಿ ಹೊಟ್ಟೆ ಕಿಚ್ಚು ಪಡ್ಕೋಬಾರ್ದು ಅಂತ ಈ ಥರ ಮಾತನ್ನು ಮಾತ್ರ ಹೇಳ್ತಾ ಇದ್ದೀವಿ. ಆದರೆ ಬಡವನು ಕೂಡ ಶ್ರೀಮಂತ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಪ್ರಯತ್ನಕ್ಕೆ ಇವೆ. ಓಕೆ, ಸಂದೇಶಗಳೇ ತುಂಬ ಆಯಿತು. ಹಾಡು ಕೇಳಿಸಿ ಅಂತಿದ್ದೀರಾ, ಹಾಡು ಕೇಳಿ ಈಗ.

ಮತ್ತೆ ಮಾತಾಡೋಣ ಅಲ್ವಾ. ನೀವು ಕೂಡ ಸಂದೇಶವನ್ನು ಕಳಿಸ್ಬೇಕು ನಮಗೆ. ಭಾಳ ಜನ ನೀವು ಸಂದೇಶವನ್ನು ಕಳಿಸಿದಿರಾ, ಓದಿದ್ರು ನನ್ನನ್ನು ಬೈತೀರಾ ಅಂತ ಗೊತ್ತು ನನಗೆ, ಆದರೂ ನಿಮ್ಮ ಸಂದೇಶಗಳು ನನಗಿಷ್ಟ. 9480910013 ಈ ಸಂಖ್ಯೆಗೆ ನೀವು ಸಂದೇಶವನ್ನು ಕಳಿಸ್ತಾ ಇರಿ, ನಾನು ನಿಮ್ಮ ಸಂದೇಶಗಳನ್ನು ಓದ್ತೀನಿ, ಅದ್ರ ಜೊತೆಗೆ ನಾನು ಕೂಡ ತಿಳ್ಕೊಳ್ತೀನಿ. ಇವತ್ತಂತೂ ನಿಜವಾಗ್ಲೂ ಎಲ್ಲರೂ ಎಷ್ಟೊಂದು ಜ್ಞಾನ ಸಿಕ್ಬಿಟ್ಟಿದೆ ಅಂದರೆ ನಿಜ ಹೇಳ್ತೀನಿ, ಇದನ್ನಷ್ಟೇ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಸಾಕು, ಬದುಕು ಸೂಪರ್ ಆಗಿರುತ್ತೆ. ಮರಳಿ ಮನಸ್ಸಾಗಿದೆ, ಬನ್ನಿ.

ಮರಳಿ ಮನಸ್ಸಾಗಿದೆ, ಹಾಡ್ ಕೇಳಿ ಬಂದ್ರಿ ಅಲ್ವಾ, ಮರಳಿ ಮನಸ್ಸಾಗುತ್ತೆ. ಮೋನಿಕಾ, ಓ ಮೈ ಡಾರ್ಲಿಂಗ್, ದಾವಣಗೆರೆಯಿಂದ ಮೋನಿಕಾ ಈಗ ಉದಯ ಆಗ್ಬಿಟ್ಟಿದ್ದಾರೆ. ಆಸೆ ತ್ಯಾಗ ಮಾಡಿದ್ರೆ ಜೀವನದಲ್ಲಿ ಸಂತೋಷದಿಂದ ಇರಬಹುದು ರೀ ಮಂಗಳಾ ಅವರೇ ಅಂತ ಸಂದೇಶವನ್ನು ಕಳಿಸ್ತಾರೆ. ಆಸೆ ಎಲ್ಲನೂ ತ್ಯಾಗ ಮಾಡಬಹುದಮ್ಮ, ಆದರೆ ಎಂಥ ಆಸೆಯನ್ನು ತ್ಯಾಗ ಮಾಡಬೇಕು ಹೇಳಿ ನೋಡೋಣ. ನಾವು ಪಡುವ ಆಸೆಯಿಂದ ಇನ್ನೊಬ್ಬರಿಗೆ ದುಃಖವಾಗ್ತಿದ್ರೆ, ನೋವಾಗ್ತಿದ್ರೆ, ಯಾರದ್ದಾದ್ರೂ ಕಸಿದುಕೊಂಡು ನಾವು ಜೀವನದಲ್ಲಿ ಉದ್ಧಾರ ಆಗ್ಬೇಕನ್ನುವಂತಹ ಆಸೆ ಇದ್ರೆ ಆ ಆಸೆಯನ್ನಷ್ಟೇ ತ್ಯಾಗ ಮಾಡಬೇಕು. ಆದರೆ ಆಸೆ ಇದ್ದಾಗಲೇ ಮನುಷ್ಯ, ಆಸೆ ಇದೆ ಅಂತಾನೆ ಏನೇನೋ ಸಾಧನೆ ಮಾಡಬೇಕು, ಏನೇನೋ ಮಾಡಬೇಕು ಬದುಕಲ್ಲಿ ಅಂತ ಹೋಗ್ತಾ ಇರ್ತೀವಿ. ಹಾಗಾಗಿ ಆಸೆಯನ್ನೇ ತ್ಯಾಗ ಮಾಡ್ಬೇಕಂತ ನಾನು ಹೇಳಲ್ಲ, ನಿಯತ್ತಾಗಿರುವಂತಹ, ಉತ್ತಮವಾಗಿರುವಂತಹ, ಅಲ್ವಾ, ನೈತಿಕವಾಗಿರುವಂತಹ ಎಲ್ಲ ಆಸೆಗಳನ್ನು ನಾವು ಹೊಂದಬಹುದು, ಆಸೆಗಳನ್ನ ಈಡೇರಿಸ್ಕೊಳ್ಳಬಹುದು ಕೂಡ. ಓಕೆನಾ ಡಾರ್ಲಿಂಗ್ ಮೋನಿಕಾ? ಓಕೆ, ಮುಂದಿನ ಸಂದೇಶ. ಮನಸ್ಸಿಗೆ ನೆಮ್ಮದಿ ಪಡೆಯಲು ಪ್ರತಿದಿನ ಉಸಿರಾಟದ ವ್ಯಾಯಾಮ ಮಾಡುವುದು ಮತ್ತು ಕೃತಜ್ಞತಾ ಭಾವವನ್ನು ರೂಢಿಸಿಕೊಳ್ಳುವುದು ಅತ್ಯಗತ್ಯ. ಇದು ಒತ್ತಡವನ್ನು ಕಡಿಮೆ ಮಾಡಿ ಶಾಂತಿಯನ್ನು ನೀಡುತ್ತದೆ. ಹೆಸರು ಹೇಳದೇ ಇದ್ರೂ ಪರವಾಗಿಲ್ಲ ಅಂತ ಸಂದೇಶವನ್ನು ಕಳಿಸಿದ್ದಾರೆ ನಾಗರಾಜ್ ಅವರೇ, ನವೋದಯ ನಾಗರಾಜ್ ಅವರೇ. ಓಕೆ, ಒಳ್ಳೆ ಸಂದೇಶ. ನೋಡಿ, ಇತ್ತೀಚೆಗೆ ಈ ಒಂಥರ ಮೆಡಿಟೇಟ್ ಮಾಡೋದಂತಂದ್ರೆ ಧ್ಯಾನವನ್ನು ಮಾಡುವುದಾಗಿರಬಹುದು, ಅಥವಾ ಈ ಉಸಿರಾಟ ಅನುಲೋಮ ವಿಲೋಮ ಇವೆಲ್ಲ ಏನು ಮಾಡ್ತೀವಲ್ಲ, ಇವು ನಿಜವಾಗ್ಲೂ ಕೂಡ ನಮ್ಮ ಮನಸ್ಸನ್ನು ತುಂಬ ಚೆನ್ನಾಗಿ ಕಾಮ್ ಡೌನ್ ಮಾಡ್ತವೆ. ಹಾಗಾಗಿ ಅದನ್ನು ಮಾಡೋದ್ರ ಜೊತೆಗೆ ಕೃತಜ್ಞತೆಯನ್ನು ಇಟ್ಕೊಳ್ಳುವಂಥದ್ದು, ಗ್ರ್ಯಾಟಿಟ್ಯೂಡ್ ಅಂತ ಹೇಳ್ತೀವಲ್ಲ, ಭಗವಂತ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ಹೇಳುವಂತಹ ಭಾವ ಇದೆಯಲ್ಲ, ಅದು ಎಷ್ಟೊಂದು ಸಂತೋಷವನ್ನು ಜೀವನದಲ್ಲಿ ತಂದುಕೊಡುತ್ತದೆ. ಎಸ್, ಮುಂದಿನ ಸಂತೋಷ ಮುಂದಿನ ಸಂದೇಶ. ತಾಳ್ಮೆ ಸಹನೆ ಇದ್ದರೆ ಸುಖವಾಗಿರಬಹುದು. ನಮ್ಮ ಮನಸ್ಸು ನಿಮ್ಮ ವಾಯ್ಸ್ ಕೇಳಿ ಮಂಗಳವಾಗಿದೆ ಅಂತ ಹೇಳಿ ಗೀತಾ ಅವರು ನಮಗೆ ಗೀತಾ ಅವರು ಕೀರ್ತನ ಮಾಗಡಿ ರೋಡ್ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ತುಂಬ ತುಂಬ ಥ್ಯಾಂಕ್ಸ್. ನಿಮ್ಗೆ ಕೇಳಿ ಖುಷಿಯಾಗಬೇಕು, ಅದು ಖುಷಿಯಾಗಿದ್ದರೆ ನನಗೂ ಕೂಡ ಸಂತೋಷ. ಏನಿದು, ನೀವು ಎಲ್ಲಿ ಸಿಗ್ತೀರಾ, ಯಾವಾಗ ಸಿಗ್ತೀರಾ, ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಪ್ರೀತಿಗೆ ಧನ್ಯವಾದಗಳು. FM ರೈನ್ಬೋದಲ್ಲಿ ಸಿಗ್ತೀನಿ ನಾನು ಉಮೇಶ್ ಅವರೇ. ಹಾಗೆ ಸಂದೇಶವನ್ನು ಇನ್ನೂ ಕಳಿಸ್ತಾ ಇದ್ದೀರಾ, ನಿಮ್ಮ ಸಂದೇಶಗಳು ಬರ್ತಾ ಇರಲಿ. ಆ ಸಮಯ ಆಗಲೇ ಹೇಳ್ತಾ ಇದೆ ಹೊರಡಿ ಅಂತ. ನೋಡಿ, ಆಗಲೇ 12:32:30 ಅಂದರೆ ನೋಡಿ, ಅದಕ್ಕೆ ನನಗೆ ಪ್ರತಿ ಸಲ ಅನಿಸೋದಷ್ಟೇ, ಏನಪ್ಪ ಇಷ್ಟು ಬೇಗ ಟೈಮ್ ಮುಗಿದು ಹೋಗುತ್ತೆ, ನಿಮ್ಮ ಮಾತುಗಳನ್ನ ಈಗಷ್ಟೇ ಕೇಳ್ತಾ ಇರ್ತೀನಿ, ಈಗಷ್ಟೇ ಖುಷಿ ಪಡ್ತಾ ಇದ್ದೀನಿ ಅನ್ನೋಷ್ಟೊತ್ತಿಗೆ ಹೋಗ್ಬಿಡುತ್ತೆ ಅಂತ. ಇಲ್ಲಿ ನೋಡಿ, ಧ್ಯಾನ ಯೋಗ ಮಾಡಬೇಕು ಅಂತ ಹೇಳಿ ಮತ್ತೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ. ಇದು ಯಾರು ನಮಗೆ ಸಂದೇಶವನ್ನು ಕಳಿಸಿರೋದು? ಭದ್ರಾವತಿಯಿಂದ ನಮಗೆ ಮೋಹನ್ ರಾವ್ ಇವರು ಸಂದೇಶವನ್ನು ಕಳಿಸಿದ್ದಾರೆ. ತುಂಬ ಥ್ಯಾಂಕ್ಸ್. ಹಾಗೆ ಇದ್ಯಾರಿದು, ಟಾಪಿಕ್ ತುಂಬ ಚೆನ್ನಾಗಿದೆ, ಹಾಡುಗಳು ಚೆನ್ನಾಗಿದೆ, ಸಬ್ಜೆಕ್ಟ್ ಚೆನ್ನಾಗಿದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಇವ್ರ ಹೆಸರೇನು? ನೇಲಾ ಪ್ರಸಾದ್ ಅವರು. ಧನ್ಯವಾದಗಳು. ಹಾಗೆ ನಮಗೆ, ನಾವು ಜೀವನದಲ್ಲಿ ಖುಷಿಯಾಗಿರಬೇಕು ಅಂತಂತಂದರೆ ವಿವಿಧ ಭಾರತಿ ಕೇಳಬೇಕು, FM ರೈನ್ಬೋ ಕೇಳಬೇಕು, ಅದರಲ್ಲಿ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳಿ ವಿಜಯ ಅವರು ನಮಗೆ ವಿಲ್ಸನ್ ಗಾರ್ಡನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನೆಮ್ಮದಿಯ ಬದುಕಿಗೆ ದುಡಿಮೆ, ಆರೋಗ್ಯ, ಪ್ರೀತಿಸುವ ಕುಟುಂಬ ತುಂಬ ಮುಖ್ಯವಾಗುತ್ತೆ ಅಂತ. ವಾವ್, ಎಂಥ ಮಾತು ಹೇಳಿದ್ರೆ ನೋಡಿರಿ, ಜೀವನದಲ್ಲಿ ಎಲ್ಲ ಇದ್ದರೂ ಕೂಡ ನಮ್ಮನ್ನು ಪ್ರೀತಿಸುವಂತಹ ಕುಟುಂಬ ಇಲ್ಲದಿದ್ದರೆ ಆ ನೋವು ಹೇಳತೀರದು. ಯಾಕಂದರೆ ನಮ್ಮ ಜೀವನದಲ್ಲಿ ನಾವು ಏನೇ ಪಡ್ಕೊಳ್ಬಹುದು, ಏನೇ ಸಾಧನೆಯನ್ನು ಮಾಡಬಹುದು, ಆದರೆ ಅದನ್ನು ಅನುಭವಿಸೋಕ್ಕೆ ಅಥವಾ ಅದನ್ನು ನೋಡಿ ಸಂತೋಷ ಪಡೋಕ್ಕೆ, ನಮ್ಮ ಮನೆಯಲ್ಲಿ ಎಲ್ಲರೂ ನಮ್ಮ ಜೊತೆ ಸಂತೋಷವಾಗಿಲ್ಲದಿದ್ದರೆ ಅದೆಂಥ ಸುಖ ಅಲ್ವಾ, ಸಾಧ್ಯವೇ ಇಲ್ಲ, ತುಂಬ ನೋವು ಕೊಡುತ್ತೆ ಅದು. ಹಾಗಾಗಿ ಎಲ್ಲರೂ ಒಂದು ಬಹಳ ಸೈಕಾಲಜಿಸ್ಟ್ ಒಂದು ವಿಷಯ ಹೇಳ್ತಾರೆ, ನಾವು ಯಾವಾಗಲೂ ಹೊರಗಡೆ ಬೇರೆಯವ್ರ ಜೊತೆ ತುಂಬ ಪ್ರೀತಿಯಿಂದ ತುಂಬ ಆತ್ಮೀಯತೆಯಿಂದ ಇರ್ತೀವಂತೆ, ಆದರೆ ಮನೆಗೆ ಬರ್ತಿದ್ದ ಹಾಗೆಯೇ ನಮ್ಮದೆಲ್ಲ ಭಾವನೆ ಚೇಂಜ್ ಆಗಿರುತ್ತೆ. ಆ ರೀತಿ ಮಾಡೋದ್ರಿಂದ ನಿಜವಾಗ್ಲೂ ಕೂಡ ನಾವು ನಮ್ಮ ಜೀವನದಲ್ಲಿ ಯಾರು ನಮಗೆ ಸಂತೋಷವನ್ನು ಕೊಡ್ತಾರಲ್ಲ ಅವ್ರ ಮುಂದೆ ನಾವು ತುಂಬ ರಫ್ ಆಗಿ ನಡ್ಕೊಳ್ಳೋದ್ರಿಂದ ಜೀವನ ಖುಷಿಯಾಗಿರೋದಿಲ್ಲ. ಹೊರಗೆ ತೋರಿಸುವಂಥ ಪ್ರೀತಿಯನ್ನು ಮನೆಯಲ್ಲೂ ಕೂಡ ನೀವು ತೋರಿಸ್ಬೇಕು, ಅದು ನಿಮ್ಮ ನೆಮ್ಮದಿಯ ತಾಣ ಅಂತ ಹೇಳ್ತಾರೆ. ಸೊ ಮನೆಯಲ್ಲಿರುವವ್ರನ್ನೆಲ್ಲರನ್ನೂ ಕೂಡ ಪ್ರೀತಿಸಲೇ ಬೇಕು. ಹೌದು, ಯಾಕಂದರೆ ಅವರು ನಮ್ಮ ಮನೆಯವರು, ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋರು, ನಮ್ಮ ಬಗ್ಗೆ ಕಾಳಜಿ ಇರುವವರು, ನಮ್ಮನ್ನು ಯಾವಾಗಲೂ ಕೂಡ ಒಳ್ಳೆಯದಾಗಲಿ ಅಂತ ಬಯಸುವವರು ಅಲ್ವಾ. ಹಾಗಾಗಿ ಮನೆಯಲ್ಲೂ ಕೂಡ ಚೆನ್ನಾಗಿರೋಣ, ಹಾಗೆ ಹೊರಗಡೆ ಸಿಕ್ಕಲ್ಲಿ ಎಲ್ಲರನ್ನು ಕೂಡ ಪ್ರೀತಿಯನ್ನು ನೋಡೋಣ. ಬರೀ ಮನುಷ್ಯರನ್ನ ಅಷ್ಟೇ ಅಲ್ಲ ರೀ, ಪ್ರಾಣಿ ಪಕ್ಷಿಗಳು, ಈ ಪ್ರಕೃತಿನೇ ಅಷ್ಟು ಸುಂದರವಾಗಿದೆ. ನೋಡಿ ಎಷ್ಟು ಜಗತ್ತನ್ನು ಭಗವಂತ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾನೆ ಅಂತಂತಂದರೆ, ನಾವು ಎಲ್ಲಿ ನೋಡಿದರೂ ಕೂಡ ನಮ್ಮ ನೋಟ ಹೇಗಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಎಲ್ಲ ಕಡೆ ಸೌಂದರ್ಯವನ್ನು ನೋಡೋಕ್ಕೆ ಸಾಧ್ಯ ಇದೆ, ಆದರೆ ಅಂತಹ ಕಣ್ಣುಗಳನ್ನು ನಾವು ಬೆಳೆಸ್ಕೋಬೇಕು. ಕಣ್ಣೇನೋ ಸಿಕ್ಬಿಟ್ಟಿದ್ದಾವೆ, ಆದರೆ ಅವು ಎಲ್ಲ ಬೇರೆ ಕಡೆ ಕೆಟ್ಟದನ್ನೇ ನೋಡೋಕ್ಕೆ ಕಾಯ್ತಿರ್ತವೆ. ನೋ, ದೇರ್ ಇಸ್ ಸೋ ಮಚ್ ಬ್ಯೂಟಿ ಇನ್ ದಿಸ್ ವರ್ಲ್ಡ್. ಅದನ್ನೆಲ್ಲವನ್ನು ನೋಡುವಂತಹ ಶಕ್ತಿ ನಮ್ದಾಗಬೇಕು. ಅದಷ್ಟೇ ಅಲ್ಲ, ಎಲ್ಲರಲ್ಲೂ ಕೂಡ ಸೌಂದರ್ಯವನ್ನು ನೋಡುವಂತಹ ಸಾಧ್ಯತೆ ಇದೆ. ಆ ಕಣ್ಣುಗಳನ್ನು ನಾವು ಬೆಳೆಸ್ಕೋಬೇಕು, ಯಾಕಂದರೆ ಈ ಶಕ್ತಿ, ಸೌಂದರ್ಯ, ಈ ಒಂದು ತಾಕತ್ತು ಇವೆಲ್ಲವೂ ಕೂಡ ಒಂದ್ಸಲ ಹೊರಟೋಗ್ತವೆ, ನೆನಪಿನಲ್ಲಿ ಉಳಿಯುವಂತಹವು ಗುಣಗಳು ಮಾತ್ರ. ಹಾಗಾಗಿ ಒಳ್ಳೆಯ ಗುಣವನ್ನು ಹೊಂದಿರೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಹಾಗಾಗಿ ಏನು ಮಾಡೋಣ, ಏನು ಮಾಡೋದು ಬೇಡ, ತುಂಬ ಸಿಂಪಲ್. ಏನು ಅಂದರೆ, ಎಲ್ಲರನ್ನ ಪ್ರೀತಿಸೋಣ, ಎಲ್ಲರ ಜೊತೆಗೆ ಒಳ್ಳೆಯ ಭಾವದಿಂದ ಇರೋಣ ಅಲ್ವಾ. ಎಲ್ಲರನ್ನ ಪ್ರೀತಿಸಿದಾಗ, ಎಲ್ಲರ ಬಗ್ಗೆ ಒಳ್ಳೆಯ ಭಾವನೆಯನ್ನು ನಾವು ಹೊಂದಿದಾಗ ಒಳ್ಳೆಯವರಾಗ್ತೀವಿ.
ಪ್ರೀತಿ ಇರಲಿ, ಎಲ್ಲರನ್ನ ಗೌರವಿಸುವ ಗುಣ ಇರಲಿ, ಇದನ್ನು ನಾವು ಬೆಳೆಸ್ಕೊಂಡ್ವಿ ಅಂತಂದರೆ ನಿಜವಾಗ್ಲೂ ಕೂಡ ನಾವು ಜೀವನದಲ್ಲಿ ಏನನ್ನಾದರೂ ಒಳ್ಳೆಯದನ್ನು ಸಾಧಿಸ್ತೀವಿ, ಒಳ್ಳೆಯವರಾಗಿ ಬದುಕ್ತೀವಿ, ಸಂತೋಷ ಇರುತ್ತೆ ಜೀವನದಲ್ಲಿ. ಆ ಸಂತೋಷ ಎಲ್ಲ ನಿಮ್ಮದಾಗಲಿ ಅಂತ ಹೇಳಿ ನಾನು ಹಾರೈಕೆ ಮಾಡ್ತಾ ಭಗವಂತನಲ್ಲಿ ಬೇಡ್ಕೊಳ್ತಾ, ಸದಾ ಸಂತೋಷವಾಗಿರಿ, ನೆಮ್ಮದಿಯಾಗಿರಿ, ಬೇರೆಯವ್ರನ್ನ ನಗಿಸಿ ನಗ್ತಾ ಇರಿ. ಇದು ಎಫ್ ಎಂ ರೈನ್ಬೋದ ನವಿಲು ಗರಿನ ಮುಗಿಸೋ ಸಮಯ. ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನೀವು ಬಂದ ಮೇಲೆ ನನ್ನ ಬದುಕು ತುಂಬ ಸುಂದರವಾಗಿದೆಯಪ್ಪ, ಹಾಡು ಕೇಳಬೇಕು ನೀವು, ಅದಕ್ಕೆ ನಾನು ಮಾತಾಡಲ್ಲ, ಹೋಗಿ ಬರ್ತೀನಿ. ನಮಸ್ಕಾರ.

0: ಔಟ್. ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಹೌದು, ನೀವು ಟ್ಯೂನ್ ಮಾಡಿರೋದು ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನವೆಲ್ಲ ಸ್ಟುಡೆಂಟ್ನಲ್ಲಿ ಎಕ್ಸಾಕ್ಟ್ ಆಗಿ ಸಮಯ ಆಗಿದೆ 1:50 ಕರೆಯಲಿ ಕೈ ರುಚಿ ಕಾರ್ಯಕ್ರಮ. ಕಾಲ್ ಮಾಡಿ ನಿಮ್ಮ ಕೈ ರುಚಿಯ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ. ಇಲ್ಲ ಇಲ್ಲಪ್ಪ ಹೇಳೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದಿದ್ರೆ ಖಂಡಿತ ನೀವು ಸಂದೇಶ ಕೂಡ ನಮಗೆ ರವಾನಿಸ್ಬೋದು. ಯಾವ ರೆಸಿಪಿ ಮಾಡೋದಂದ್ರೆ ನಿಮಗೆ ಬಹಳ ಇಷ್ಟ, ಎಷ್ಟು ಅಚ್ಚುಕಟ್ಟಾಗಿ ಆ ರೆಸಿಪಿನ ಮಾಡ್ತೀರಾ, ಇಡೀ ರೆಸಿಪಿ ಡೀಟೇಲ್ನ ಟೈಪ್ ಮಾಡಿ ಸಿಂಪಲ್ ಆಗಿ ಒಂದು ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. 9480901013 ನಮ್ಮ ನಂಬರ್, 9480901013 ನಮ್ಮ ವಾಟ್ಸಪ್ ನಂಬರು. ಸಂದೇಶ ಕಳಿಸಿ ನಿಮ್ಮ ಮುದ್ದಾದ ಹೆಸರಿನ ಜೊತೆ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನವಿಲ್ಲು. ನಾನು ನಿಮ್ಮ ಆರ್ಜೆ ರಮ್ಯಾ.

ಹಿತವಾಗಿ ಕಾಡೋದು ಅಂತ ಹೇಳಿದ್ರೆ ಬರೀ ಪ್ರೀತಿ ಮಾತ್ರ ಅಲ್ಲ, ತಿನ್ನೋ ಊಟ ಕೂಡ ಹಿತವಾಗಿ ನಮ್ಮನ್ನ ಕಾಡ್ಬೇಕಂತೆ. ಹೇಗ್ ಕಾಡ್ಬೇಕು ಅಂದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ಬೇಕು ಅಂತ ನಮ್ಮ ಮನಸ್ಸು ನಮ್ಗೆ ಹೇಳ್ತಾ ಇರಬೇಕು. ಆ ರೀತಿ ಹಿತವಾಗಿ ಕಾಡೋ ಅಂತ ಕೈರುಚಿಯ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸಂದೇಶವನ್ನ ಕಳಿಸಿ ಇಲ್ಲೊಂದು ಅದ್ಭುತವಾದಂತ ರೆಸಿಪಿನ ನಮಗಾಗಿ ಶೇರ್ ಮಾಡಿದರೆ, ಕಿಚಡಿ ರೈಸ್ ಅಂತೆ. ಅಕ್ಕಿ ಮತ್ತೆ ಬೇಳೆಯಿಂದ ತಯಾರಿಸುವಂತ ಅತ್ಯಂತ ಪೌಷ್ಟಿಕ ಹಾಗೆ ಹಗುರವಾದಂತ, ಜೀರ್ಣಿಸಿಕೊಳ್ಳೋದಕ್ಕೆ ಸುಲಭವಾದಂತ ಭಾರತೀಯ ಖಾದ್ಯ ಇದು. ಸಾಮಾನ್ಯವಾಗಿ ಹೆಸರು ಬೇಳೆ ಅನ್ನ ಒಟ್ಟಾಗಿ ಬೇಯಿಸ್ತಾರೆ, ತುಪ್ಪ ಸಾಸಿವೆ ಜೀರಿಗೆ ಒಗ್ಗರಣೆ ಕೊಟ್ಟು ತಯಾರು ಮಾಡ್ತಾರೆ. ಅಗತ್ಯ ಇರುವಂತ ಸಾಮಗ್ರಿ ಅಂದ್ರೆ ಅದಕ್ಕೆ ಅಕ್ಕಿ, ಹಾಗೆ ಹೆಸರು ಬೇಳೆ, ಮೂಂಗ್ ದಾಲ್ ಅಂತ ಏನ್ ಹೇಳ್ತೀವಿ ಆ ಹೆಸರು ಬೇಳೆ, ಜೊತೆಗೆ ಅರ್ಧ ಕಪ್ ನೀರು, ಮೂರು ನಾಲ್ಕು ಹೆಸರು ಏನು ಕರಿಬೇವಿನ ಎಲೆಗಳು, ತುಪ್ಪ, ಎಣ್ಣೆ, ಸಾಸಿವೆ, ಜೀರಿಗೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಈ ಎಲ್ಲ ಪದಾರ್ಥಗಳನ್ನು ನಾವು ಹಾಕಿ ಒಗ್ಗರಣೆಲೆ ಜೊತೆಗೊಂದು ಸ್ವಲ್ಪ ಚಿಟ್ಕೆ

ಇಂಗು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸಿದ್ಧ ಮಾಡಿದ್ರೆ ಆಹಾ ಕಿಚಡಿ ರೈಸ್ ರೆಡಿ ಅಂತ ಹೇಳಿ ಕಿಶನ್ ಕೃಷ್ಣ ಶುಭರಣಿ ಹನುಮಂತೆ ಕೂಡ ಹಾಡ್ಲಿ ಮಳವಳ್ಳಿಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹೌದೌದು, ತುಂಬ ತಂಪಾದ ವಾತಾವರಣ ಇದ್ದಾಗ ಇದನ್ನು ತಿನ್ನಕ್ಕೆ ಸ್ವಲ್ಪ ಬೇಸರ ಅನಿಸುತ್ತೆ. ಅಯ್ಯೋ ಹೆಸರು ಬೇಳೆ ಅಲ್ವಾ, ಶೀತ ಆಗಿಬಿಟ್ರೆ ಅನ್ನೋ ಭಯ ಕಾಡುತ್ತೆ. ಆದರೂ ಸದಾಕಾಲ ನಾಲಿಗೆಗಂತೂ ರುಚಿಯನ್ನು ಕೊಡುವಂಥ ರೈಸ್ ಇದು. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ರೆಸಿಪಿನ ನಮ್ಮ ಜೊತೆ ಶೇರ್ ಮಾಡಿದ್ದಕ್ಕೆ. ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ರಿ. ಒಂದು ಗೀತೆ ನಿಮಗಾಗಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ದೇಣಿಗೆ ಪ್ರಕರಣ, ಉತ್ತರ ಪ್ರದೇಶ ಪೊಲೀಸರಿಂದ 8 ಆರೋಪಿಗಳ ಬಂಧನ. ಲಂಡನ್ನಲ್ಲಿ ಇಂದು ಬ್ರಿಟನ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಮಾತುಕತೆ. ವೆನಿಜುವೆಲಾ ಭೂಕಂಪ, ಮೃತರ ಸಂಖ್ಯೆ 235 ಏರಿಕೆ, ತುರ್ತು ಪರಿಸ್ಥಿತಿ ಘೋಷಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಜರ್ಮನಿ ವಿರುದ್ಧ ಗೆದ್ದು ನಾಕೌಟ್ ಹಂತ ಪ್ರವೇಶಿಸಿದ ಈಕ್ವೆಡಾರ್. ವಾರ್ತೆಗಳ ವಿವರ: ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ದೇಣಿಗೆ ಪ್ರಕರಣದಲ್ಲಿ ದಾಖಲಿಸಲಾದ ಮೊದಲ ಎಫ್ಐಆರ್ನಲ್ಲಿ ಹೆಸರಿಸಲಾದ 8 ಜನರನ್ನು ಉತ್ತರ ಪ್ರದೇಶ ಪೊಲೀಸರು ಬಂಧಿಸಿದ್ದಾರೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ ಅವರ ನಿರ್ದೇಶನದ ಮೇರೆಗೆ ರಚಿಸಲಾದ ವಿಶೇಷ ತನಿಖಾ ತಂಡದ ಶಿಫಾರಸುಗಳನ್ನು ಅನುಸರಿಸಿ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ. ಟ್ರಸ್ಟ್ನ ಸದಸ್ಯ ಕೃಷ್ಣಮೋಹನ್ ನೀಡಿದ ಲಿಖಿತ ದೂರಿನ ಆಧಾರದ ಮೇಲೆ ಶ್ರೀರಾಮ ಜನ್ಮಭೂಮಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಫ್ಐಆರ್ನಲ್ಲಿ ಅವಿನಾಶ್ ಶುಕ್ಲಾ, ಅನುಕಲ್ಪ ಮಿಶ್ರಾ, ಲವಕುಶ್ ಮಿಶ್ರಾ, ಮನೀಶ್ ಕುಮಾರ್ ಯಾದವ್, ಕರುಣೇಶ್ ಪಾಂಡೆ, ರಾಮ್ ಶಂಕರ್ ಮಿಶ್ರಾ, ಸುಭಾಷ್ ಶ್ರೀವಾಸ್ತವ ಮತ್ತು ರಾಮಶಂಕರ್ ಯಾದವ್ ಅಲಿಯಾಸ್ ಟಿನ್ನು ಸೇರಿದಂತೆ ಇತರೆ ಅಪರಿಚಿತ ಆರೋಪಿಗಳನ್ನು ಹೆಸರಿಸಲಾಗಿದೆ. ಲಕ್ನೋ ವಿಭಾಗೀಯ ಆಯುಕ್ತ ವಿಜಯ್ ವಿಶ್ವಾಸ್ ಪಂತ್ ನೇತೃತ್ವದ ಎಸ್ಐಟಿ ಮಂಗಳವಾರ ತನ್ನ ಪ್ರಾಥಮಿಕ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದು ಈ ವಿಷಯದಲ್ಲಿ ಕಟ್ಟುನಿಟ್ಟಿನ ಶಿಫಾರಸುಗಳನ್ನು ಮಾಡಿದೆ. ಈ ಶಿಫಾರಸುಗಳನ್ನು ಅನುಸರಿಸಿ ನಿನ್ನೆ ಎಫ್ಐಆರ್ ದಾಖಲಿಸಲಾಗಿದೆ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಸ್ವೀಕರಿಸಿದ ಕಾಣಿಕೆಗಳು ಮತ್ತು ಕಾಣಿಕೆಗಳನ್ನು ಒಳಗೊಂಡ ಕಳ್ಳತನದ ಆರೋಪಗಳು ಹೊರಬಂದ ನಂತರ ಪ್ರಕರಣ ಬೆಳಕಿಗೆ ಬಂದಿದೆ. ಟ್ರಸ್ಟ್ ವಿಶೇಷ ತನಿಖೆಗೆ ಮನವಿ ಮಾಡಿತ್ತು. ನಂತರ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ ಎಸ್ಐಟಿ ರಚನೆಗೆ ಆದೇಶಿಸಿದರು. ಅಂತಾರಾಷ್ಟೀಯ ಮಾದಕ ದ್ರವ್ಯ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರುದ್ಧದ ದಿನದಂದು ನಶಾ ಮುಕ್ತ ಭಾರತವನ್ನು ನಿರ್ಮಿಸುವ ಸಾಮೂಹಿಕ ಸಂಕಲ್ಪವನ್ನು ಪುನರುಚ್ಚರಿಸುವಂತೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಜನರಿಗೆ ಕರೆ ನೀಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಈ ಆಂದೋಲನವನ್ನು ಸಕ್ರಿಯವಾಗಿ ಮುಂದಕ್ಕೆ ಕೊಂಡೊಯ್ಯುತ್ತಿರುವ ವಿಶ್ವವಿದ್ಯಾಲಯಗಳು, ಶಿಕ್ಷಣ ಸಂಸ್ಥೆಗಳು ಮತ್ತು ಇತರೆ ಸಂಸ್ಥೆಗಳನ್ನು ಶ್ಲಾಘಿಸಿದ್ದಾರೆ. ಬಲವಾದ, ಆರೋಗ್ಯಕರ ಮತ್ತು ವ್ಯಸನಮುಕ್ತ ಭಾರತವನ್ನು ನಿರ್ಮಿಸುವತ್ತ ಅವರ ಪ್ರಯತ್ನಗಳು ಅರ್ಥಪೂರ್ಣ ಕೊಡುಗೆ ನೀಡುತ್ತಿವೆ ಎಂದು ಹೇಳಿದರು. ಜಾಗೃತಿ ಮೂಡಿಸಲು

0: ಎತ್ತರಿಕೆಯಲ್ಲಿ ಇರುವವರನ್ನು ಬೆಂಬಲಿಸಲು ಮತ್ತು ವ್ಯಸನಕ್ಕಿಂತ ಭರವಸೆ, ಆರೋಗ್ಯ ಮತ್ತು ಉದ್ದೇಶವನ್ನು ಆಯ್ಕೆ ಮಾಡಲು ಮತ್ತು ಯುವಕರನ್ನು ಪ್ರೇರೇಪಿಸಲು ಎಲ್ಲರೂ ಒಟ್ಟಾಗಿ ನಿಲ್ಲಬೇಕೆಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮನವಿ ಮಾಡಿದರು. ಇದೇ ವೇಳೆ ಮಾದಕ ವಸ್ತುಗಳ ವಿರುದ್ಧದ ಹೋರಾಟದಲ್ಲಿ ತೊಡಗಿರುವವರ ಪ್ರಯತ್ನಗಳನ್ನು ಶ್ಲಾಘಿಸಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಮಾದಕ ವಸ್ತುಗಳ ದಂಧೆಗಳನ್ನು ನಿರ್ದಯವಾಗಿ ನಾಶಪಡಿಸಲಾಗಿದೆ ಎಂದು ಹೇಳಿದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಲಂಡನ್ನಲ್ಲಿ ಬ್ರಿಟನ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪೀಟರ್ ಕೈಲ್ ಅವರೊಂದಿಗೆ ಮಾತುಕತೆ ನಡೆಸಿದರು. ಚರ್ಚೆಯ ವೇಳೆ ಭಾರತ ಬ್ರಿಟನ್ ಆರ್ಥಿಕ ಮತ್ತು ವ್ಯಾಪಾರ ಸಹಕಾರವನ್ನು ಮತ್ತಷ್ಟು ಬಲಗೊಳಿಸಲು ಹೊಸ ಅವಕಾಶಗಳನ್ನು ಅನ್ವೇಷಿಸಿದ್ದೇವೆ. ಈ ಮಾತುಕತೆಯು ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ವ್ಯಾಖ್ಯಾನಿಸುವ ವಿಶ್ವಾಸ ಮತ್ತು ಭವಿಷ್ಯದ ದೃಷ್ಟಿಕೋನವನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಮುಂದಿನ ತಿಂಗಳು 15ರಿಂದ ಜಾರಿಗೆ ಬರಲಿರುವ ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಎರಡೂ ರಾಷ್ಟಗಳಿಗೆ ನಾವೀನ್ಯತೆ, ಹೂಡಿಕೆ ಮತ್ತು ಸಮಗ್ರ ಬೆಳವಣಿಗೆಯನ್ನು ಉತ್ತೇಜಿಸುವ ಪರಿಸರ ವ್ಯವಸ್ಥೆಯನ್ನು ಬೆಳೆಸಲು ಎರಡೂ ಕಡೆಯವರು ಬದ್ಧರಾಗಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ವಾಷಿಂಗ್ಟನ್ನಲ್ಲಿ ನಡೆದ 2ನೇ ಫ್ಯಾಕ್ಸ್ ಸಿಲಿಕಾ ಶೃಂಗಸಭೆಯಲ್ಲಿ ಕೃತಕ ಬುದ್ಧಿ ಮತ್ತು ತಂತ್ರಜ್ಞಾನಗಳಿಗೆ ಶಕ್ತಿ ತುಂಬಲು ವಿಶ್ವಾಸಾರ್ಹ ಮತ್ತು ಸ್ಥಿತಿಸ್ಥಾಪಕ ಪೂರೈಕೆ ಸರಪಳಿಗಳನ್ನು ನಿರ್ಮಿಸಲು ಭಾರತ ಸೇರಿದಂತೆ 35 ರಾಷ್ಟಗಳು ಅಮೆರಿಕ ನೇತೃತ್ವದ ಉಪಕ್ರಮಕ್ಕೆ ಸಹಿ ಹಾಕಿವೆ. ಶೃಂಗಸಭೆಯಲ್ಲಿ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಕಾರ್ಯದರ್ಶಿ ಎಸ್ ಕೃಷ್ಣನ್ ನೇತೃತ್ವದ ನಿಯೋಗ ಭಾಗವಹಿಸಿತ್ತು. ಅರೆವಾಹಕಗಳು ಕೃತಕ ಬುದ್ಧಿಮತ್ತೆ ಮತ್ತು ಸ್ಥಿತಿಸ್ಥಾಪಕ ತಂತ್ರಜ್ಞಾನ ಪೂರೈಕೆ ಸರಪಳಿಗಳಲ್ಲಿ ಸಹಯೋಗವನ್ನು ಮುಂದುವರಿಸುವ ಕುರಿತು ಉದ್ಯಮದ ನಾಯಕರೊಂದಿಗೆ ಭಾರತೀಯ ನಿಯೋಗ ಚರ್ಚೆ ನಡೆಸಿತು. ಕಿರ್ಗಿಸ್ತಾನದ ಬಿಷ್ಕೆಕ್ನಲ್ಲಿ ನಡೆದ ಶಾಂಘೈ ಸಹಕಾರ ಸಂಸ್ಥೆಯ ಮಹಿಳಾ ವೇದಿಕೆ 2026ರಲ್ಲಿ ಭಾರತ ಮಹಿಳೆಯರ ನೇತೃತ್ವದ ಅಭಿವೃದ್ಧಿಗೆ ತನ್ನ ಬದ್ಧತೆಯನ್ನು ಪುನರುಚ್ಚರಿಸಿದೆ. ಇಂದು ವರ್ಚುವಲ್ ಮೂಲಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣಾದೇವಿ, ಮಹಿಳೆಯರು ಕೇವಲ ಬೆಳವಣಿಗೆಯ ಫಲಾನುಭವಿಗಳಲ್ಲ, ಬದಲಾಗಿ 2047ರ ವೇಳೆಗೆ ವಿಕಸಿತ ಭಾರತದ ಅತ್ಯಂತ ಶಕ್ತಿಶಾಲಿ ಚಾಲಕರು ಎಂದು ಅವರು ಪ್ರತಿಪಾದಿಸಿದರು. ಭಾರತದಲ್ಲಿ ಸುಮಾರು 100 ದಶಲಕ್ಷ ಮಹಿಳೆಯರು 9 ದಶಲಕ್ಷಕ್ಕಿಂತಲೂ ಹೆಚ್ಚು ಸ್ವಸಹಾಯ ಗುಂಪುಗಳಲ್ಲಿ ಸಂಘಟಿತರಾಗಿದ್ದಾರೆ. ಇವರಲ್ಲಿ 30 ದಶಲಕ್ಷಕ್ಕಿಂತಲೂ ಹೆಚ್ಚು ಮಹಿಳೆಯರು ಲಖ್ಪತಿ ದೀದಿಗಳಾಗಿದ್ದಾರೆ ಎಂದು ತಿಳಿಸಿದರು. ಮಿಷನ್ ಶಕ್ತಿ ಮತ್ತು ಮಿಷನ್ ಪೋಷಣ್ 2.0 ನಂತಹ ಯೋಜನೆಗಳು ಮಹಿಳೆಯರ ಸುರಕ್ಷತೆ, ಆರೋಗ್ಯ ಮತ್ತು ಆರ್ಥಿಕ ಭಾಗವಹಿಸುವಿಕೆಯನ್ನು ಮುನ್ನಡೆಸುತ್ತಿವೆ ಎಂದು ಸಚಿವೆ ಅನ್ನಪೂರ್ಣಾದೇವಿ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವೆನಿಜುವಲಾದಲ್ಲಿ ಸಂಭವಿಸಿದ 2 ಪ್ರಬಲ ಭೂಕಂಪಗಳಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 235ಕ್ಕೆ ಏರಿಕೆಯಾಗಿದೆ. 1,500ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಅವಶೇಷಗಳ ಅಡಿ ಸಿಲುಕಿರುವವರ ರಕ್ಷಣಾ ಕಾರ್ಯ ಭರದಿಂದ ಸಾಗಿದ್ದು, ವೆನಿಜುವಲಾ ರಾಜಧಾನಿ ಕ್ಯಾರಕಾಸ್ನ ಪಶ್ಚಿಮಕ್ಕೆ 160 ಕಿಲೋಮೀಟರ್ ದೂರದಲ್ಲಿ 7.2 ಮತ್ತು 7.5 ತೀವ್ರತೆಯ ಪ್ರಬಲ ಭೂಕಂಪಗಳು ಸಂಭವಿಸಿದ ನಂತರ ಕನಿಷ್ಠ 2,927 ಕುಟುಂಬಗಳು ತಮ್ಮ ಮನೆಗಳನ್ನು ಕಳೆದುಕೊಂಡಿವೆ. ದೇಶದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ತುರ್ತು ಪರಿಸ್ಥಿತಿ ಘೋಷಿಸಿದ್ದಾರೆ. ಹಲವಾರು ದೇಶಗಳು ರಕ್ಷಣಾ ಕಾರ್ಯಗಳಿಗೆ ಸಹಾಯ ಮಾಡಲು ಮುಂದೆ ಬಂದಿವೆ. ಭೂಕಂಪಗಳ ನಂತರ ಭಾರತ ವ್ಯಕ್ತಪಡಿಸಿದ ಸೌಹಾರ್ದತೆಯನ್ನು ಡೆಲ್ಸಿ ರೋಡ್ರಿಗ್ಸ್ ಶ್ಲಾಘಿಸಿದ್ದಾರೆ. ಭಾರತ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಜಾಗತಿಕ ನಾಯಕನಾಗಿ ಹೊರಹೊಮ್ಮಿದೆ ಎಂದು ಜರ್ಮನ್ ರಾಯಭಾರಿ ಫಿಲಿಪ್ ಆಕೆರ್ಮನ್ ತಿಳಿಸಿದ್ದಾರೆ. ಸುದ್ದಿಸಂಸ್ಥೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು, ವ್ಯಾಪಾರ, ರಾಜಕೀಯ ಮತ್ತು ಕಾರ್ಯತಂತ್ರ ಕ್ಷೇತ್ರಗಳಲ್ಲಿ ಭಾರತ ಮತ್ತು ಜರ್ಮನಿ ಬಲವಾದ ಸಹಕಾರವನ್ನು ಹೊಂದಿವೆ. ಬಹುನಿರೀಕ್ಷಿತ ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದದಿಂದಾಗಿ ಜರ್ಮನ್ ಉದ್ಯಮಿಗಳು ಭಾರತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೂಡಿಕೆ ಮಾಡಲು ಗಮನಾರ್ಹವಾಗಿ ಪ್ರೋತ್ಸಾಹಿಸುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಸ್ತುತ ಜರ್ಮನಿಯಲ್ಲಿ ಸುಮಾರು 60,000 ಭಾರತೀಯ ವಿದ್ಯಾರ್ಥಿಗಳು ಅಧ್ಯಯನ ಮಾಡುತ್ತಿದ್ದಾರೆ ಮತ್ತು ಜರ್ಮನಿಯಲ್ಲಿ ನೆಲೆಸಿರುವ ಭಾರತೀಯ ವಲಸಿಗರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿದೆ ಎಂದು ಫಿಲಿಪ್ ಅಕೆರ್ಮನ್ ಹೇಳಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇದೇ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ

ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ದೇಶದ ವಿವಿಧ ಭಾಗಗಳಲ್ಲಿ ಇಂದು ಅಶೂರ ಎ ಮೊಹರಂ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ಕರ್ಬಲಾದಲ್ಲಿ ಸತ್ಯ, ಸದಾಚಾರ ಮತ್ತು ನ್ಯಾಯವನ್ನು ಎತ್ತಿಹಿಡಿಯಲು ತಮ್ಮ ಪ್ರಾಣವನ್ನೇ ಅರ್ಪಿಸಿದ ಪ್ರವಾದಿ ಮೊಹಮ್ಮದ್ ಅವರ ಮೊಮ್ಮಗ ಹಜರತ್ ಇಮಾಮ್ ಹುಸೇನ್ ಮತ್ತು ಅವರ ಸಹಚರರ ಹುತಾತ್ಮತೆಯನ್ನು ಈ ದಿನ ಗುರುತಿಸುತ್ತದೆ. ಈ ಸಂದರ್ಭದಲ್ಲಿ ತಾಜಿಯಾ ಮೆರವಣಿಗೆಗಳನ್ನು ಆಯೋಜಿಸಲಾಗಿದೆ. ಕರ್ಬಲಾ ಹುತಾತ್ಮರ ಅತ್ಯುನ್ನತ ತ್ಯಾಗವನ್ನು ಎತ್ತಿ ತೋರಿಸುವ ಮಜಾಲಿಗಳು ಅಥವಾ ಧಾರ್ಮಿಕ ಸಭೆಗಳನ್ನು ಸಹ ಆಯೋಜಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ವ್ಯಾಪಕವಾದ ಭದ್ರತಾ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಅಶೂರ ಎ ಮೊಹರಂ ಸಂದರ್ಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಹಜರತ್ ಇಮಾಮ್ ಹುಸೇನ್ ಅವರ ತ್ಯಾಗವನ್ನು ಸ್ಮರಿಸಿದ್ದಾರೆ. ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಈ ಗುಂಪಿನ ಪಂದ್ಯದಲ್ಲಿ ಜರ್ಮನಿ ತಂಡವನ್ನು 2-1 ಸೋಲಿಸಿ ಈಕ್ವೆಡಾರ್ ತಂಡ ನಾಕೌಟ್ ಹಂತಕ್ಕೆ ಪ್ರವೇಶಿಸಿದೆ. ಇದಕ್ಕೂ ಮುನ್ನ ಫಿಲಿಡೆಲ್ಫಿಯಾದಲ್ಲಿ ನಡೆದ ಮತ್ತೊಂದು ಪಂದ್ಯದಲ್ಲಿ ಕ್ಯೂರಾಕೋ ವಿರುದ್ಧ 2-0 ಜಯಗಳಿಸಿದ ಕೋಟ್ ಡಿ ಐವರಿ ತಂಡ ನಾಕೌಟ್ ಹಂತವನ್ನು ಪ್ರವೇಶಿಸಿತು. ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಇಂದು ನಡೆದ ಎಫ್ ಗುಂಪಿನ ಹಣಾಹಣಿಯಲ್ಲಿ 1-1 ಮೂಲಕ ಡ್ರಾ ಸಾಧಿಸಿದ ಜಪಾನ್ ಮತ್ತು ಸ್ವೀಡನ್ ಎರಡೂ ತಂಡಗಳು ನಾಕೌಟ್ ಹಂತ ತಲುಪಿತು. 32ನೇ ಸುತ್ತಿನಲ್ಲಿ ಜಪಾನ್ ಈಗ 5 ಬಾರಿಯ ಚಾಂಪಿಯನ್ ಬ್ರೆಜಿಲ್ ತಂಡವನ್ನು ಎದುರಿಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ದೇಣಿಗೆ ಪ್ರಕರಣ. ಉತ್ತರ ಪ್ರದೇಶ ಪೊಲೀಸರಿಂದ 8 ಆರೋಪಿಗಳ ಬಂಧನ. ಲಂಡನ್ನಲ್ಲಿ ಇಂದು ಬ್ರಿಟನ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಮಾತುಕತೆ. ವೆನಿಜುವೆಲಾ ಭೂಕಂಪ, ಮೃತರ ಸಂಖ್ಯೆ 235 ಏರಿಕೆ, ತುರ್ತು ಪರಿಸ್ಥಿತಿ ಘೋಷಣೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಜರ್ಮನಿ ವಿರುದ್ಧ ಗೆದ್ದು ನಾಕೌಟ್ ಹಂತ ಪ್ರವೇಶಿಸಿದ ಈಕ್ವೆಡಾರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.

0: ಆಕಾಶವಾಣಿ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ವಾಯುಸೇನೆಯ ನಿವೃತ್ತ ವಾರಂಟ್ ಅಧಿಕಾರಿ ಶ್ರೀಧರ್ ಭಟ್ ಅವರು.
1: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಭಾರತೀಯ ವಾಯುಸೇನೆ ದೇಶದ ಸುರಕ್ಷತೆಯಲ್ಲಿ ಸದಾ ಮಹತ್ವವಾದ ಪಾತ್ರವನ್ನು ವಹಿಸಿದೆ. ಇವತ್ತು ನಮ್ಮೊಂದಿಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋರು ಭಾರತೀಯ ವಾಯುಸೇನೆಯಲ್ಲಿ ವಾರಂಟ್ ಆಫೀಸರ್ ಆಗಿ ನಿವೃತ್ತಿ ಹೊಂದಿದಂತಹ, ಸುಮಾರು 26 ವರ್ಷಗಳ ದೀರ್ಘ ಸೇವೆಯನ್ನ ಭಾರತೀಯ ವಾಯುಸೇನೆಯ ಮೂಲಕ ದೇಶಕ್ಕೆ ನೀಡಿದಂತಹ ಶ್ರೀಧರ ಭಟ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಶ್ರೀಧರ್ ಭಟ್ ಅವರೇ. ಜೈ ಹಿಂದ್.
2: ನಮಸ್ಕಾರ. ಜೈ ಹಿಂದ್.
1: ಶ್ರೀಧರ್ ಭಟ್ ಅವರೇ, ನೀವು ಮೂಲತಃ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇಂದ ಬಂದವರು, ಅಲ್ಲಿಂದ ಎಲೆಕ್ಟ್ರಿಕಲ್ ಓದ್ತೀರ, ಅದರಲ್ಲೂ ಕರ್ನಾಟಕದ ಒಂದು ಕೊನೆಯ ಭಾಗ ಅದು ಕಾಸರಗೋಡು ಮೂಲದಿಂದ ಬಂದವರು, ಅಲ್ಲಿಂದ ನಿಮಗೆ ಸೈನ್ಯಕ್ಕೆ ಸೇರುವಂತಹ ಒಂದು ಅವಕಾಶ ಹೇಗೆ?

0: ಪಡೆ ಎಂಬ ವಿಚಾರವಾಗಿ ಒಂದು ಜಾಹೀರಾತನ್ನ ಭಾರತೀಯ ವಾಯುಸೇನೆಯಿಂದ ಪ್ರಕಟವಾಗಿತ್ತು ಕನ್ನಡ ವಾರ್ತಾಪತ್ರಿಕೆಯಲ್ಲಿ. ಅದನ್ನು ನೋಡಿ ನಾವು ಇದಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ವಿ. ಅರ್ಜಿಯನ್ನು ಸಲ್ಲಿಸಿ ಆದಮೇಲೆ ನಮಗೆ ಬೆಂಗಳೂರಿಗೆ ಲಿಖಿತ ಪರೀಕ್ಷೆ, ಸಂದರ್ಶನಕ್ಕೆ ಮತ್ತು ದೈಹಿಕ ಪರೀಕ್ಷೆ ಇತ್ಯಾದಿಗಳಿಗೆ ನಮಗೆ ಕರೆ ಬಂತು. ಹಾಗೆ ನಾವು 1980 ಆಗಸ್ಟ್ ತಿಂಗಳಲ್ಲಿ ಬೆಂಗಳೂರಿಗೆ ಬಂದು ಅಲ್ಲಿ ನಮಗೆ 3 ದಿನಗಳ ಕಾಲ ಪರೀಕ್ಷೆ ನಡೆಸಿದ್ರು. ಅದರಲ್ಲಿ ಮೊದಲನೇದಾಗಿ ನಮಗೆ ಇದ್ದಂಥದ್ದು ಲಿಖಿತ ಪರೀಕ್ಷೆ. ಲಿಖಿತ ಪರೀಕ್ಷೆಯಲ್ಲಿ ಅದು ವೈಜ್ಞಾನಿಕ ವಿಚಾರಗಳವಾಗಿ, ಇಟ್ ವಾಸ್ ಎ ಟೆಕ್ನಿಕಲ್ ರಿಟನ್ ಟೆಸ್ಟ್, ನಾಟ್ ಫಾರ್ ದ ಅಡ್ಮಿನಿಸ್ಟ್ರೇಟಿವ್ ಜಾಬ್ಗೆ ಇದ್ದದಲ್ಲ. ಆ ಟೆಕ್ನಿಕಲ್ ಎಕ್ಸಾಮಿನೇಷನ್ನಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ಮೇಲೆ ನಮಗೆ ಯಾವ ಸ್ಟ್ರೀಮಿಗೆ ಕಳಿಸುತ್ತಾರೆ ಅನ್ನುವಂಥದ್ದು ಗೊತ್ತಾಗುವಂಥದ್ದು. ಅಂದರೆ ಒಂದು ವಿಮಾನ ಅಂತ ಹೇಳಿದೆ ಕೂಡಲೇ ಮೇಡಮ್, ಅದರಲ್ಲಿ ವಿದ್ಯುತ್ ವಿಭಾಗ ಇದೆ, ಉಪಕರಣ ವಿಭಾಗ ಅಂತ ಹೇಳಿದೆ, ಏರ್ಫ್ರೇಮ್ ಸ್ಟ್ರಕ್ಚರ್ಸ್ ಅಂತ ಹೇಳಿದೆ, ಇಂಜಿನ್ ವಿಭಾಗ ಇದೆ, ಶಸ್ತ್ರಾಸ್ತ್ರಗಳ ವಿಭಾಗ, ಆರ್ಮಮೆಂಟ್ ಅಂತ ಹೇಳಿದೆ, ರಡಾರ್, ರೇಡಿಯೋ, ಈ ಥರ ಬೇರೆ ಬೇರೆ ಸಿಸ್ಟಮ್ಗಳು ಇವೆ. ವಿಮಾನವನ್ನು ಸನ್ನದ್ಧ ಸ್ಥಿತಿಯಲ್ಲಿ ಇಡಬೇಕಿದ್ರೆ ಬೇರೆ ಬೇರೆ ವಿಭಾಗಗಳ ಪರಿಣಿತರು ಬೇಕಾಗಿರುತ್ತೆ. ಈ ಸಂದರ್ಭದಲ್ಲಿ ನಮ್ಮನ್ನು ನನ್ನ ಲಿಖಿತ ಪರೀಕ್ಷೆಯ ಆಧಾರ, ನನ್ನ ಅದರಲ್ಲೇ ಮಾಡಿರುವಂತಹ ನನ್ನ ಸಾಧನೆಯ ಮೇಲಿಂದ ನನಗೆ ವಿಮಾನದ ವಿದ್ಯುತ್ ವಿಭಾಗದಲ್ಲಿ ತರಬೇತಿ ತೆಗೆದುಕೊಳ್ಳುವಂತೆ ನನ್ನ ಆಯ್ಕೆ ಮಾಡಿದ್ರು.
1: ಆ ಕಾಲದಲ್ಲಿ ವಿಮಾನ ನೋಡೋದು ಬಹಳ ಅಪರೂಪ ಆಗಿತ್ತು.
0: ಹೌದು,
1: ಈಗ ಎಲ್ಲಾ ಕಡೆಗೂ ವಿಮಾನ ನಿಲ್ದಾಣಗಳಾಗಿದ್ದಾವೆ, ವಿಮಾನ ಏನು ಹೊಸದಲ್ಲ. ಆದರೆ ನೀವು ಹೇಳ್ತಾ ಇರೋ ಹಾಗೆ 79-80 ಹೊತ್ತಿಗೆ ವಿಮಾನ ಅನ್ನೋದು ನಾವು ಕೇಳ್ತಿದ್ವಿ ಹೊರತು ಅದನ್ನ ಎಲ್ಲೂ ನೋಡ್ತಿರ್ಲಿಲ್ಲ. ಅಂತ ಹೊತ್ತಿನಲ್ಲಿ ಒಂದು ಜಾಹೀರಾತನ್ನು ನೋಡಿ ಕೆಲಸಕ್ಕೆ ನೀವು ಅಪ್ಲೈ ಮಾಡ್ತೀರಿ ಅಂತಂದ್ರೆ ಹೇಗೆ ಧೈರ್ಯ ಮಾಡಿದ್ರಿ? ಒಂದು ವಿಮಾನದಲ್ಲಿ ಯಾವ ಕೆಲಸ ಸಿಗುತ್ತೆ ಅನ್ನೋದು ನಿಮ್ಗೇನು ಗೊತ್ತಿರಲ್ಲ. ಓದಿದ್ ಬಿ ಎಸ್ಸಿಗೂ ಮತ್ತೆ ವಿಮಾನಕ್ಕೂ ಯಾವ ಸಂಬಂಧ ಇದೆ, ಇಂಥ ಅನುಮಾನಗಳು ಬರ್ಲಿಲ್ವಾ ಅವಾಗ?
0: ಬಂತು ಅಂದ್ರೆ ಎಲ್ಲೋ ನನ್ನ ಮನಸ್ಸಿನ ಒಂದು ಮೂಲೆಯಲ್ಲಿ ತಾಂತ್ರಿಕ ವಿಭಾಗದಲ್ಲಿ ನಾನು ಮುಂದುವರೆದು ದೇಶ ಸೇವೆ ಮಾಡಬೇಕು ಅನ್ನುವಂತ ಒಂದು ಸ್ತುಪ್ತ ಭಯಕ್ಕೆ ಮನಸ್ಸಿನ ಒಳಗಡೆ ಇತ್ತು ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ನಾನು ಹೈಸ್ಕೂಲ್ನಲ್ಲಿ ಓದುವಾಗ ಅಥವಾ PUC ಓದುವ ಸಂದರ್ಭದಲ್ಲಿ ನಮ್ಮ ಆಕಾಶದಲ್ಲಿ ವಿಮಾನಗಳು ಹೋಗುವಾಗ ಅದರ ಬಗ್ಗೆ ನಾವು ದೃಷ್ಟಿಸಿ ನೋಡಿಕೊಂಡು ಇದು ವಿಮಾನ ಹೇಗೆ ಹಾರುತ್ತೆ, ಇದರ ವಿಚಾರಗಳೇನು, ಹೌ ಡಸ್ ದ ಏರ್ಕ್ರಾಫ್ಟ್ ಫ್ಲೈ, ಅಂದರೆ ವಿಮಾನ ಹೇಗೆ ಹಾರುತ್ತೆ ಹೇಳು, ಇಂಥ ವಿಚಾರವಾಗಿ ಮನಸ್ಸಿನೊಳಗೆ ಹಲವಾರು ಪ್ರಶ್ನೆಗಳು ಉದ್ಭವಿಸಿತ್ತು. ಆ ಸಂದರ್ಭದಲ್ಲಿ ಒಂದು ಅವಕಾಶ ಬಂದಾಗ ಈಗ ಒಂದು ಅರ್ಜಿ ಹಾಕಿ ಮುಂದೆ ದೇಶ ಸೇವೆಗೆ ಹೋಗುವಂತಹ ಒಂದು ಪ್ರಮೇಯ ಸಿಕ್ಕಿದೆ ಅಂತ ಹೇಳುವ ಉದ್ದೇಶದಿಂದ ನಾವು ಇದಕ್ಕೆ ಒಂದು
1: ಅರ್ಜಿ. ಸ್ವಪ್ರಯತ್ನ ಕೆಲವರಿಗೆ ಟೀಚರ್ಸ್ ಹೇಳ್ತಾರೆ ನೀವು ಇದನ್ನ ಮಾಡು ಅಂತ ಹೇಳ್ತಾರೆ.
0: ನಾವು ಶಾಲೆಯಲ್ಲಿ ಎಲ್ಲ ವಿಷಯಗಳಲ್ಲಿ ನಾನು 90% ಪ್ಲಸ್ ಮಾರ್ಕ್ ನ ತೆಗೆದುಕೊಂಡು ಮುಂದೆ ಬಂದವನು. ಸೊ ಇಂಥ ವಿಚಾರದಲ್ಲಿ ಈಗಿನ ತರದಲ್ಲಿರುವ ಕೋಚಿಂಗ್ ಸೆಂಟರ್ಗಳು ಅಥವಾ ಬೇರೆ ತರಬೇತಿ ಕೇಂದ್ರಗಳು ಆ ಕಾಲದಲ್ಲಿ ಇದ್ದಿರಲಿಲ್ಲ. ಸೊ ಆವಾಗ ನಾವು ಬೇರೆ ಬೇರೆ ಕಡೆಯಿಂದ ಮಾಹಿತಿ ಸಂಗ್ರಹಿಸಿ ಅದರ ಮೂಲಕನೇ ನಾವು ಪ್ರೇರಣೆ ಪಡ್ಕೊಂಡು ಮುಂದೆ ಹೋಗುವಂತ ಒಂದು ಕಾಲ ಇತ್ತು. ನಮ್ಮ ಮನೆಯಲ್ಲಿ ಒಂದು ಅವಿಭಕ್ತ ಕುಟುಂಬ, ದೊಡ್ಡ ಫ್ಯಾಮಿಲಿಯಿಂದ ಬಂದವರು. ಆದ್ರಿಂದ ನಾವೊಂದು
1: ಉದ್ಯೋಗ ಅನಿವಾರ್ಯ ಆಗಿತ್ತು.
0: ಬಟ್ ನಾವು ಮಧ್ಯಮ ವರ್ಗದವರು. ಸೊ ಆದ್ರಿಂದ ವಾಯುಸೇನೆಗೆ ಸೇರಿ ದೇಶ ಸೇವೆ ಮಾಡಿಕೊಂಡು ತನ್ಮೂಲಕ ಒಂದು ಒಳ್ಳೆಯ ಉದ್ಯೋಗ ಪಡ್ಕೊಂಡು ನಮ್ಮ ಒಂದು ಕ್ಯಾರಿಯರ್ ಬಿಲ್ಡಪ್ ಮಾಡಬೇಕು ಹೇಳುವಂತ ಒಂದು ಭಾವನೆ ಬಂದಿತ್ತು.
1: ಹೀಗೆ ಅಕಸ್ಮಾತ್ ಆಗಿ ವಾಯುಸೇನೆಯ ಒಂದು ಜಾಹೀರಾತು ನಿಮ್ಮ ಎದುರಿಗೆ ಬಂತು, ನಂತರ ಅದೇ ನಿಮ್ಮ ಬದುಕನ್ನ ಕಟ್ಕೊಡ್ತು.
0: ಹೌದು, ಆ ಸಂದರ್ಭಗಳಲ್ಲಿ ನಮ್ಮ ಜಿಲ್ಲೆಯಿಂದ ಅಥವಾ ನಮ್ಮ ಕರ್ನಾಟಕ ದಕ್ಷಿಣ ಜಿಲ್ಲೆಯಿಂದ ನನ್ನಿಂದ ಒಂದು 2-4 ವರ್ಷ ಹೆಚ್ಚಿನ ವಯಸ್ಸಿನವರು ಸುಮಾರು ಜನ ಭಾರತೀಯ ವಾಯುಸೇನೆಗೆ, ಭಾರತೀಯ ಸೈನ್ಯಕ್ಕೆ ಅಥವಾ ಭಾರತೀಯ ನೌಕಾದಳಕ್ಕೆ ಸೇರಿದವರಿದ್ರು. ಆ ಮೂಲಕನು ಸ್ವಲ್ಪ ಮಾಹಿತಿ ನಾನು ಪಡ್ಕೊಂಡು ಅದರಿಂದ ಒಂದು ಭಾರತೀಯ ವಾಯು ಸೇರುವಂತಹ ಒಂದು ಸುವರ್ಣ ಅವಕಾಶ ಸಿಕ್ಕಿತ್ತು ಅಂತ ಹೇಳಿ ಹೇಳ್ಬೋದು.
1: ಅಂದ್ರೆ ಮಂಗಳೂರಿನ ಪಕ್ಕದ ಕಾಸರಗೋಡು, ಪಕ್ಕಾ ಕರಾವಳಿ ತೀರ, ಅಲ್ಲಿಂದ ನೀವು ಬಂದಿದ್ದು ತಂಪು ಹವೆಯ ಬೆಂಗಳೂರಿಗೆ.
0: ಹೌದು,
1: ಬೆಂಗಳೂರಲ್ಲಿ ಟ್ರೈನಿಂಗ್ ಆಯ್ತು ನಿಮಗೆ.
0: ಹೌದು ಹೌದು,
1: ಎಲ್ಲ ತರಬೇತಿ ಎಷ್ಟು ಕಾಲ
0: ಅಂದ್ರೆ ನಾವು ಭಾರತೀಯ ವಾಯುಸೇನೆ ಸೇರಿದ ಮೇಲೆ ಆರಂಭದ 6 ತಿಂಗಳಲ್ಲಿ ಅವರು ದಿನಕ್ಕೆ ಒಂದು 8 ಗಂಟೆ ನಮಗೆ ತರಬೇತಿ ಇದ್ರೆ ಅದರಲ್ಲಿ ದಿನಾಲು 3 ಗಂಟೆ ಕಾಲ ನಮಗೆ ದೈಹಿಕವಾಗಿ ನಮಗೆ ಕವಾಯತು ಮಾಡಿಸ್ತಾ ಇದ್ರು. ಆಮೇಲೆ ನಮ್ಮ ಟೆಕ್ನಿಕಲ್ ಸಬ್ಜೆಕ್ಟ್ ಬಗ್ಗೆ ಟ್ರೈನಿಂಗ್ ಕೊಡುವವರು ಅಂತ ಹೇಳಿದ್ರೆ ಬೆಳಗ್ಗೆ ನಾವು 4 ಗಂಟೆಯಿಂದ 4:30 ಗಂಟೆವರೆಗೆ ಹೇಳಬೇಕಾಗುತ್ತೆ. ಭಾರತೀಯ ವಾಯುಸೇನೆ ಅಂತ ಹೇಳಿದ್ರೆ ಶಿಸ್ತುಬದ್ಧವಾದಂತಹ ಒಂದು ಜೀವನಕ್ಕೆ ಒಂದು ಪರ್ಯಾಯ ಶಬ್ದ. ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ, ಯಾಕಂದ್ರೆ ನಮ್ಮ ಒಂದು ಶಿಸ್ತುಬದ್ಧ ಜೀವನ ಅಂತ ಹೇಳಿದ್ರೆ ಅದರಲ್ಲಿ ನಮ್ಮ ಒಂದು ಸಮಯದ ಪಾಲನೆ, ನಮ್ಮ ಒಂದು ಕೊಟ್ಟ ಕೆಲಸವನ್ನ ಪರಿಪೂರ್ಣವಾಗಿ ಮಾಡಿಕೊಂಡು ನಾವು ರಿಸಲ್ಟ್ ಓರಿಯೆಂಟೆಡ್ ಆಕ್ಷನ್ಸ್ ಅಂತ ಹೇಳ್ತೀವಿ ನಾವು, ಅದನ್ನು ಮುಂದುವರಿಸಿಕೊಂಡು ಹೋಗುವಂತಹದ್ದು

0: ಮತ್ತೆ ಒಂದು ವಿಧೇಯತೆ, ಪ್ರಾಮಾಣಿಕತೆ, ಇಂಥ ವಿಚಾರಗಳಿಗೆಲ್ಲಗಳು ನಾವು ಭಾರತೀಯ ವಾಯುಸೇನೆಯಿಂದ ಕಲಿತುಕೊಂಡಿದ್ವಿ. ಸೊ ಬೆಳಗ್ಗೆ ಎದ್ದು ಫಸ್ಟ್ ನಮಗೆ ಒಂದು 5 ಕಿಲೋಮೀಟರ್ ಹೆಲ್ತ್ ರನ್ ಅಂತ ಹೇಳಿತ್ತು. ಅಂದರೆ ಒಂದು ಇದೆಲ್ಲ ಅದರ ಮೂಲ ಉದ್ದೇಶ ನಾವು ಒಂದು ದೈಹಿಕವಾಗಿ ಮಾನಸಿಕವಾಗಿ ಸನ್ನದ್ಧರಾಗಿರಬೇಕು ಹೇಳುವಂತಹ ಒಂದು ಮೂಲ ಭಾವನೆ. ಅದಾದ ಮೇಲೆ ಪುನಃ 7:30 ಹೊತ್ತಿಗೆ ಬೆಳಗ್ಗೆ ನಾವು ಬೆಳಗಿನ ಉಪಹಾರ ಸೇವಿಸಿ ಪುನಃ ನಮ್ಮ ತರಬೇತಿಗೆ ಸನ್ನದ್ಧರಾಗಿರಬೇಕಿತ್ತು. ಅದು ಸರಿಯಾದ ಸಮವಸ್ತ್ರದಲ್ಲಿ ನಮ್ಮ ವರ್ತನೆಯಲ್ಲಿ, ನಮ್ಮ ಆಟಿಟ್ಯೂಡ್ ಅಥವಾ ನಮ್ಮ ದೈನಂದಿನ ಜೀವನದಲ್ಲಿ ಅಲ್ಲಿ ಯಾವುದೇ ಆಶಿಸ್ತು ತೋರಿಸಿದರೆ ಅದಕ್ಕೆ ನಮಗೆ ಆರಂಭದಲ್ಲಿ ಮೌಖಿಕವಾಗಿ ವಾರ್ನಿಂಗ್ ಕೊಡ್ತಾ ಇದ್ರು. ನಂತರ ಕೆಲವು ಜನರಿಗೆ ಶಿಕ್ಷೆ ಕೊಟ್ಟಂತ ಪ್ರಮೇಯವೂ ಇದೆ. ಇದರ ಉದ್ದೇಶ ನಾವು ಯಾವುದೇ ಸಂದರ್ಭದಲ್ಲಿ ಅಶಿಸ್ತನ್ನ ಪ್ರಕಟಿಸಬಾರದು ಅಂತ ಹೇಳುವಂತದ್ದಾಗಿತ್ತು.
1: ಹೀಗೆ ಭಾರತೀಯ ವಾಯುಸೇನೆಯ ಶಿಸ್ತಿನ ವಾತಾವರಣ ಎಲ್ಲರಿಗೂ ಪರಿಚಿತವಾಗಿರುವಂತದ್ದೇ. ಅಂತ ವಾತಾವರಣದಲ್ಲಿ ನಿಮ್ಗೆ ತರಬೇತಿ ಅಲ್ಲಿ ಸಿಕ್ತು. ಅದಾದ ನಂತರ ಪೋಸ್ಟಿಂಗ್ ಆಗುತ್ತೆ ನೋಡಿ, ಒಂದು ಕಡೆಗೆ ನಿಮ್ಗೆ ಕೆಲಸಕ್ಕೆ ಹೋಗ್ಬೇಕಾಗುತ್ತೆ. ಅದು ಎಲ್ಲಿಗೆ ಬಂತು
0: ಅಂದ್ರೆ, ನನ್ನನ್ನು ವಿಮಾನದ ವಿದ್ಯುತ್ ವಿಭಾಗಕ್ಕೆ ಆಯ್ಕೆ ಮಾಡಿದ್ದರಿಂದ ಆಮೇಲೆ ವಿದ್ಯುತ್ ಎಲೆಕ್ಟ್ರಿಕಲ್ ಏರೋ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ನಲ್ಲೇ ನಮಗೆ ಹೆಚ್ಚು ಹೆಚ್ಚು ನಮಗೆ ಟ್ರೈನಿಂಗ್ ಇತ್ತು. ನಮ್ಮ ಡಿಪ್ಲೊಮಾ ಟ್ರೈನಿಂಗ್ ಫಾರ್ 3 ಇಯರ್ಸ್ ಇತ್ತು. ಆ 3 ಇಯರ್ಸ್ನ ಪೀರಿಯಡಲ್ಲಿ ನಮಗೆ ಎಲೆಕ್ಟ್ರಿಕ್ ಇಂಜಿನಿಯರಿಂಗ್ ಬಗ್ಗೆನೇ ನಮಗೆ ಟ್ರೈನಿಂಗ್ ಇತ್ತು. ಅದು ಮತ್ತೆ 1 ವರ್ಷ ಇತ್ತು. ಆಮೇಲೆ ಒಂದು 20 ದಿವಸ ರಜೆ ಕೊಟ್ಟು ಅದಾದಮೇಲೆ ಮತ್ತೆ ಪುನಃ 11 ತಿಂಗಳು ನಮಗೆ ಟೆಕ್ನಿಕಲ್ ಟ್ರೈನಿಂಗ್ ಪ್ಯೂರ್ಲಿ ಆನ್ ಏರೋಪ್ಲೇನ್ಸ್, ಅಂದರೆ ಡಿಫೆನ್ಸ್ ಏರೋಪ್ಲೇನ್ಸ್ ಬಗ್ಗೆ ಟ್ರೈನಿಂಗ್ ಇತ್ತು. ಅದಾದ ಮೇಲೆ ನಮಗೆ ಫಸ್ಟ್ ಟ್ರಾನ್ಸ್ಫರ್ ಅಂದರೆ ವರ್ಗಾವಣೆ, ಫಸ್ಟ್ ವರ್ಗಾವಣೆ ನಮಗೆ ಬರೇಲಿಗೆ ಕೊಟ್ಟಿದ್ದರು. ಭಾರತೀಯ ವಾಯುಸೇನೆಯಲ್ಲಿ ಬರೇಲಿಯಲ್ಲಿ ದೊಡ್ಡ ಒಂದು ವಾಯುತಾಣ ಇದೆ, ಆ ವಾಯುತಾಣಕ್ಕೆ ನಮಗೆ ವರ್ಗಾವಣೆ ಮಾಡಿದ್ರು. ಅದು MiG-21 ವಿಮಾನಕ್ಕೆ. ಸೊ ಅದರಲ್ಲಿ ನಾನು 1 ವರ್ಷ ಕೆಲಸ ಮಾಡಿದ ಮೇಲೆ ಪುನಃ ನನಗೆ ಬೆಂಗಳೂರಿಗೆ ವರ್ಗಾವಣೆ ಮಾಡಿದ್ರು. ಅದರಲ್ಲಿ ಡಿಪ್ಲೊಮಾದ ಫೈನಲ್ ಫೇಸ್ನ ಟ್ರೈನಿಂಗ್ಗೋಸ್ಕರ ಬೆಂಗಳೂರಿಗೆ ಪುನಃ ವರ್ಗಾವಣೆ ಮಾಡಿದ್ರು. ಬೆಂಗಳೂರಲ್ಲಿ 1 ವರ್ಷದ ತರಬೇತಿ ಆದ ಮೇಲೆ ಡಿಪ್ಲೊಮಾ ಇಂಜಿನಿಯರ್ ಏರೋ ಎಲೆಕ್ಟ್ರಿಕ್ ಇಂಜಿನಿಯರಿಂಗ್ ಪದವಿ ಪಡೆದ ನಂತರ ಅದು ಎಲ್ಲ ಏರ್ಫೋರ್ಸ್ ಸರ್ವಿಸ್ನ ಅವಧಿಯಲ್ಲೇ ಮಾಡಿರುವಂತಹ ವಿಚಾರಗಳು. ಪುನಃ ನಮ್ಮನ್ನ ಮಿಗ್ ವಿಮಾನಕ್ಕೆ ನಾವು ಚಂಡೀಗಢಕ್ಕೆ ಹೋಗಿದ್ವಿ. ಚಂಡೀಗಢದಲ್ಲಿ ನಾವು ಭಾರತೀಯ ವಾಯುಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ವಿ. ಅಲ್ಲಿಂದ ರಾಜಸ್ಥಾನದಲ್ಲಿರುವಂತಹ ಭಾರತೀಯ ವಾಯುತಾಣಕ್ಕೆ ನನ್ನನ್ನು ವರ್ಗಾವಣೆ ಮಾಡಿದ್ವಿ. ಅಲ್ಲಿ ಒಂದು 7 ವರ್ಷಗಳ ಕಾಲ ನಾನು ಅಲ್ಲಿ ಭಾರತೀಯ ವಾಯುಸೇನೆಯಲ್ಲಿ ಕೆಲಸ ಮಾಡಿದೆ. ಅದು ಇಟ್ ವಾಸ್ ಎ ಆಪರೇಷನಲ್ ಯೂನಿಟ್ ಅಂತ ಹೇಳಿದ್ರೆ ಬಹಳ ಒಂದು ಯುದ್ಧಕ್ಕೆ ಸನ್ನದ್ಧವಾಗಿರುವಂತಹ ಒಂದು ಯೂನಿಟ್ ಆಗಿತ್ತು.
1: ಯಾಕೆಂದ್ರೆ ಅಲ್ಲಿ ಗಡಿ ಬರುತ್ತೆ.
0: ಅದರಿಂದ ಅಲ್ಲಿ ಹೆಚ್ಚು ಸತರ್ಕರಾಗಿರುವಂತಹ ಒಂದು ಪರಿಸ್ಥಿತಿ ಇತ್ತು.
1: ನೀವು ಹೇಳಿದ್ರಿ ಅವಿಭಕ್ತ ಕುಟುಂಬ ದೊಡ್ಡ ಕುಟುಂಬ ನಿಮ್ದು ಅಂತ ಹೇಳಿದ್ರಿ. ಅಲ್ಲಿಂದ ಒಂದೇ ಬಾರಿ ಬೆಂಗಳೂರು ಬಿಟ್ಟು ಬರೇಲಿಗೆ ಹೋಗುವಂತದ್ ಬಂತು. ಅವಾಗ ಮನೆಯಲ್ಲಿ ಯಾವ ರೀತಿಯ ಒಂದು ಮಿಶ್ರ ಪ್ರತಿಕ್ರಿಯೆ ಇರಬಹುದು ಅಂತ ಅನ್ಸುತ್ತೆ ನನಗೆ.
0: ಹೌದು, ಆವಾಗ ಈಗಿನ ತರ ಸಂಚಾರ ದೂರವಾಣಿ ಅಥವಾ ಮೊಬೈಲ್ ಅಥವಾ ಬೇರೆ ಯಾವುದೇ ಸಂಪರ್ಕ ಸಾಧನ ಇರಲಿಲ್ಲ. ಆ ಸಂದರ್ಭಗಳಲ್ಲಿ ನಾವು ನಮ್ಮ ಮನೆಗೇನಾದ್ರೂ ಮಾಡಬೇಕಿದ್ರೆ ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ಅಂಚೆ ಟೆಲಿಗ್ರಾಮ್ ಅಥವಾ ಟ್ರಂಕ್ ಕಾಲ್ ಮಾಡಿ ಮಾತಾಡುವಂತ ಒಂದು ಅವಕಾಶ ಮಾತ್ರ ಇತ್ತು. ನಾವು ಮನೆಗೆಲ್ಲ ಅಂಚೆ ಪತ್ರ ಬರಿತಾ ಇದ್ವಿ. ಒಂದು ಪತ್ರ ವ್ಯವಹಾರ ಇಲ್ಲಿಂದ ಮನೆಗೆ, ಮನೆಯಿಂದ ಬರಲಿಕ್ಕಿದ್ರೆ 15 ದಿವಸದ ಸಮಯ ತಗೊಳ್ತಾ ಇತ್ತು. ಸೊ ನಾವು ಭಾರತೀಯ ವಾಯುಸೇನೆಗೆ ಸೇರಿ ಆದ ನಂತರ ವರ್ಗಾವಣೆ ಬಂದಾಗ ನನ್ನ ಮನೆಯವರಿಗೆ, ಅಂದರೆ ತಂದೆ ತಾಯಿ ಅವರಿಗೆ ನಾನು ವಿಷಯ ತಿಳಿಸಿದೆ. ಮನೆಯ ತಂದೆ ತಾಯಿಯವರು, ನೀವು ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊ, ದೇಶ ಸೇವೆ ಮಾಡು, ಸರಿಯಾಗಿ ಕೆಲಸ ಮಾಡು ಅಂತ ಹೇಳುವಂತಹ ಒಂದು ಆಶೀರ್ವಾದವನ್ನು ಮನೆಯವರು ನಮ್ಮ ಹಿರಿಯರು ಮಾಡಿದ್ರು ಅಂತ ಹೇಳುವಂತದನ್ನ ಈಗ ಹೇಳೋಕೆ ಇಷ್ಟಪಡ್ತೀನಿ.
1: ಹೀಗೆ ಮನೆಯವರ ಆಶೀರ್ವಾದದಿಂದ ನೀವು ಬರೇಲಿಗೆ ಹೋದ್ರಿ. ಆ ನಂತರ ಅಲ್ಲಿಂದ ಚಂಡೀಗಢ, ಅಲ್ಲಿಂದ ರಾಜಸ್ಥಾನ, ಹೀಗೆ ಒಂದು ಪ್ರದೇಶದಿಂದ ಒಂದು ಪ್ರದೇಶಕ್ಕೆ ವರ್ಗಾವಣೆಯಾಗಿ ಕೆಲವು ತಿಂಗಳುಗಳಿಂದ 7-8 ವರ್ಷಗಳ ತನಕ ಒಂದೊಂದು ಜಾಗದಲ್ಲಿ ಸೇವೆ ಮಾಡುವಂತಹ ಅವಕಾಶ ನಿಮ್ಗೆ ಸಿಕ್ತು. ನೀವು ಹೇಳಿದ್ರಿ ಮಿಗ್ ಬೇಸ್ಗೆ ನಿಮ್ಮ ವರ್ಗಾವಣೆ ಆಯ್ತು ಅಂತ. ಆ ಕಾಲದಲ್ಲಿ ಮಿಗ್ ಅನ್ನೋದು ಭಾರತೀಯ ವಾಯುಸೇನೆಗೆ ಒಂಥರ ಕಲಶಪ್ರಾಯವಾಗಿ ಇದ್ದ ಹಾಗೆ. ಮಿಗ್ ಫೈಟರ್ ವಿಮಾನಗಳು ಅಂತಂದ್ರೆ ಭಾರತೀಯ ಸೇನೆಯ ಬೆನ್ನೆಲುಬು ಅನ್ನೋ ಹಾಗೆ. ಅಂಥ ಒಂದು ವಿಮಾನಗಳ ಜೊತೆಗೆ ಅವುಗಳನ್ನ ನೋಡೋದೇ ಆಗ ಒಂದು ರೋಮಾಂಚನವಾದಂತ ಒಂದು ಸನ್ನಿವೇಶ ಅಂತ ನಾನಾದ್ರೂ ಅಂದ್ಕೋತೀನಿ. ಅದರಲ್ಲೂ ಬೇಸ್ ಅಲ್ಲಿ ಸಾಕಷ್ಟು ವಿಮಾನಗಳನ್ನ ಒಂದ್ ಕಡೆಗೆ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ತುಂಬಾ ವಿಮಾನಗಳು ಇರ್ತವೆ ಒಂದ್ ಕಡೆಗೆ. ಸೊ ಅಲ್ಲಿ ಮೊದಲು ಬಾರಿ ನೀವು ಮಿಗ್ ನೋಡಿದಾಗ ಅಥವಾ ಜಾಗ್ವಾರ್ ನೋಡಿದಾಗ ನಿಮ್ಗೆ ಏನ್ ಅನಿಸ್ತು?
0: ಅದು ಹೇಗೆ ಅಂತ ಹೇಳಿದ್ರೆ, ಒಂದನೇದಾಗಿ ನಮಗೆ ಜನರಲ್ ಎಲೆಕ್ಟ್ರಿಕಲ್ ಥಿಯರಿ ಆಫ್ ದ ಏರೋಪ್ಲೇನ್ ಟ್ರೈನಿಂಗ್ ನಾವು ತರಬೇತಿ ಡಿಪ್ಲೊಮಾದಲ್ಲಿ ಮಾಡಿ.

0: ಇರ್ತೀವಿ. ಅದಾದ ಮೇಲೆ ಯಾವ ವಿಮಾನದಲ್ಲಿ ನಾವು ಕೆಲಸ ಮಾಡಲಿಕ್ಕೆ ನಮ್ಮನ್ನು ನಿಯೋಜಿಸಲ್ಪಟ್ಟಿರ್ತಾರೆ, ಆ ವಿಮಾನದ ಬಗ್ಗೆ ಇನ್ನೊಂದು ನಮಗೆ ಟ್ರೈನಿಂಗ್ ಇರುತ್ತೆ,
1: ವಿವರವಾಗಿ
0: ವಿವರವಾದ ಇನ್ನೊಂದು
1: ತಿಳಿಸಿರ್ತಾರೆ.
0: ನಮಗೆ ಕೋರ್ಸ್ ಇರುತ್ತೆ. ಆ ಕೋರ್ಸಲ್ಲಿ MiG-21 ಫಾರ್ ಎಕ್ಸಾಂಪಲ್, ನಾನು ಇದ್ದಂಥ ವಿಮಾನ, ಆ ವಿಮಾನದ ಇನ್ನೊಂದು ತರಬೇತಿಯನ್ನು ಕೊಡ್ತಾರೆ. ಅದು ಸ್ಪೆಸಿಫಿಕ್ ಟು ದ ಏರ್ಕ್ರಾಫ್ಟ್. ಎಗೇನ್, ನಾವು ಡಿಪ್ಲೊಮಾದಲ್ಲಿ ಮಾಡಿರೋದು ಜನರಲ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್
1: ಹೌದು.
0: ಮಾಡಿರ್ತೀವಿ, ಏರೋ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ಇದು ಸ್ಪೆಸಿಫಿಕ್ ಟು ದ ಏರ್ಕ್ರಾಫ್ಟ್. ಆ ವಿಮಾನದ ಬಗ್ಗೆನೇ ಪ್ರತ್ಯೇಕವಾಗಿ ಇನ್ನೊಂದು
1: 21
0: ಮಿಗ್
1: ಅದಕ್ಕೇನೆ.
0: ಇಪ್ಪತ್ತೊಂದು ರದ್ದು ಇನ್ನೊಂದು ನಮಗೆ ಪುನಃ ಒಂದು ತರಬೇತಿ ಇರುತ್ತೆ. ಸೊ ಆ ತರಬೇತಿಯಲ್ಲಿ ನಮಗೆ ಅದು ಆನ್ ಜಾಬ್ ಟ್ರೈನಿಂಗ್ ಇರುತ್ತೆ, ಪ್ರಾಕ್ಟಿಕಲ್ ಇರುತ್ತೆ, ಥಿಯರಿ ಇರುತ್ತೆ, ಅದನ್ನು ಪುನಃ ಎಕ್ಸಾಮ್ ಇರುತ್ತೆ, ಪಾಸ್ ಆಗಬೇಕು. ಅದರಲ್ಲಿ ಯು ಹ್ಯಾವ್ ಟು ಕಮ್ ಇನ್ ದ ಗ್ರೇಡಿಂಗ್. ಯು ಇಫ್ ಯು ಆರ್ ಫೇಲಿಂಗ್ ಅಂದರೆ ನೀವು ಅದರಲ್ಲಿ ಸರಿಯಾಗಿ ಕೊಟ್ಟಿಲ್ಲ,
1: ನಿರೀಕ್ಷಿತ
0: ನಿರೀಕ್ಷಿತ ಫಲಿತಾಂಶ ಬಂದಿಲ್ಲ
1: ಫಲಿತಾಂಶ
0: ಅಂತ
1: ಬಂದಿಲ್ಲ
0: ಹೇಳಿದ್ರೆ,
1: ಅಂದ್ರೆ
0: ಸೊ ನಿಮಗೆ ಪುನಃ ತರಬೇತಿ ಕಳಿಸ್ತಾರೆ. ಅದರಿಂದ ಭಾರತೀಯ ವಾಯುಸೇನೆ ನಮ್ಮ ಈ ತರಬೇತಿಯ ಹಂತಗಳಲ್ಲಿ ಪ್ರತಿ ಹಂತದಲ್ಲಿ ನಮ್ಮನ್ನು ಕಂಟಿನ್ಯೂಸ್ ಇವಾಲ್ಯುಯೇಷನ್ ಅಂತ ಹೇಳಿ ನಮ್ಮ ಒಂದು ಮೌಲ್ಯಮಾಪನ ಮಾಡ್ತಾ ಇರ್ತಾರೆ. ಆ ಮೌಲ್ಯಮಾಪನ ನಾವು ತೆಳ್ಗಡೆಯಾಗಿ ಮೇಲೆ ಬಂದ್ರೇ ಮುಂದಿನ ಹಂತಕ್ಕೆ ಹೋಗಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ನಮ್ಮ ಪರ್ಫಾರ್ಮೆನ್ಸನ್ನು ಪ್ರತಿಯೊಂದು ಹಂತದಲ್ಲಿ ನೋಡ್ಕೊಂಡ್ಬಿಟ್ಟು ಅದರಲ್ಲಿ ಏನಾದರೂ ಕೊರತೆ ಕಂಡು ಬಂದಲ್ಲಿ ಅವ್ರು ತಿದ್ದಲಿಕ್ಕೆ ನಮಗೆ ಒಂದು ಅವಕಾಶ ಕೊಡ್ತಾರೆ. ನಮ್ಮ ನಿರ್ಲಕ್ಷ್ಯತೆಯಿಂದ ಅಥವಾ ನಮ್ಮ ಒಂದು ಯಾವ್ದಾದ್ರು ಉದಾಸೀನತೆಯಿಂದ ನಾವು ಏನಾದರೂ ತಪ್ಪು ಮಾಡಿದ್ರೆ ಅದಕ್ಕೆ ಲಿಖಿತ ಶಿಕ್ಷೆ ಕೊಡುವಂತ ಒಂದು ಅವಕಾಶವೂ ಇದೆ. ಅದರಿಂದ ನಾವು ಯಾವುದೇ ಒಂದು ಹಂತದಲ್ಲಿ ನಮ್ಮ ತರಬೇತಿಯನ್ನ ನಮ್ಮ ಸೇವೆಯನ್ನ ಲಘುವಾಗಿ ಪರಿಗಣಿಸುವ ಅವಕಾಶ
1: ಮಾಡಬಾರದು.
0: ಇರುವುದಿಲ್ಲ.
1: ನಿಮಗೆ ಮಿಗ್ ತರಬೇತಿ ಕೊಡುವಾಗ ದೈಹಿಕವಾಗಿ ಅದು ಹೇಗಿರುತ್ತೆ, ಅದನ್ನ ಎಲ್ಲೆಲ್ಲಿ ಹೇಗೆ ಅದಕ್ಕೆ ದುರಸ್ತಿ ಕಾರ್ಯ ಮಾಡಬಹುದು, ಇಂಥದ್ರ ಜೊತೆಗೆ ಅದರ ಹಾರಾಟವನ್ನು ನಿಮಗೆ ಹೇಳ್ಕೊಡ್ತಾರೆ ಅನ್ಸುತ್ತೆ.
0: ಇದು ಮಿಗ್ ವಿಮಾನದಲ್ಲಿ ಮೇಡಮ್, ಒಂದು ವಿಮಾನ ಹಾರಾಟಕ್ಕೆ ಸನ್ನದ್ಧವಾಗಬೇಕಿದ್ರೆ ಮೊದಲು 1 ಗಂಟೆ ಕಾಲ ನಾವು ಅದನ್ನು ಪರೀಕ್ಷೆ ಮಾಡಬೇಕಾಗುತ್ತೆ. ವಿದ್ಯುತ್ ವಿಭಾಗ ಇರ್ಬೋದು ಅಥವಾ ಉಪಕರಣ ವಿಭಾಗ ಇರ್ಬೋದು ಅಥವಾ ರಡಾರ್ ಕಮ್ಯುನಿಕೇಶನ್ ವಿಭಾಗ ಇರ್ಬೋದು, ಇಂಜಿನ್ ವಿಭಾಗ ಇರ್ಬೋದು, ಏರ್ ಫ್ರೇಮ್ ಸ್ಟ್ರಕ್ಚರ್ಸ್ ವಿಮಾನದ ಸ್ಟ್ರಕ್ಚರ್ಸ್ ಬಗ್ಗೆ ಇರುವಂತಹ ವಿಭಾಗ ಇರ್ಬೋದು, ಬೇರೆ ವಿಭಾಗಗಳಿವೆ. ನಮ್ಮ ವಿದ್ಯುತ್ ವಿಭಾಗಕ್ಕೆ ಸಂಬಂಧಪಟ್ಟಂತೆ ವಿಮಾನ ಬೆಳಗ್ಗೆ 8 ಗಂಟೆಗೆ ಹಾರಾಟಕ್ಕೆ ಸನ್ನದ್ಧವಾಗಬೇಕು ಅಂತ ಹೇಳಿದ್ರೆ ನಾವು ಬೆಳಗ್ಗೆ 6:30 ಗಂಟೆಗೇನೆ ನಾವು ವಿಮಾನದ ಅಂದರೆ ಏರ್ಪೋರ್ಟ್ನ ಒಳಗಡೆ ನಮ್ಮ ಏರ್ ಫೀಲ್ಡಿಗೆ ಹೋಗಿ ನಮ್ಮ ವಿಮಾನ ಒಂದು ಬೇಯಲ್ಲಿರುತ್ತೆ. ಬೇ ಅಂದರೆ ಒಂದು ಅದಕ್ಕೊಂದು ತಾಣ ಇರುತ್ತೆ, ಆ ತಾಣದಿಂದ ವಿಮಾನವನ್ನು ಹೊರಗಡೆ ತಂದು ಅದನ್ನು ನಾವು ಪೂರ್ಣವಾಗಿ ಪರಿಶೀಲನೆ ಮಾಡಬೇಕಾಗುತ್ತೆ. ವಿದ್ಯುತ್ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಸುಧಾರಿತ ಬ್ಯಾಟ್ರಿ ಇರುತ್ತೆ, ಉದಾಹರಣೆಗೆ ಆ ಬ್ಯಾಟ್ರಿಯನ್ನು ನಾವು ಪರಿಶೀಲನೆ ಮಾಡಬೇಕಾಗುತ್ತೆ. ಅದರ ವೋಲ್ಟೇಜು, ಅದರ ಆ್ಯಂಪಿಯರ್ ಚೆಕ್ ಮಾಡಬೇಕಾಗುತ್ತೆ. ನಮ್ಮ ವಿದ್ಯುತ್ ವಿಭಾಗಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಾರ್ನಿಂಗ್ ಸಿಸ್ಟಮ್ಸ್ ಅಂದರೆ ಸೆಂಟ್ರಲೈಸ್ ವಾರ್ನಿಂಗ್ ಸಿಸ್ಟಮ್ಸ್ ಹೇಳ್ತೀವಿ, ಅದು ಅದಾದ ಮೇಲೆ ಎಲ್ಲ ಉಪಕರಣಗಳು ಸರಿಯಾಗಿ ಕೆಲಸ ಮಾಡ್ತೀವಿ ಅದನ್ನು ನಾವು ನೋಡಬೇಕಾಗುತ್ತೆ. ವಿಮಾನದ ಎಲ್ಲ ವಿಭಾಗಗಳಲ್ಲಿರುವಂಥ ಎಲ್ಲ ಲೈಟ್ಗಳು ಅದು ಸರಿಯಾಗಿ ಕೆಲಸ ಮಾಡ್ತೀವಿ ನೋಡಬೇಕಾಗುತ್ತೆ. ಈ ಥರ ಹಲವಾರು ನಮ್ಮ ವಿದ್ಯುತ್ ಇಲಾಖೆ ಸಂಬಂಧಪಟ್ಟಂಥ ಕೆಲಸಗಳಿರುತ್ತೆ, ಅದೆಲ್ಲ ಸನ್ನದ್ಧ ಮಾಡೋಕ್ಕೆ ಸುಮಾರು 1 ರಿಂದ 1.5 ಗಂಟೆ ಸಮಯ ತಗೊಳುತ್ತೆ. ಅದಾದ ಮೇಲೆ ನಾವು ಫಾರ್ಮ್ ಸೈನ್ ಮಾಡೋಕ್ಕಿದೆ, ಅಂದರೆ ಆ ಫಾರ್ಮಲ್ಲಿ ಎಸ್ ಐ ಹ್ಯಾವ್ ಚೆಕ್ಡ್ ದ ಏರ್ಕ್ರಾಫ್ಟ್ ಆ್ಯಂಡ್ ಇಟ್ ಇಸ್ ಫ್ಲೈಯಿಂಗ್ ವರ್ದಿ ಅಂತ ಹೇಳುವಂಥ ನಾನು ಸೈನ್ ಮಾಡಿದಂತಹ ಒಂದು ಡಾಕ್ಯುಮೆಂಟ್ ಅದು ಸೀಲ್ ಆಗಿ ಇರುತ್ತೆ. ಆಮೇಲೆ ಪೈಲಟ್ ಬಂದು ಪೈಲಟ್ ವಿಮಾನವನ್ನು ಅವರಿಗಿರುವಂಥ ಚೆಕ್ ಲಿಸ್ಟ್ ಪ್ರಕಾರ ಅವರು ಚೆಕ್ ಮಾಡಿ ಆಮೇಲೆ ವಿಮಾನವನ್ನು ಅವರು ಹಾರಾಟಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಪುನಃ ವಿಮಾನಕ್ಕೆ ಸ್ಟಾರ್ಟಿಂಗ್ ಅಗ್ರಿಗೇಟ್ ಅಂದರೆ ಅದನ್ನು ಸ್ಟಾರ್ಟ್ ಮಾಡಲಿಕ್ಕೆ ಕೊಡುವಂಥ ಪವರ್ ಕೊಡುವಂಥದ್ದು ನಾವು ಇಲೆಕ್ಟ್ರಿಕ್ ಇಂಜಿನಿಯರ್ಸ್ ನಾವೇ ಕೊಡಬೇಕಾಗುತ್ತೆ. ಅದಾದ ಮೇಲೆ ವಿಮಾನವನ್ನು ಹಾರಾಟಕ್ಕೆ ಪೈಲಟ್ ತಗೊಂಡು ಹೋಗ್ತಾರೆ. ವಿಮಾನ ಹಾರಾಡಿ ಬಂದ ಮೇಲೆ ಅದು ಆಪರೇಷನ್ ಸಾರ್ಟಿ ಆಗಿರ್ಬೋದು ಅಥವಾ ಟ್ರೈನಿಂಗ್ ಸಾರ್ಟಿ ತರಬೇತಿ ಹಾರಾಟವು ನಡೆಸುವಂಥ ಕಾರ್ಯಕ್ರಮ ಇರುತ್ತೆ. ಅದಾದ ವಿಮಾನ ಬಂದ ನಂತರ ಪುನಃ ನಾವು ಪರಿಶೀಲನೆ ಮಾಡಬೇಕಾಗುತ್ತೆ. ಅದೊಂದು 1/4 ಗಂಟೆ ಸಮಯ ಹಿಡಿಯುತ್ತೆ. ಪೈಲಟ್ ಏನಾದರೂ ಬಂದ ನಂತರ ಏನಾದರೂ ಅವರು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಹೇಳಿದರೆ ಆ ಪ್ರಾಬ್ಲಮ್ನ ನಾವು ಏನಂತೂ ನೋಡಿಬಿಟ್ಟು ಅದನ್ನು ಸರಿಪಡಿಸುವ ಸಾಧ್ಯ ಆದರೆ ಅವು ಸರಿಪಡಿಸಬೇಕು, ಸರಿಪಡಿಸೋಕೆ ಆಗಲ್ಲ ಅಂತ ಹೇಳಿದ್ರೆ ವಿಮಾನವನ್ನು ನಾವು ಮುಂದಿನ ಹಾರಾಟಕ್ಕೆ ನಾವು ಅಣಿಗೊಳಿಸುವಂಗಿಲ್ಲ. ಅದನ್ನು ಪೂರ್ಣ ಪರಿಶೀಲನೆ ಆಗಿ ತಡೆ ಹಿಡಿಬೇಕಾಗುತ್ತೆ. ಪೂರ್ಣ ಪರಿಶೀಲನೆ ಆದ ನಂತರ ನಾವು ಅದನ್ನು ಹಾರಾಟಕ್ಕೆ ಪುನಃ ಸನ್ನದ್ಧ ಮಾಡಬೇಕಾಗುತ್ತೆ. ಈ ಥರ ನಮ್ಮ ದೈನಂದಿನ ಕೆಲಸಗಳು ಇರುತ್ತವೆ.
1: ಮತ್ತೆ ನಾವು ಒಂದು ಸಣ್ಣ ಯಾವ್ದಾದ್ರು ಒಂದು ಉಪಕರಣ ತಗೊಂಡ್ರೆ ಅದರಲ್ಲಿ 10 ಸ್ಕ್ರೂಗಳಿರ್ತವೆ, ಆದರೆ ಮಿಗ್ ಅಂತ ಒಂದು ಏರ್ಕ್ರಾಫ್ಟ್ ಅಲ್ಲಿ ಅದು ಎಷ್ಟೊಂದು ವೈರ್ಗಳು, ಎಷ್ಟೊಂದು ಸ್ಕ್ರೂಗಳು, ಏನೆಲ್ಲ ಇರ್ತವೆ ಅವುಗಳನ್ನ ಅಂದ್ರೆ ಎಷ್ಟು ಕೂಲಂಕುಷವಾಗಿ ನಾವು ಮಾಡಬೇಕು ಅಂದ್ರೆ ಒಂದು ಸಣ್ಣ ಸ್ಕ್ರೂ ಲೂಸ್ ಆಗಿದ್ರು ಕೂಡ ಹಾರಾಟದಲ್ಲಿ ತೊಂದರೆ ಆಗುತ್ತೆ. ಹಾಗಾಗಿ ನಿಖರತೆ ಅನ್ನೋದು 100ಕ್ಕೆ 100 ಇರಬೇಕಾಗತ್ತೆ.
0: ನೀವು ಸರಿಯಾಗಿ ಹೇಳಿದ್ರಿ ಮೇಡಮ್. ಒಂದು ವಿಮಾನದಲ್ಲಿ ಬಹಳ ಕಾಂಪ್ಲಿಕೇಟೆಡ್ ಅಥವಾ ಬಹಳ ಒಂದು ಪ್ರಿಸಿಷನ್ ವರ್ಕ್ಸ್ ಇರುತ್ತೆ ವಿಮಾನದಲ್ಲಿ, ಅಂದರೆ ಸೂಕ್ಷ್ಮವಾದ ಕೆಲಸ ಮಾಡಬೇಕಾಗುತ್ತೆ. ಸಾವಿರಾರು ವೈರಿಂಗ್ಗಳು ಇರುತ್ತವೆ, ಎಲ್ಲದಕ್ಕೂ ಕಲರ್ ಕೋಡಿಂಗ್ ಇರುತ್ತೆ, ಪ್ರತಿಯೊಂದು ವಿಮಾನದ ಪ್ರತಿಯೊಂದು ಪಾರ್ಟ್ ನಂಬರ್ ಕ್ಯಾಟಲಾಗ್ ನಂಬರ್ ಅಂತ ಹೇಳಿರುತ್ತೆ. ನಮ್ಮಲ್ಲಿ ನಾವು ಯಾವುದೇ ಒಂದು ವಿಮಾನದ ಪರಿಶೀಲನೆ ಮಾಡುವ ಹೊತ್ತಿಗೆ ನಾವು ಒಂದು ಚೆಕ್ ಲಿಸ್ಟ್ ಅಂತೇಳಿ ಕೈಯಲ್ಲಿಟ್ಕೊಂಡಿರ್ತೀವಿ, ಅದರನ್ನು ನೋಡಿಕೊಂಡು ಪ್ರತಿಯೊಂದು ಹಂತದಲ್ಲೂ ಈ ಸ್ಟೇಜಲ್ಲಿ ಚೆಕ್ ಆದರೆ ಟಿಕ್ ಮಾರ್ಕ್ ಮಾಡ್ತೀವಿ. ಯಾಕಂದರೆ ಯಾವುದೇ ರೀತಿಯ ಒಂದು ನ್ಯೂನತೆಗೂ ವಿಮಾನ
1: ಅವಕಾಶ ಕೊಡಬಾರದು,
0: ಸಾಧ್ಯನೇ ಇಲ್ಲ. ಯಾಕಂದ್ರೆ ವಿಮಾನ ಆಕಾಶದ ಹಾರುವಂತಹದ್ದು,
1: ಹೌದು,
0: ರಸ್ತೆಯಲ್ಲಿ ಹೋಗುವ ಯಾವುದೇ ವಿಮಾನ ಹಾಳಾದರೂ ಒಂದು ಸೈಡಲ್ಲಿ ನಿಲ್ಲಿಸಬಹುದು, ಬಟ್ ವಿಮಾನದ ವಿಚಾರದಲ್ಲಿ ಹಾಗೆ ಬರಲ್ಲ. ಆದ್ರಿಂದ 100% ವಿಮಾನ ಹಾರಾಟಕ್ಕೆ ಸನ್ನದ್ಧವಾಗಿ ಏನು ಅಂತ ನಾವು ಖಾತ್ರಿಪಡಿಸಿಕೊಂಡೇನೆ ವಿಮಾನವನ್ನು ಹಾರಾಟಕ್ಕೆ ನಾವು ಅಣಿಗೊಳಿಸಬೇಕಾಗುತ್ತೆ.
1: ಜಾಗ್ವಾರ್ ಕೂಡ ಅದೇ ತರದ
0: ಜಾಗ್ವಾರ್ ವಿಮಾನ ಅಂತ ಹೇಳಿದ್ರೆ ಅದು ಮಿಗ್ಗಿಂದ ಒಂದು ಹೆಜ್ಜೆ ಸುಧಾರಿತ ವಿಮಾನವಾಗಿರುತ್ತೆ. ಸೊ ಅದರಲ್ಲಿ ನಾವು ಟ್ರೈನಿಂಗ್ ಪಡೆದಿದ್ವಿ. ನಾವು ಭಾರತೀಯ ವಾಯುಸೇನೆಯಲ್ಲಿ ಗೋರಖ್ಪುರದ ದೊಡ್ಡ ಒಂದು ವಾಯುತಾಣ ಇದೆ, ಅಲ್ಲಿ ನಾವು ಅದರಲ್ಲಿ ತರಬೇತಿ ಪಡೆದಿದ್ವಿ. ಸೊ ನಾನು ಅದರಲ್ಲಿ ಬೆಸ್ಟ್ ಇನ್ ದ ಸಿಸ್ಟಮ್ ಹೇಳುವಂತ ಒಂದು ಅವಾರ್ಡ್ ಅನ್ನು ಪಡೆದಿದ್ದೆ.
1: ಓಹೋ, ಸಂತೋಷ.
0: ಹೌದು, ಅಂದ್ರೆ ಆ ವಿಮಾನದಲ್ಲಿ ಇಲೆಕ್ಟ್ರಿಕಲ್ ವಿಭಾಗದಲ್ಲಿ ಯಾವುದೇ ಒಂದು ಕಾಂಪೊನೆಂಟ್ ಬಗ್ಗೆ ಕೇಳಿದ್ರು, ಯಾವುದೇ ವೈರಿಂಗ್ ಕೇಳಿದ್ರು, ನಾನು ಅದನ್ನ ಅಷ್ಟು ನಿಖರವಾಗಿ ಹೇಳುವಂತ ಅದರಲ್ಲಿ ಈ
1: ಪರಿಣತಿ
0: ಪರಿಣಾಮ ಹೊಂದಿದ್ದೆ. ಯಾಕಂದ್ರೆ ಅದು ಒಂದು 4 ತಿಂಗಳಿಂದ ತರಬೇತಿ, ನಾ ತರಬೇತಿ ಮತ್ತು ಒಂದು ಪರೀಕ್ಷೆ ಇರುತ್ತೆ. ಆ ಪರೀಕ್ಷೆಯಲ್ಲಿ ನಾವು ತೆರ್ಗಡೆ ಆದ ನಂತರ ಆ ವಿಮಾನಕ್ಕೆ ನಮ್ಮನ್ನು ನಿಯೋಜನೆಗೊಳಿಸ್ತಾರೆ.
1: ಹೀಗೆ ಮಿಗ್ ಮತ್ತೆ ಜಾಗ್ವಾರ್ ಅವು ಎರಡನ್ನೂ ಬಹಳ, ನೀವೇ ಹೇಳಿದ ಹಾಗೆ ನೀವು ಪ್ರಶಸ್ತಿ ಕೂಡ ಪಡ್ಕೊಂಡಿದ್ದೀರಿ, ಅದರ ಅದರ ಮೇಂಟೆನೆನ್ಸ್ ಆಗಿರಬಹುದು ಅಥವಾ ಅದರ ನಿಖರತೆ ಏನಿದೆ ಅದರ ಬಗ್ಗೆ ನಿಮಗೆ ಪ್ರಶಸ್ತಿಗಳು ಕೂಡ ಬಂದಿದ್ವು.
0: ಹೌದು,
1: ಯಾವುದೇ ಸೈನಿಕನಿಗಾದ್ರೂ ಒಂದು ಬಾರಿಯಾದ್ರೂ ಅದನ್ನ ನಾನು ಯುದ್ಧ ಭೂಮಿಗೆ ತಗೊಂಡು ಹೋಗ್ಬೇಕು ಅಂತ ಇರುತ್ತೆ, ಅವಾಗ ತನ್ನ ಜೀವನ ಸಾರ್ಥಕ ಅಂತ ಅನ್ಸೋದಿದೆ. ಹಾಗೆ ನೀವು ರಾಜಸ್ಥಾನದಲ್ಲಿದ್ರಿ, ಆನಂತರ ಕಾರ್ಗಿಲ್ನಲ್ಲೂ ಕೆಲಸ ಮಾಡುವಂತ ಅವಕಾಶ ಸಿಕ್ತು. ಅವಾಗ ಯಾವಾಗ್ಲೂ ಈ ಯುದ್ಧದ ಸನ್ನಿವೇಶವನ್ನ ಹೇಗೆ ಎದುರಿಸುವಂತ ಅವಕಾಶ ಬಂತು ನಿಮಗೆ?
0: 1987 ಬ್ರಾಸ್ ಟ್ಯಾಕ್ ಅಂತ ಒಂದು ಆಪರೇಷನ್ ನಮ್ಮ ಭಾರತೀಯ ಸೈನ್ಯಗಳಿಗೆ ಕೊಟ್ಟಿದ್ರು. ಸೊ ಆ ಸಂದರ್ಭದಲ್ಲಿ ಒಂದು ಯುದ್ಧ ಸನ್ನಿವೇಶ ಉಂಟಾಗಿತ್ತು. ಆ ಸಂದರ್ಭದಲ್ಲಿ ಮಾಡಿದಂತ ಒಂದು ಇಡೀ ಒಂದು ಬ್ರಾಸ್ ಟ್ಯಾಕ್ಸ್ ಆಪರೇಷನ್ ಅಂತ ಹೇಳುವಂತಹದ್ದು. ಆ ಸಂದರ್ಭದಲ್ಲಿ ಸಶಸ್ತ್ರ ಸನ್ನದ್ಧವಾಗಿ ವಿಮಾನಗಳೆಲ್ಲೂ ತಯಾರಾಗಿದ್ದವು. ಸೊ ಏನೋ ಒಂದು ಕ್ಷಣದಲ್ಲಿ ನಮಗೆ ಮಾಹಿತಿ ಇದ್ರೂ ಆ ವಿಮಾನವನ್ನು ಹಾರಿಸಿ ವೈರಿ ತಾಣಗಳನ್ನು ಧ್ವಂಸ ಮಾಡುವಂತ ಒಂದು ಪ್ರಮೇಯ ಸೃಷ್ಟಿ ಆಗಿತ್ತು. ಅದಾದ ಮೇಲೆ 1999 ಎಲ್ಲಿಯೂ ತಿಳಿದಿರುತ್ತದೆ ಕಾರ್ಗಿಲ್ ಯುದ್ಧ ಆಗಿದೆ. ಭಾರತೀಯ ವಾಯುಸೇನೆಯಲ್ಲಿ ನಾವು ಅದನ್ನ ಆಪರೇಷನ್ ಸಫೇದ್ ಸಾಗರ್ ಅಂತ ಹೇಳುವಂತ ಒಂದು ಶಬ್ದದಲ್ಲಿ ನಾವು ಅದನ್ನು ಕರಿತಾ ಇದ್ವಿ.
1: ಯಾಕೆಂದ್ರೆ ಅಲ್ಲಿ ಪೂರ್ತಿ ಹಿಮ
0: ಅಂದ್ರೆ ಅದು ಈ 18,000 to 32,000 feet ಹೈಟ್ ನಲ್ಲಿ ಈ ಕಾರ್ಗಿಲ್ ಹೇಳುವಂತ ಒಂದು ಪ್ರದೇಶ. ಅಲ್ಲಿ ಪಾಕಿಸ್ತಾನಿನ ಸೈನಿಕರು ನಮ್ಮ ಕೆಲವು ಹೈ ಪೋಸ್ಟ್ಗಳನ್ನು ನಮ್ಮ ಪೀಕ್ಗಳನ್ನು ಅವರು ಕ್ಯಾಪ್ಚರ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ರು. ಸೊ ನಮ್ಮ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ನಮಗೆ ಗೊತ್ತಾಗಿ ನಮ್ಮ ಭಾರತೀಯ ವಾಯುಸೇನೆ ನಮ್ಮ ಭಾರತೀಯ ಸೈನ್ಯ ಎಲ್ಲ ಕಂಬೈಂಡ್ ಆಪರೇಷನ್ ಇಂದ ನಾವು ಅದನ್ನ ಎಲ್ಲ ಕ್ಯಾಪ್ಚರ್ಗಳನ್ನು ವಾಪಸ್ ಪಡ್ಕೊಂಡು July 15, 1999 ಕಾರ್ಗಿಲ್ ವಾರ್ ಕೇಮ್ ಟು ಎನ್ ಎಂಡ್ ಅಂಡ್ ಇಟ್ ವಾಸ್ ಎ ಸಕ್ಸಸ್ ಆನ್ ದ ಪಾರ್ಟ್ ಆಫ್ ಅವರ್ ಇಂಡಿಯನ್ ಆರ್ಮ್ ಫೋರ್ಸಸ್ ಅಂತ ಹೇಳುವಂತದನ್ನ ನಾನು ಖಡಾಖಂಡಿತವಾಗಿ ಹೇಳಬಲ್ಲೆ.
1: ಅದು ಭಾರತದ ಹೆಮ್ಮೆ ಸದಾ. ಈಗ ನೀವು ವಾರಂಟ್ ಆಫೀಸರ್ ಅಂತ ಇದ್ದೀರಾ. ಹೆಚ್ಚಾಗಿ ನಾವು ಮೇಜರ್ ನೋಡ್ತೀವಿ, ಕರ್ನಲ್ಸ್ ನೋಡ್ತೀವಿ ಅಥವಾ ಗ್ರೂಪ್ ಕ್ಯಾಪ್ಟನ್, ಹೀಗೆ ನೋಡ್ತೀವಿ. ವಾರಂಟ್ ಆಫೀಸರ್ ಕೆಲಸ ಏನು ಇರುತ್ತೆ
0: ಅಂದ್ರೆ, ನಮ್ಮ ಭಾರತೀಯ ವಾಯುಸೇನೆಯಲ್ಲಿ ನಮಗೆ ರ್ಯಾಂಕ್ ಸಿಸ್ಟಮ್ಸ್ ಅಂತ ಹೇಳುವಂತದ್ದಿದೆ. ಈ ರ್ಯಾಂಕ್ ಸಿಸ್ಟಮ್ ಇಂದ ಗುರುತಿಸಲ್ಪಡಬೇಕು
1: ಅವ್ರು ಏನ್ ಕೆಲಸ ಅಂತ,
0: ಅವ್ರು ಯಾವ ಹಂತದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರ ಜವಾಬ್ದಾರಿಯನ್ನು ಆ ರ್ಯಾಂಕ್ ಸಿಸ್ಟಮ್ನ ಮೇಲೆ ಆಧಾರದ ಮೇಲೆ ಅವರಿಗೆ ವಹಿಸಲಾಗುತ್ತೆ. ನನಗೆ ಕೊಟ್ಟಿರುವಂತಹ ರ್ಯಾಂಕ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ನಮ್ಮ ಭಾರತೀಯ ಸೇನೆಗಳ ಸರ್ವೋಚ್ಚ ನಾಯಕ ಅಂದ್ರೆ
1: ಪ್ರೆಸಿಡೆಂಟ್
0: ಆಫ್ ಇಂಡಿಯಾ, ರಾಷ್ಟ್ರಪತಿಗಳು. ಈ ನನ್ನ ಇರುವಂತ ಈ ವಾರಂಟ್ ಆಫ್ ರ್ಯಾಂಕ್ ಹೇಳುವಂತಹದ್ದು ಅದು ಜೂನಿಯರ್ ಕಮಿಷನರ್ ಆಫೀಸರ್ ಹೇಳುವಂತ ಒಂದು ಗ್ರೇಡ್ ಅಲ್ಲಿ ಬರುತ್ತೆ. ಅದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂದ್ರೆ ಭಾರತೀಯ ನಮ್ಮ
1: ರಾಷ್ಟ್ರಪತಿಗಳು
0: ಕೊಟ್ಟಿರುವಂತಹ ಒಂದು ನಮ್ಮ ಒಂದು ರ್ಯಾಂಕ್ ಆಗಿರುತ್ತೆ. ಸೊ ಆ ರ್ಯಾಂಕ್ ಅಲ್ಲಿ ನಾವು ನಮ್ಮ ಸಿವಿಲಿಯನ್ ಟರ್ಮ್ಸ್ ಅಂದ್ರೆ ಮಿಡ್ಲ್ ಲೆವೆಲ್ ಮ್ಯಾನೇಜರ್ ಅಂತ ಹೇಳುವಂತ ಒಂದು ಶಬ್ದನ ಉಪಯೋಗಿಸ್ಕೋಬಹುದು ಅಂತ ಹೇಳ್ತೀನಿ. ಸೊ ಅದು ನಾವು ಲೋವರ್ ರ್ಯಾಂಕ್ ಇಂದ ಏರ್ ಕ್ರಾಫ್ಟ್ಸ್ ಮ್ಯಾನ್, ಲೀಡಿಂಗ್ ಏರ್ ಕ್ರಾಫ್ಟ್ಸ್ ಮ್ಯಾನ್, ಹಾಗೆ ಮುಂದೆ ಬರೋದು ನಾವು ಬರುವಂತ ಒಂದು ಹಂತವೇ ವಾರಂಟ್ ಆಫೀಸರ್ ಅಂತ ಒಂದು ರ್ಯಾಂಕ್ ಪಡ್ಕೊಳ್ಳೋಕೆ ನಾನೊಂದು 2 ದಶಕಗಳ ಕಾಲದ ಕೆಲಸ ಮಾಡಿ ಅದು ಪ್ರತಿ ಹಂತದಲ್ಲೂ ನಮಗೆ ಪರೀಕ್ಷೆಗಳು ಇರುತ್ತವೆ, ಎಕ್ಸಾಮ್ ಇರುತ್ತವೆ. ಪ್ರತಿಯಲ್ಲಿ ನಾವು ಮೇಲೆ ಬರ್ಬೇಕಾಗುತ್ತೆ. ಅದ್ರಲ್ಲಿ ಬರೀ ಪಾಸ್
1: ಕ್ಯಾಂಡಿಡೇಟ್
0: ಸಾಕಾಗಲ್ಲ,
1: ಮೆರಿಟ್
0: ವಿ ಹ್ಯಾವ್ ಟು ಕಮ್ ಇನ್ ದ ಮೆರಿಟ್ ಲಿಸ್ಟ್. ಅಂದ್ರೆ ಯು ಹ್ಯಾವ್ ಟು ಪರ್ಫಾರ್ಮ್ ಅಂಡ್ ರಿಸಲ್ಟ್ ಓರಿಯಂಟೆಡ್ ಪರ್ಫಾರ್ಮೆನ್ಸ್ ವಿ ಹ್ಯಾವ್ ಟು ಬಿ ಗಿವನ್. ಇಲ್ಲದೇ ಇದ್ರೆ ನಮ್ಮಲ್ಲಿ ನಮ್ಮ ಡಿಮೋಟ್ ಮಾಡುವಂತಹ ಒಂದು ಪ್ರಮೇಯ ಇರುತ್ತೆ. ಅದು ಡಿಮೋಟ್ ಆದಾಗ ಬಹಳ ಒಂದು ಖೇದಕರ ವಿಚಾರ ಆಗಿರುತ್ತೆ. ಆದ್ರಿಂದ

0: ಎಲ್ಲ ಹಂತದಲ್ಲಿ ನಾವು ತೇರ್ಗಡೆ ಹೊಂದಿ ಮೇಲೆ ಬಂದು ಈ ಒಂದು ಹಂತವನ್ನು ತಲುಪಿದ್ದೆ ಅಂತ ಹೇಳುವಂಥದಕ್ಕೆ ನನಗೆ ಹೆಮ್ಮೆ ಇದೆ.
1: ಶ್ರೀಧರ್ ಭಟ್ ಅವರೇ, ನಾವು ಇನ್ನೂ ಹೆಚ್ಚು ವಿಷಯವನ್ನ ನಿಮ್ಮೊಂದಿಗೆ ಮಾತನಾಡ್ತಾ ತಿಳಿದುಕೊಳ್ಬೇಕು. ಮುಂದಿನ ವಾರ ಇದೇ ಹೊತ್ತಿಗೆ ಇನ್ನಷ್ಟು ವಿವರಗಳನ್ನ ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಳ್ಳೋಣ. ಮುಂದಿನ ಕಾರ್ಯಕ್ರಮದಲ್ಲಿ ಬರುವ ಶುಕ್ರವಾರ ಭೇಟಿಯಾಗೋಣ. ಜೈ ಹಿಂದ್ ಸರ್.
0: ಜೈ ಹಿಂದ್.
2: ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ವಾಯುಸೇನೆಯ ನಿವೃತ್ತ ವಾರಂಟ್ ಅಧಿಕಾರಿ ಶ್ರೀಧರ್ ಭಟ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27ರಂದು 15 ಲಕ್ಷ ಸಸಿಗಳನ್ನು ನೆಡುವ ಬೃಹತ್ ಹಸಿರು ಅಭಿಯಾನವನ್ನು ಆಯೋಜಿಸಿದ್ದು, ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು ಬೈ BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಬಂಡೀಪುರ ನಾಗರಹೊಳೆ ಜಂಗಲ್ ಸಫಾರಿ ಪೂರ್ಣ ಪ್ರಮಾಣದಲ್ಲಿ ಆರಂಭಿಸಲು ರಾಜ್ಯ ಸರ್ಕಾರ ಆದೇಶ. ಅನುಮತಿ ಇಲ್ಲದೆ ಖಾಸಗಿ ಚಿತ್ರ ವಿಡಿಯೋ ಪ್ರಸಾರಕ್ಕೆ ನಿರ್ಬಂಧ. ಕಡ್ಡಾಯ ಎಫ್ಐಆರ್ ದಾಖಲಿಸಲು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸೂಚನೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರೈತರ ಸಮಸ್ಯೆ ಬಗೆಹರಿಸಲು ಮಧ್ಯಪ್ರವೇಶ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಸ್ಪಷ್ಟನೆ. ಕೆಪಿಟಿಸಿಎಲ್ನಿಂದ ವಿದ್ಯುತ್ ಪ್ರಸರಣ ಮಾರ್ಗಗಳ ತಪಾಸಣೆಗೆ ಡ್ರೋನ್ ತಂತ್ರಜ್ಞಾನ ಬಳಕೆ, ವಿದ್ಯುತ್ ವ್ಯತ್ಯಯದಲ್ಲಿ 85% ಕಡಿತ. ತೆರಿಗೆ ಸಂಗ್ರಹ ಹಾಗೂ ಅಬಕಾರಿ ಇಲಾಖೆ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ತಜ್ಞರು ಮತ್ತು ಅಧಿಕಾರಿಗಳ ತಾಂತ್ರಿಕ ಸಮಿತಿಯ ವರದಿ ಶಿಫಾರಸಿನ ಅನ್ವಯ ಬಂಡೀಪುರ ಮತ್ತು ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಜಂಗಲ್ ಸಫಾರಿ ಪುನರಾರಂಭಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಈ ಬಗ್ಗೆ ತಾಂತ್ರಿಕ ಸಮಿತಿಯ ವರದಿಯನ್ನು ಅಂಗೀಕರಿಸಲಾಗಿದ್ದು, ವೈಜ್ಞಾನಿಕ ಮೌಲ್ಯಮಾಪನದ ಬಳಿಕ ಪರಿಣಾಮಕಾರಿ ಸಾಗಣೆ ಸಾಮರ್ಥ್ಯದ ಆಧಾರದ ಮೇಲೆ ಜಂಗಲ್ ಸಫಾರಿಗೆ ಹಸಿರು ನಿಶಾನೆ ನೀಡಲಾಗಿದೆ. ಪರಿಸರ ವ್ಯವಸ್ಥೆಯ ಸಮಗ್ರತೆಯನ್ನು ರಕ್ಷಿಸುವ ಜೊತೆಗೆ ಪರಿಸರ ಪ್ರವಾಸೋದ್ಯಮವು ವನ್ಯಜೀವಿ ಸಂರಕ್ಷಣೆ, ಸ್ಥಳೀಯರ ಜೀವನೋಪಾಯ ಮತ್ತು ಪ್ರವಾಸಿಗರ ಉತ್ತಮ ಅನುಭವಕ್ಕೆ ಪೂರಕವಾದ ಪರಿಸರ ಪ್ರವಾಸೋದ್ಯಮಕ್ಕೆ ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಕಚೇರಿಯ ಮಾಧ್ಯಮ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಯಾವುದೇ ವ್ಯಕ್ತಿ ಅನುಮತಿ ಇಲ್ಲದೆ ಖಾಸಗಿ ಚಿತ್ರ ಅಥವಾ ವಿಡಿಯೋ ಪ್ರಸಾರ ಮಾಡುವ ಪ್ರಕರಣಗಳನ್ನು ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ಈ ಕುರಿತಂತೆ ಎಫ್ಐಆರ್ ದಾಖಲಿಸಲು ಹಾಗೂ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಎಲ್ಲಾ ಪೊಲೀಸ್ ಆಯುಕ್ತರು, ವಲಯ ಐಜಿಪಿಗಳು ಮತ್ತು ಪೊಲೀಸ್ ಅಧೀಕ್ಷಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಸಂತ್ರಸ್ತರು ವಿಡಿಯೋ ಅಥವಾ ಚಿತ್ರ ಸೆರೆಹಿಡಿಯಲು ಒಪ್ಪಿಗೆ ನೀಡಿದ್ದರೂ ಪ್ರಸಾರ ಮಾಡಲು ಒಪ್ಪಿಗೆ ಇರದೇ ಇದ್ದ ಪಕ್ಷದಲ್ಲಿ ಅದನ್ನು ಪ್ರಚಾರಪಡಿಸುವುದು ಸಂಜ್ಞೆಯ ಅಪರಾಧವಾಗಲಿದೆ. ಬ್ಲಾಕ್ಮೇಲ್ ವಿಡಿಯೋಗಳು ಮತ್ತು ದ್ವೇಷಪೂರಿತ ಅಶ್ಲೀಲ ವಿಡಿಯೋಗಳು ಎಂದು ಕರೆಯಲ್ಪಡುವ ಪ್ರಕರಣಗಳಲ್ಲಿ ಕಡ್ಡಾಯವಾಗಿ ಎಫ್ಐಆರ್ ದಾಖಲಿಸುವಂತೆ ಪೊಲೀಸ್ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಮೊದಲ ಅಪರಾಧಕ್ಕೆ 1-3 ವರ್ಷ ಹಾಗೂ ಪುನರಾವರ್ತಿತ ಅಪರಾಧಕ್ಕೆ 3-7 ವರ್ಷ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸಲು ನಿರ್ಧರಿಸಲಾಗಿದೆ. ಈ ಮೂಲಕ ಸಂವಿಧಾನಬದ್ಧ ಖಾಸಗಿತನದ ಹಕ್ಕನ್ನು ಮತ್ತಷ್ಟು ಬಲಪಡಿಸುವುದರ ಜೊತೆಗೆ ರಾಜ್ಯದ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ಸಂತ್ರಸ್ತರ ಪರ ಕಾನೂನುಬದ್ಧ ಹಾಗೂ ಏಕರೂಪದ ಕ್ರಮವನ್ನು ಖಚಿತಪಡಿಸಲಿದೆ. ಬಿಡದಿಯ ಪ್ರಸ್ತಾವಿತ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಯೋಜನೆಗೆ ಸಂಬಂಧಪಟ್ಟಂತೆ ರೈತರೊಂದಿಗೆ ಮಾತುಕತೆ ನಡೆಸಲು ನಾಳೆ ಮುಖ್ಯಮಂತ್ರಿ ಆಗಮಿಸುವವರೆಗೆ ಕಾಯುವುದಾಗಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರು ನಗರದ ಅಭಿವೃದ್ಧಿಗೆ ಅಡ್ಡಿಯಾಗಲು ಬಯಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಭೂಸ್ವಾಧೀನಕ್ಕೆ ರೈತರ ಆಕ್ಷೇಪ ಇಲ್ಲದೇ ಇದ್ದರೆ ನನಗೂ ಯಾವುದೇ ಆಕ್ಷೇಪ ಇಲ್ಲವೆಂದು ಹೇಳಿದ್ದಾರೆ. ರೈತರ ಸಮಸ್ಯೆ ಬಗೆಹರಿಸಲು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಮಧ್ಯಪ್ರವೇಶಿಸಿರುವುದಾಗಿ ತಿಳಿಸಿದ್ದಾರೆ. ರೈತರು ವಿರೋಧ ವ್ಯಕ್ತಪಡಿಸುತ್ತಿದ್ದರೂ ಸರ್ಕಾರ ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಯಾಕೆ ಮುಂದುವರಿಸುತ್ತಿದೆ ಎಂದು ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ. ಹೈವೋಲ್ಟೇಜ್ ಮತ್ತು ಎಕ್ಸ್ಟ್ರೀಂ ಹೈವೋಲ್ಟೇಜ್ ವಿದ್ಯುತ್ ಪ್ರಸರಣ ಮಾರ್ಗಗಳ ತಪಾಸಣೆಯಲ್ಲಿ ಸಿಬ್ಬಂದಿ ವರ್ಗದ ಸುರಕ್ಷತೆಯನ್ನು ಹೆಚ್ಚಿಸುವ ಹಾಗೂ ನಿಖರತೆಯನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಕೆಪಿಟಿಸಿಎಲ್ ಅತ್ಯಾಧುನಿಕ ಡ್ರೋನ್ ತಂತ್ರಜ್ಞಾನದ ಮೂಲಕ 11,000 ಹೆಚ್ಚು ಟವರ್ಗಳನ್ನು ತಪಾಸಣೆ ನಡೆಸಿದೆ. 1.5 ಲಕ್ಷಕ್ಕೂ ಹೆಚ್ಚು ತಾಂತ್ರಿಕ ಸಮಸ್ಯೆಗಳನ್ನು ಗುರುತಿಸಿ ಅದನ್ನು ಸರಿಪಡಿಸಲಾಗಿದೆ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಡ್ರೋನ್ ತಪಾಸಣೆಯಿಂದಾಗಿ 85% ವಿದ್ಯುತ್ ವ್ಯತ್ಯಯ ಕಡಿತವಾಗಿದೆ. ಸಂಭಾವ್ಯ ಮತ್ತು ನಿರ್ಣಾಯಕ ಸಮಸ್ಯೆಗಳನ್ನು ವಿದ್ಯುತ್ ಕಡಿತಗೊಳ್ಳುವ ಮುನ್ನವೇ ಪತ್ತೆ ಹಚ್ಚಲಾಗಿದೆ. ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಮೊಬೈಲ್ ಆಪ್ ಮೂಲಕವೇ ನೈಜ ಸಮಯದಲ್ಲಿ

0: ಸಮಸ್ಯೆಯನ್ನು ಪತ್ತೆ ಹಚ್ಚಲು ಸಾಧ್ಯವಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ನೂತನ ತಂತ್ರಜ್ಞಾನದ ಮೂಲಕ ರೈತರು, ಕೈಗಾರಿಕೆಗಳು ಮತ್ತು ಸಾರ್ವಜನಿಕರಿಗೆ ನಿರಂತರ ವಿದ್ಯುತ್ ಪೂರೈಕೆಯನ್ನು ಖಾತ್ರಿಪಡಿಸುವುದರ ಜೊತೆಗೆ ಲೈನ್ಮ್ಯಾನ್ಗಳ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದು ಕೆಪಿಟಿಸಿಎಲ್ನ ವ್ಯವಸ್ಥಾಪಕ ನಿರ್ದೇಶಕ ಡಾ ವಿ ರಾಮ್ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ತೆರಿಗೆ ಸಂಗ್ರಹ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಎಲ್ಕೆ ಅತೀಕ್, ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್, ಆರ್ಥಿಕ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ರಿತೇಶ್ ಕುಮಾರ್ ಸಿಂಗ್ ಹಾಗೂ ವಾಣಿಜ್ಯ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಬಕಾರಿ ಇಲಾಖೆ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದು ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ನಾಡಪ್ರಭು ಕೆಂಪೇಗೌಡ ಅವರ 517ನೇ ಜಯಂತಿ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಡಿದ್ದು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿರುವ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ 30ನೇ ಸಂಸ್ಥಾಪನಾ ದಿನಾಚರಣೆ ಹಾಗೂ ನಶಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಲಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಇಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ರಾಜ್ಯ ರಾಜಕೀಯ ಕುರಿತಂತೆ ಮಾತುಕತೆ ನಡೆಸಿದರು. ಶಾಸಕರಾದ ಪೊನ್ನಣ್ಣ, ರಾಘವೇಂದ್ರ ಹಿಟ್ನಾಳ್, ಅಪ್ಪಾಜಿ ನಾಡಗೌಡ ಹಾಗೂ ಯಶವಂತ ರಾಯಗೌಡ ಅವರು ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಚರ್ಚೆ ನಡೆಸಿದರು. ನಮ್ಮ ಮೆಟ್ರೋದ ನೇರಳೆ ಮಾರ್ಗದ ಕಬ್ಬನ್ ಪಾರ್ಕ್ ನಿಲ್ದಾಣದಲ್ಲಿ ನಿನ್ನೆ ಸಂಜೆ ರೈಲಿನ ಬಾಗಿಲು ಮುಚ್ಚದಿರುವುದಕ್ಕೆ BMRCL ಸ್ಪಷ್ಟನೆ ನೀಡಿದೆ. ರೈಲಿನಲ್ಲಿ ಯಾವುದೇ ತಾಂತ್ರಿಕ ದೋಷವಿರಲಿಲ್ಲ ಎಂದು ತಿಳಿಸಿರುವ BMRCL ಪ್ರಾಥಮಿಕ ವರದಿಯಲ್ಲಿ ರೈಲಿನ ಬಾಗಿಲಿನ ಡೋರ್ ಗೈಡ್ವೇಯಲ್ಲಿ ಲೋಹದ ಸರ ಸಿಲುಕಿಕೊಂಡಿದ್ದರಿಂದ ರೈಲಿನ ಬಾಗಿಲುಗಳು ಸ್ವಯಂಚಾಲಿತವಾಗಿ ಮುಚ್ಚಲಿಲ್ಲ ಎಂದು ತಿಳಿಸಿದೆ. ಘಟನೆಯ ಬೆನ್ನಲ್ಲೇ BMRCL ಕಾರ್ಯಾಚರಣೆ ಮತ್ತು ನಿರ್ವಹಣಾ ತಂಡಗಳು ಜಂಟಿಯಾಗಿ ಸಮಗ್ರ ಪ್ರಾಥಮಿಕ ತನಿಖೆ ನಡೆಸಿದ್ದು ಘಟನೆಗೆ ಕಾರಣವಾದ ಹಿನ್ನೆಲೆಯನ್ನು ಬಹಿರಂಗಪಡಿಸಿದ್ದಾರೆ. ರಾಜ್ಯದೆಲ್ಲೆಡೆ ಇಂದು ಅಶೂರಾ ಎ ಮೊಹರಂ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ತ್ಯಾಗ ಬಲಿದಾನದ ಸಂಕೇತವಾದ ಮೊಹರಂ ಹಬ್ಬವನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ, ಹೊಸಕೋಟೆ, ದೇವನಹಳ್ಳಿ ಹಾಗೂ ನೆಲಮಂಗಲ ತಾಲೂಕುಗಳಲ್ಲಿ ಮುಸ್ಲಿಂ ಸಮುದಾಯದವರು ಶ್ರದ್ಧಾಭಕ್ತಿ ಸಡಗರದಿಂದ ಆಚರಿಸಿದರು. ದೊಡ್ಡಬಳ್ಳಾಪುರದ ಬಾಬಯ್ಯ ದೇವಾಲಯದಲ್ಲಿ ಕಳೆದ ರಾತ್ರಿ ಕೆಂಡ ಹಾರುವ ಆಚರಣೆ ನಡೆಯಿತು. ಜಿಲ್ಲೆಯ ಹೊಸಕೋಟೆ ಸೂಲಿಬೆಲೆಯಲ್ಲಿ ಬಾಬಯ್ಯನ ಜಾತ್ರಾ ಮಹೋತ್ಸವ ನಡೆಯಿತು. ಹಿಂದೂ ಮುಸ್ಲಿಮರ ಭಾವೈಕ್ಯತೆ ಬಿಂಬಿಸುವ ಮೊಹರಂ ಆಚರಣೆಯಲ್ಲಿ ಹಿಂದೂ ಸಮುದಾಯದವರು ಭಾಗವಹಿಸಿ 10 ದಿನಗಳ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುವುದು ವಾಡಿಕೆ. ಕೋಲಾರ ಜಿಲ್ಲೆಯಲ್ಲಿಯೂ ಮೊಹರಂ ಹಬ್ಬವನ್ನು ಮುಸ್ಲಿಂ ಬಾಂಧವರು ಶ್ರದ್ಧಾಭಕ್ತಿಯಿಂದ ಆಚರಿಸುತ್ತಿದ್ದಾರೆ. ಹಬ್ಬದ ಅಂಗವಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಕೋಲಾರದ ಕ್ಲಾಕ್ ಟವರ್ನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಭಾರತೀಯ ಚಾರ್ಟೆಡ್ ಅಕೌಂಟೆಂಟ್ ಸಂಸ್ಥೆಯ ಜಿಲ್ಲಾ ಘಟಕ ಮತ್ತು ಬಳ್ಳಾರಿ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಜಂಟಿಯಾಗಿ ನಾಳೆ ಅಂತಾರಾಷ್ಟ್ರೀಯ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ದಿನಾಚರಣೆಯನ್ನು ಹಮ್ಮಿಕೊಂಡಿದೆ. ಕೌಶಲ್ಯ ಅಭಿವೃದ್ಧಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು 400 ಜನ ಸೂಕ್ಷ್ಮ ಮೈಕ್ರೋ ಉದ್ದಿಮೆದಾರರು, ಸಾವಯವ ಕೃಷಿಕರು ಭಾಗವಹಿಸಲಿದ್ದಾರೆ. ರಾಷ್ಟೀಯ ಎಂಎಸ್ಎಂಇ ದಿನಾಚರಣೆ 2026ರ ಅಂಗವಾಗಿ ಗದಗ ಜಿಲ್ಲೆಯಲ್ಲಿ ಜಾಗೃತಿ ಅಭಿಯಾನಕ್ಕೆ ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಚಾಲನೆ ನೀಡಿದರು. ಎಂಎಸ್ಎಂಇ ಕ್ಷೇತ್ರವು ಉದ್ಯೋಗ ಸೃಷ್ಟಿ, ಉದ್ಯಮಶೀಲತೆ ಅಭಿವೃದ್ಧಿ ಹಾಗೂ ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ನಾಳೆ ನಡೆಯುವ ಎಂಎಸ್ಎಂಇ ದಿನಾಚರಣೆಯಲ್ಲಿ ಉದ್ಯಮಿಗಳು ಹಾಗೂ ಸಾರ್ವಜನಿಕರು ಸಕ್ರಿಯವಾಗಿ ಭಾಗವಹಿಸುವಂತೆ ಅವರು ಕರೆ ನೀಡಿದರು. ಇನ್ನು ಸಂಕ್ಷಿಪ್ತ ಸುದ್ದಿ. ರಾಯಚೂರು ತಾಲೂಕಿನ ಕೂಡ್ಲೂರು ಗ್ರಾಮದಲ್ಲಿ ಪೋಷಕರು ಬಾಲಕಿಯ ಮದುವೆ ಮಾಡಲು ಮುಂದಾಗಿದ್ದ ಖಚಿತ ಮಾಹಿತಿಯೊಂದಿಗೆ ದಾಳಿ ನಡೆಸಿದ ಅಧಿಕಾರಿಗಳ ತಂಡ ಬಾಲ್ಯ ವಿವಾಹವನ್ನು ತಡೆದಿದ್ದಾರೆ. ಬಾಲಕಿಯನ್ನು ರಕ್ಷಣೆ ಮಾಡಿ ಸರ್ಕಾರಿ ಬಾಲಕಿಯರ ಬಾಲಮಂದಿರಕ್ಕೆ ಸೇರಿಸಲಾಗಿದೆ ಎಂದು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮಾದಕ ದ್ರವ್ಯಗಳ ವ್ಯಸನವು ಸಮಾಜಕ್ಕೆ ಹಾಗೂ ಯುವ ಸಮುದಾಯದ ಭವಿಷ್ಯಕ್ಕೆ ಗಂಭೀರ ಸವಾಲಾಗಿದ್ದು ಅದನ್ನು

ಪೂರ್ಣವಾಗಿ ನಿರ್ಮೂಲನೆ ಮಾಡಲು ಪ್ರತಿಯೊಬ್ಬ ನಾಗರಿಕರು ಕೈಜೋಡಿಸಬೇಕು ಎಂದು ಯಾದಗಿರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪೃಥ್ವಿಕ್ ಶಂಕರ್ ಕರೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಗುರುಪೂರ್ಣಿಮೆ ಹಾಗೂ ಕಾಲಜ್ಞಾನಿ ಕೈವಾರ ತಾತಯ್ಯನವರ 300ನೇ ಜಯಂತ್ಯೋತ್ಸವದ ಅಂಗವಾಗಿ ನಾಳೆಯಿಂದ 3 ದಿನಗಳ ಕಾಲ ರಾಷ್ಟ್ರಮಟ್ಟದ ಸಂಗೀತೋತ್ಸವ ಹಾಗೂ ಗುರುಪೂಜಾ ಮಹೋತ್ಸವ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಂಡೀಪುರ ನಾಗರಹೊಳೆ ಜಂಗಲ್ ಸಫಾರಿ ಪೂರ್ಣ ಪ್ರಮಾಣದಲ್ಲಿ ಆರಂಭಿಸಲು ರಾಜ್ಯ ಸರ್ಕಾರ ಆದೇಶ. ಅನುಮತಿ ಇಲ್ಲದೆ ಖಾಸಗಿ ಚಿತ್ರ ವಿಡಿಯೋ ಪ್ರಸಾರಕ್ಕೆ ನಿರ್ಬಂಧ. ಕಡ್ಡಾಯ ಎಫ್ಐಆರ್ ದಾಖಲಿಸಲು ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಸೂಚನೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರೈತರ ಸಮಸ್ಯೆ ಬಗೆಹರಿಸಲು ಮಧ್ಯಪ್ರವೇಶ. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಸ್ಪಷ್ಟನೆ. ಕೆಪಿಟಿಸಿಎಲ್ನಿಂದ ವಿದ್ಯುತ್ ಪ್ರಸರಣ ಮಾರ್ಗಗಳ ತಪಾಸಣೆಗೆ ಡ್ರೋನ್ ತಂತ್ರಜ್ಞಾನ ಬಳಕೆ. ವಿದ್ಯುತ್ ವ್ಯತ್ಯಯದಲ್ಲಿ 85% ಕಡಿತ. ತೆರಿಗೆ ಸಂಗ್ರಹ ಹಾಗೂ ಅಬಕಾರಿ ಇಲಾಖೆ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಹೌದು, ನೀವು ಟ್ಯೂನ್ ಮಾಡಿರೋದು FM 101.3 ಕನ್ನಡ ಕಾಮನಬಿಲ್ಲು. 2:41:47 ಹೊತ್ತಿನಲ್ಲಿ ಎವರ್ ಗ್ರೀನ್ ಕನ್ನಡ ಹಾಡುಗಳನ್ನು ಕೇಳುವಂಥ ಸಮಯದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಪ್ಲೇಲಿಸ್ಟ್ನಲ್ಲಿ ಬ್ಯೂಟಿಫುಲ್ ಕನ್ನಡ ಹಾಡುಗಳು ನಿಮಗಾಗಿ ಕಾಯ್ತಾ ಇದೆ. ಮೊದಲನೇ ಗೀತೆ ನಿಮಗೋಸ್ಕರ ಮೂಡಿ ಬರ್ತಾ ಇದೆ, ಪ್ರತಾಪ್ ಚಿತ್ರದ ಹಾಡು, SB ಬಾಲಸುಬ್ರಹ್ಮಣ್ಯಂ ಹಾಗೆ ಚಂದ್ರಿಕಾ ಗುರುರಾಜ್ ಅವರ ಗಾಯನದಲ್ಲಿರುವಂಥ ಗೀತೆ, ಹಂಸಲೇಖ ಅವರ ಸಾಹಿತ್ಯ ಸಂಗೀತ ಹಾಡಿಗಿದೆ.

ಖಂಡಿತ ಎವರ್ಗ್ರೀನ್ ಹಾಡುಗಳನ್ನ ಕೇಳ್ತಾ ಇದೀರಾ. ಕಾರ್ಯಕ್ರಮವನ್ನು ಮುಗಿಸುವಂತ ಹೊತ್ತು ಕೂಡ ಸಮೀಪಿಸ್ತಾ ಇದೆ. ಇನ್ನೆರಡು ಬ್ಯಾಕ್ ಟು ಬ್ಯಾಕ್ ಹಾಡುಗಳು ನಿಮಗಾಗಿ ಪ್ರಸಾರವಾಗ್ತಾ ಇದೆ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM ರೇನ್ಬೋ.

0: ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ
1: ಆಕಾಶವಾಣಿ. ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಶ್ರೋತೃಗಳಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ಸರ್ ನಮಸ್ಕಾರ.
3: ನಮಸ್ಕಾರ.
2: ಈಗ ಸಾಮಾನ್ಯವಾಗಿ ಸರ್ಕಾರದ ಕೆಲವು ಸೌಲಭ್ಯಗಳನ್ನ ಪಡಿಬೇಕಂದಾಗ ಬೇರೆ ಬೇರೆ ಕಾರ್ಡ್ಗಳನ್ನ ಪಡಿತೀವಿ ನಾವು. ಅದರಲ್ಲಿ ವಿಶೇಷವಾಗಿ ಪ್ರತಿಯೊಬ್ಬರ ಒಂದು ಬಹಳ ಮುಖ್ಯವಾದ ಹಕ್ಕು ಅಂತಂದ್ರೆ ಈ ವೋಟಿಂಗ್ ಮಾಡೋದು. ಆ ವೋಟರ್ ಐಡಿ ಕಾರ್ಡ್ ಅನ್ನ ಹೇಗೆ ತೆಗೆದುಕೊಳ್ಬೇಕು ಅಂತ ಅನ್ನೋದು ಕೂಡ ಕೆಲವು ಸಲ ಕೆಲವರಿಗೆ ಗೊತ್ತಿರಲ್ಲ. ಹೇಗೆ ಸರ್ ಯಾವ ರೀತಿ ಅದನ್ನ ಪಡಿಬಹುದು ಅದ್ರ ಬಗ್ಗೆ ತಿಳಿಸಿ.
3: ವೋಟರ್ಸ್ ಐಡಿ ತುಂಬಾ ಜನ ಇವತ್ತು ಯುವಕರು ಯಾವ ಪಡ್ಕೊಳ್ತಾ ಇಲ್ಲ. ಇದನ್ನು ನಾವು ನೋಡಿದ್ರೆ ಆಧಾರ್ ಕಾರ್ಡ್ ಇದೆ, ಮತ್ತೊಂದು ರೇಷನ್ ಕಾರ್ಡ್ ಇದೆ ಮಾತ್ರ ಅಲ್ಲ, ವೋಟರ್ ಐಡಿಯನ್ನು ಕೂಡ ನಾವು ಪಡ್ಕೊಳ್ಬೇಕು. ಇದು ಸರ್ಕಾರಿ ದಾಖಲೆ, ಮತ್ತು ಚುನಾವಣಾ ಆಯೋಗ ಇವತ್ತು ಬಹಳ ಸುಲಭದಲ್ಲಿ ನೀಡ್ತಾ ಇದೆ. ಮೊದಲಿನ ಥರ ಪ್ರತಿ ಸಲ ಅದನ್ನು ಆಫ್ಲೈನಲ್ಲಿ ನಾವು ಒಂದು ಫಾರ್ಮನ್ನು ತುಂಬಿಸಿ ಕೊಟ್ಟೆ ಮಾಡಬೇಕಾಗಿಲ್ಲ, ಆನ್ಲೈನ್ ಮುಖಾಂತರ ಕೂಡ ಇವತ್ತು ಪಡ್ಕೊಳ್ಬೋದು. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ವೆಬ್ಸೈಟ್, ಅದರಲ್ಲಿ ವೋಟರ್ಸ್ ಡಾಟ್ ECI ಡಾಟ್ GOV ಡಾಟ್ ಇನ್ ಅನ್ನುವಂಥ ವೆಬ್ಸೈಟ್ಗೆ ಹೋದರೆ ಅಲ್ಲಿ ತಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿಗಳ ಮೂಲಕ ಲಾಗಿನ್ ಆಗಬಹುದು. ಮತ್ತು ಅಲ್ಲಿ ಫಾರ್ಮ್ ನಂಬರ್ 6 ಅಂತ ಇದೆ, ಆ ಫಾರ್ಮ್ ನಂಬರ್ 6 ತುಂಬಿ ಹೊಸ ಮತದಾರರು. ಅಲ್ಲಿ ಅಗತ್ಯ ಇರುವಂಥ ಕೆಲವು ಪುರಾವೆಗಳಿವೆ. ಒಂದಂದರೆ ವಯಸ್ಸಿನ ಪುರಾವೆ, 18 ತುಂಬಿದೆ ಅನ್ನುವಂಥ ವಯಸ್ಸಿನ ಪುರಾವೆ, ಅದು ಆಧಾರ್ ಕಾರ್ಡ್ ಇರ್ಬೋದು ಅಥವಾ ಆತನ ಜನನ ಪ್ರಮಾಣ ಪತ್ರ ಇರ್ಬೋದು. ಆಮೇಲೆ ವಿಳಾಸದ ಪುರಾವೆ, ಅದು ಆಧಾರ್ ಕಾರ್ಡಲ್ಲೇ ಆಗುತ್ತೆ ಅಥವಾ ಅದೇ ವ್ಯಕ್ತಿಯ ಹೆಸರಲ್ಲಿರುವಂಥ ವಿದ್ಯುತ್ ಬಿಲ್ ಅಥವಾ ಬ್ಯಾಂಕ್ ಪಾಸ್ಬುಕ್ ಇರ್ಬೋದು ಅಥವಾ ಬೇರೆ ಇತರ ವಿಳಾಸದ ಅಧಿಕೃತ ಪುರಾವೆಗಳು. ರೆಂಟ್ ಅಗ್ರಿಮೆಂಟ್ ಕೂಡ ಆಗಬಹುದು, ಆದರೆ ಆ ರೆಂಟ್ ಅಗ್ರಿಮೆಂಟ್ ಕೂಡ ಅದೇ ವ್ಯಕ್ತಿಯ ಹೆಸರಲ್ಲಿ ಇರಬೇಕಾಗುತ್ತೆ. ಅದಾದ ನಂತರ ಒಂದು ಪಾಸ್ಪೋರ್ಟ್ ಸೈಜಿನ ಭಾವಚಿತ್ರ, ಇದರಲ್ಲಿ ಫೋಟೋ ತೆಗೆಯುವಾಗ ಅದರ ಹಿನ್ನೆಲೆಯಲ್ಲಿ ಬಿಳಿ ಬಣ್ಣದ ಹಿನ್ನೆಲೆಯಲ್ಲಿ ಇರಬೇಕಾಗುತ್ತೆ. ಇದನ್ನು ಇಟ್ಟುಕೊಂಡು ಅದನ್ನು ಸ್ಕ್ಯಾನ್ ಮಾಡಿ ಅದೇ ವೆಬ್ಸೈಟಲ್ಲಿ ತುಂಬಿಸಿ. ಯಾಕಂದರೆ ಇವತ್ತು ಹೆಚ್ಚಿನ ಎಲ್ಲ ಯುವಕರು ಯುವತಿಯರು ಈ ಆನ್ಲೈನ್ ಮುಖಾಂತರ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಇದರ ಮೂಲಕ ಅವರು ಅದನ್ನು ಸ್ಕ್ಯಾನ್ ಮಾಡಿ ತುಂಬಿಸಿ ಆ ಫಾರ್ಮ್ ನಂಬರ್ 6 ತುಂಬಿಸಿ ಅದನ್ನು ಅಪ್ಲೋಡ್ ಮಾಡಬಹುದು. ಅರ್ಜಿ ಸಲ್ಲಿಸಿದ ನಂತರ ಅದರಲ್ಲಿ ಒಂದು ರೆಫರೆನ್ಸ್ ನಂಬರ್ ಸಿಗ್ತದೆ, ಆ ರೆಫರೆನ್ಸ್ ನಂಬರನ್ನು ನೀವು ಬರೆದಿಟ್ಕೊಳ್ಬೇಕು. ಆನಂತರ ಚುನಾವಣಾ ಆಯೋಗದ ಅಧಿಕಾರಿಗಳು, ಅಂದರೆ ಬೂತ್ ಹಂತದ ಅಧಿಕಾರಿಗಳು, ಅದರನ್ನು BLO ಅಂತ ಹೇಳ್ತೇವೆ, ಬೂತ್ ಲೆವೆಲ್ ಆಫೀಸರ್ಗಳು, ಅದು ಅಂಗನವಾಡಿ ಕಾರ್ಯಕರ್ತೆಯರಿರ್ಬೋದು ಅಥವಾ ಸ್ಥಳೀಯ ಚುನಾವಣಾ ಕಚೇರಿಯ ಅಧಿಕಾರಿಗಳು, ಅವರು ದಾಖಲೆಯನ್ನು ಮನೆಗೆ ಬಂದು ಪರಿಶೀಲಿಸ್ತಾರೆ ಅಥವಾ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮುಗಿದ ನಂತರ ವೋಟರ್ ಐಡಿ ನಿಮ್ಮ ವಿಳಾಸಕ್ಕೆ
2: ಬರುತ್ತಲ್ಲ. ಈಗ ಸಾಮಾನ್ಯವಾಗಿ ಆನ್ಲೈನ್ ಏನಂತಂದ್ರೆ ಅದು ಫ್ರಾಡು ಆಗಬಾರದು, ಹಾಗಾಗಿ ಮನೆಗೆ ಬಂದು ಪರಿಶೀಲನೆ
3: ಮಾಡಿ
2: ನೀವೇನೇ ಅರ್ಜಿ ಹಾಕಿದವರು ಹೌದಾ ಅಂತ ಹೇಳಿ ಅದನ್ನು ಕೂಡ ನೋಡ್ತಾರೆ. ಎಷ್ಟು ದಿನ ಆಗುತ್ತೆ ಸರ್?
3: ಸಾಮಾನ್ಯವಾಗಿ ಎಲ್ಲ ಪ್ರಕ್ರಿಯೆಗಳು ಸುಮಾರು 30-45 ದಿವಸದ ಒಳಗಡೆ ನಡೀತದೆ. ಡಿಜಿಟಲ್ ಕಾಪಿ ಅಥವಾ ಇ ಎಪಿಕ್ ಕಾರ್ಡ್ ಅಂತ ಹೇಳ್ತೇವೆ, ಇ ಎಪಿಕ್ ನಮಗೆ ಮೊದಲೇ ಡೌನ್ಲೋಡ್ ಮಾಡಿಕೊಳ್ಬಹುದು. ಆದರೆ ಅಧಿಕೃತವಾಗಿ ನಮಗೆ ರಿಜಿಸ್ಟರ್ಡ್ ಅಂಚೆಯ ಮೂಲಕ ಸುಮಾರು 45 ದಿವಸದ ಒಳಗಡೆ ಅಂಚೆಯ ಮುಖಾಂತರ ಬರುವಂತ.
2: ಆಫ್ಲೈನ್ ಬೇಕಿತ್ತಂದ್ರೆ,
3: ಆಫ್ಲೈನ್ ಬೇಕಾದ್ರೆ ನಿಮ್ಮ ಹತ್ತಿರದ ಇಲೆಕ್ಟೋರಲ್ ಆಫೀಸ್ ಯಾವುದಿದೆ ಅಲ್ಲಿ ಫಾರ್ಮ್ 6 ತೆಗೆದುಕೊಂಡು ದಾಖಲೆಗಳ ಜೊತೆಗೆ ಅದು ತುಂಬಿಸಿ ಸಲ್ಲಿಸಬಹುದು.
2: ಆನ್ಲೈನ್ ಅಲ್ಲಿ ಕೂಡ ಫಾರ್ಮ್ ನಂಬರ್ 6 ಇರುತ್ತೆ, ಆಫ್ಲೈನ್ ಕೂಡ ಫಾರ್ಮ್ 6. ಹಾಗಾಗಿ ವೋಟರ್ ಐಡಿಯನ್ನ ಪ್ರತಿಯೊಬ್ಬರು
3: ಪಡ್ಕೊಂಡಿರಬೇಕು ಮತ್ತೆ ಚುನಾವಣೆಗಳಲ್ಲಿ ಭಾಗವಹಿಸಿ ಅಂತ
2: ಭಾಗವಹಿಸಬೇಕು. ಒಳ್ಳೆಯ ನಾಯಕರನ್ನ ಆರಿಸಲಿಕ್ಕೆ ನಿಮ್ಮ
3: ಕೈಯಲ್ಲಿ ಇದೆ.
2: ಈ ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರೇ. ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
3: ನಮಸ್ಕಾರ.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ .ನ್ಯಾಯ .org ವೆಬ್ಸೈಟ್ ಅನ್ನು

0: ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್,
1: ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ.
0: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27ರಂದು 15 ಲಕ್ಷ ಸಸಿಗಳನ್ನು ನೆಡುವ ಬೃಹತ್ ಹಸಿರು ಅಭಿಯಾನವನ್ನ ಆಯೋಜಿಸಿದ್ದು ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು ಬೈ BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.
0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಮ್ಯೂಸಿಕಲಿಯೋಸ್ ಮ್ಯಾಜಿಕಲಿಯೋಸ್ 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲನ್ನ ಟ್ಯೂನ್ ಮಾಡಿದ್ದೀರಿ. 3:46:40 ಹೊತ್ತಿನಲ್ಲಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಅರ್ಜೆ ರಮ್ಯಾ. ಪ್ರಶ್ನೆಗಳನ್ನು ಕೇಳುವಂತ ಹೊತ್ತು ಉತ್ತರ ಕೊಡೋದಕ್ಕೆ ನೀವಂತೂ ರೆಡಿಯಾಗಿ ಕಾಯ್ತಾ ಇರ್ತೀರಿ, ಅಂದಮೇಲೆ ತಡ ಮಾಡೋ ಮಾತೇ ಇಲ್ಲ. ಮೊದಲನೇ ಪ್ರಶ್ನೆ ಹೀಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರು ನಾಯಕ ನಟನಾಗಿ ಮೊದಲ ಬಾರಿಗೆ ಅಭಿನಯಿಸಿದಂಥ ಬೇಡರ ಕಣ್ಣಪ್ಪ ಚಿತ್ರ ಅಂದಿನ ದಿನಗಳಲ್ಲಿ ರಾಜ್ಯದ ಎಷ್ಟು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗಿತ್ತು? ಡಾಕ್ಟರ್ ರಾಜ್ಕುಮಾರ್ ಅವರು ಮೊದಲ ಬಾರಿಗೆ ನಾಯಕ ನಟನಾಗಿ ಅಭಿನಯಿಸಿದಂಥ ಬೇಡರ ಕಣ್ಣಪ್ಪ ಚಿತ್ರ ಅಂದಿನ ದಿನಗಳಲ್ಲಿ ರಾಜ್ಯದ ಎಷ್ಟು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗಿತ್ತು? ಸರಿಯಾದ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

0: ಸೇರ್ತೀಯಲ್ವಾ ಬಚ್ಚಕ?
1: ಸದ್ಯಕ್ಕೆ ನೀವಂತೂ ಉತ್ತರ ಬಚ್ಚಿಟ್ಕೊಳ್ಳೋ ಹಾಗೆ ಇಲ್ಲ. ನಾನು ಪ್ರಶ್ನೆ ಕೇಳಾಯ್ತು, ಉತ್ತರ ಸರಿಯಾಗಿ ಕಳಿಸಿರಬೇಕು ಅಷ್ಟೇ. ಪ್ರಶ್ನೆ ಕೇಳಿದ್ವಿ, ಡಾಕ್ಟರ್ ರಾಜ್ಕುಮಾರ್ ಅವರು ಮೊದಲ ಬಾರಿಗೆ ನಾಯಕ ನಟನಾಗಿ ಅಭಿನಯಿಸಿದಂಥ ಬೇಡರಕಣ್ಣಪ್ಪ ಚಿತ್ರ ಅಂದಿನ ದಿನಗಳಲ್ಲಿ ರಾಜ್ಯದ ಎಷ್ಟು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗಿತ್ತು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿರೋದು ಯಾರೆಲ್ಲ ಅಂತ ನೋಡೋದಾದರೆ, ರಾಧಾಕೃಷ್ಣ ಚಲಹಳ್ಳಿಯಿಂದ ನಿಮ್ಮ ಉತ್ತರ ಸರಿಯಾಗಿದೆ. ಎನ್ ಜೆ ಬಸವರಾಜ್ ಚಿತ್ರದುರ್ಗದಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆಯೇ ಸರಿ ಉತ್ತರ ಕೊಟ್ಟಿರೋದು ಮತ್ಯಾರು ಅಂತ ಹೇಳಿ ನೋಡೋದಾದರೆ, ಬಹಳಷ್ಟು ಜನ ಮೂರು ಮೂರು ಮೂರು ಅಂತ ಹೇಳ್ಬಿಟ್ಟಿದ್ದೀರಾ. ಮೂರು ಸರಿ ಉತ್ತರ ಅಲ್ಲ. ಎಸ್, ಶ್ರೇಯಶ್ವೇತಾ ಹೆಸರು ಸುಳ್ಯಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಬೇರಲಾಣಿಕೆ ಚಿತ್ರಮಂದಿರ ರಮ್ಯಾ ಅಂತ ತುಂಬ ಈಸಿಯಾಗಿ ಬುದ್ಧಿವಂತಿಕೆಯಿಂದ ಆನ್ಸರ್ ಕೊಟ್ಬಿಟ್ಟಿದ್ದಾರೆ ಇರಬಹುದು, ಆದರೆ ಸರಿ ಉತ್ತರ ಬೇಕಲ್ಲ. ಹಾಗೇ ಎಸ್, ಮತ್ಯಾರು ಸರಿ ಉತ್ತರ ಕೊಟ್ಟಿದ್ದಾರೆ ಅಂದರೆ ಇಷ್ಟೇ ಜನ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿರೋದು. ಹಾಗಿದ್ರೆ ಸರಿ ಉತ್ತರ ಏನಾಗಿತ್ತು? ಸರಿಯಾದ ಉತ್ತರ ಆಗಿತ್ತು, 20 ಚಿತ್ರಮಂದಿರಗಳಲ್ಲಿ, ರಾಜ್ಯದ 20 ಚಿತ್ರಮಂದಿರಗಳಲ್ಲಿ ಬೇಡರಕಣ್ಣಪ್ಪ ಚಿತ್ರ ರಿಲೀಸ್ ಆಗತ್ತೆ. ಆದರೆ ಬೆಂಗಳೂರಿನ ಸಾಗರ್ ಚಿತ್ರಮಂದಿರ, ಹಾಗೆ ಮೈಸೂರಿನ ಅಪೇರ ಚಿತ್ರಮಂದಿರದಲ್ಲಿ ಬೇಡರಕಣ್ಣಪ್ಪ ಚಿತ್ರ ಶತದಿನೋತ್ಸವವನ್ನು ಆಚರಿಸುತ್ತೆ. ಹಾಗೆ ಒಟ್ಟು ಬಿಡುಗಡೆಯಾಗಿದ್ದು ರಾಜ್ಯದ 20 ಚಲನಚಿತ್ರ ಮಂದಿರಗಳಲ್ಲಿ. ಓಕೆ, ಸೊ 20 ಸರಿ ಉತ್ತರ ಆಗಿತ್ತು. ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಖ್ಯಾತ ಇಟಾಲಿಯನ್ ನಿರ್ದೇಶಕ ವಿಕ್ಟೋರಿಯಾ ಡಿ ಸಿಕಾ ಅವರ ಹೆಸರಿನಲ್ಲಿ ನೀಡಲಾಗುವಂಥ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಿರುವಂಥ ಏಕೈಕ ಭಾರತೀಯ ಯಾರು? ಖ್ಯಾತ ಇಟಾಲಿಯನ್ ನಿರ್ದೇಶಕ ವಿಕ್ಟೋರಿಯಾ ಡಿ ಸಿಕಾ ಅವರ ಹೆಸರಿನಲ್ಲಿ ನೀಡಲಾಗುವಂಥ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಿರುವಂಥ ಏಕೈಕ ಭಾರತೀಯ ನಿರ್ದೇಶಕ ಯಾರು? ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480909013, ನಮ್ಮ ವಾಟ್ಸಪ್ ನಂಬರ್.

ಸೂಪರ್ ಸ್ಟಾರ್ ಚಿತ್ರದ ಹರಿಹರನ್ ಅವರ ಧ್ವನಿಯಲ್ಲಿ ಮುಡಿವಂತ ಅದ್ಭುತವಾದಂತಹ ಗೀತೆಯನ್ನ ಆಲಿಸಿದ್ರಿ. ಖ್ಯಾತ ಇಟಾಲಿಯನ್ ನಿರ್ದೇಶಕ ವಿಕ್ಟೋರಿಯಾ ಡಿ ಸಿಕಾ ಅವರ ಹೆಸರಿನಲ್ಲಿ ನೀಡಲಾಗುವಂತ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪಡೆದಿರುವಂತ ಏಕೈಕ ಭಾರತೀಯ ನಿರ್ದೇಶಕ ಯಾರು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ ಎನ್ ಆರ್ ಪ್ರಸಾದ್ ರಾಜಜಿನಗರದಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಸುಬ್ರಹ್ಮಣ್ಯ ಜಯಂತ್ ಸಿದ್ದಗುಂಟೆ ಪಾಳ್ಯದಿಂದ, ಬಿಳೆಬಾವಿಯಿಂದ ಮಂಜುನಾಥ್ ಇಂದರಗಿ, ಹಾಗೆ ಸರಿ ಉತ್ತರವನ್ನ ಕಳಿಸಿರೋದು ಮತ್ತಾರು ಅಂದ್ರೆ ಎಸ್ ಎನ್ ಸುಭಾನ್ ಕೋರಿ ಹಂಪಸಾಗರದಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಸುಧಾ ಬುದಿಹಾಳ್ನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಎಸ್ ಎಂ ಶೋಭಾ ಹಾಸನ್ನಿಂದ, ಅನನ್ಯ ಜಿ ಗುತ್ತೂರ್ನಿಂದ ಹಾಗೆ ಸರಿಯಾದ ಉತ್ತರವನ್ನು ಕಳಿಸಿರೋದು ಮತ್ಯಾರು ಅಂತ ಹೇಳಿ ನೋಡೋದಾದ್ರೆ ನೇತ್ರ ಕೆಂಗೇರಿಯಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಜೊತೆಗೆ ನೊಬೆಲ್ ಮುನಿರಾಬಾದ್ನಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಭೋಜರಾಜ್ ಕಾಮ್ನಳ್ಳಿ ಪಂಜಾಬಿನಿಂದ ಸರಿ ಉತ್ತರವನ್ನು ಕಳಿಸಿದ್ದಾರೆ. ಹೆಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ಸರಿ ಉತ್ತರವನ್ನು ಕಳಿಸಿರೋದು ಮತ್ಯಾರು ಅಂತ ಹೇಳಿ ನೋಡೋದಾದ್ರೆ ಎಸ್ ಬಹಳ ಖುಷಿ ಆಯಿತು. ಬಹಳ ದಿನಗಳ ನಂತರ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ನಿಮ್ಮ ಧ್ವನಿಯಲ್ಲಿ ಅಂತ ಹೇಳಿ ಚಂದ್ರಮುಖಿ ಐ ಟಿ ಐ ಲೇಔಟ್ ಮಲತಹಳ್ಳಿಯಿಂದ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಹೀಗೆ ಕೇಳ್ತಾ ಇರಿ ಕಾರ್ಯಕ್ರಮವನ್ನು. ಹಾಗೆ ಸರಿ ಉತ್ತರವನ್ನು ಕಳಿಸಿರೋದು ಎಸ್ ಪ್ರತಿಭಾ ಗೌಡ ಬೆಂಗಳೂರಿನಿಂದ. ಹಾಡೆಲ್ಲ ನಿಮಗಾಗಿಯೇ ಪ್ಲೇ ಮಾಡ್ತಾ ಇದ್ದೀನಿ, ಎಂಜಾಯ್ ಮಾಡಿ ಪ್ರತಿಭಾ. ಸದ್ಯಕ್ಕೆ ಇಷ್ಟು ಜನ ಸರಿ ಉತ್ತರವನ್ನು ಕಳಿಸಿದ್ರು, ಸರಿಯಾದ ಉತ್ತರ ಏನಾಗಿತ್ತು ಅಂತ ಹೇಳಿದ್ರೆ ಖ್ಯಾತ ನಿರ್ದೇಶಕ ಛಾಯಾಗ್ರಾಹಕ ಗೌತಮ್ ಘೋಷ್ ಅವರು ಖ್ಯಾತ ಇಟಾಲಿಯನ್ ನಿರ್ದೇಶಕ ವಿಕ್ಟೋರಿಯಾ ಡಿ ಸಿಕಾ ಅವರ ಹೆಸರಿನಲ್ಲಿ ನೀಡಲಾಗುವಂತ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಿರುವಂತ ಏಕೈಕ ಭಾರತೀಯ ನಿರ್ದೇಶಕ. ಸೊ ಗೌತಮ್ ಘೋಷ್ ಸರಿಯಾದ ಉತ್ತರ ಆಗಿತ್ತು. ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಯಾವ ನದಿಯನ್ನು ಜಗತ್ತಿನ ಐದು ಬಣ್ಣಗಳ ನದಿ ಎಂದು ಕರೆಯಲಾಗುತ್ತೆ? ಯಾವ ನದಿಯನ್ನು ಜಗತ್ತಿನ ಐದು ಬಣ್ಣಗಳ ನದಿ ಎಂದು ಕರೆಯಲಾಗುತ್ತೆ? ಸರಿ ಉತ್ತರ ಗೊತ್ತಿದೆಯಲ್ಲ 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಮುದ್ದಾದ ಹೆಸರಿನ ಜೊತೆ ಬಂದು ತಲುಪಲಿ.

ನಿಮ್ಮ ಆನ್ಸರ್ ಏನಾದರೂ ಸರಿ ಇಲ್ಲ ಅಂತ ನಾನು ಹೇಳಿದ್ರೆ ಅದು ಒಂಥರ ಎದೆ ಚುಚ್ಚೋ ವಿಷಯ ಅಂತ ಅನ್ಸುತ್ತಲ್ವಾ? ಪ್ರಶ್ನೆ ಕೇಳಿ ಆಗಿತ್ತು, ಯಾವ ನದಿಯನ್ನು ಜಗತ್ತಿನ 5 ಬಣ್ಣಗಳ ನದಿ ಅಂತ ಹೇಳಿ ಕರೆಯಲಾಗುತ್ತೆ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ ಜಯಶ್ರೀ ಸುನಿಲ್ ರಾಜಜಿನಗರದಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ರಘುನಾರಾಯಣ್ ಬೆಂಗಳೂರಿನಿಂದ, ಹಾಗೆ ಸರಿ ಉತ್ತರ ಕೊಟ್ಟಿರೋದು ಮತ್ಯಾರು ಅಂತ ಹೇಳಿ ನೋಡೋದಾದ್ರೆ ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಜೊತೆಗೆ ಸರಿಯಾದ ಉತ್ತರ ನೋಡಿ ಮೇಡಮ್ ನಾವು ಕಳಿಸಿದ್ದೀವಿ ಅಂತ ಸೋಮಶೇಖರ್ ಶಾಮನೂರ್ ದಾವಣಗೆರೆಯಿಂದ ಹೇಳ್ತಾ ಇದ್ದಾರೆ. ಹೌದು ಸರಿಯಾಗಿದೆ. ಗಜಾನನ ಭಟ್ ಬೊಳಲುಮಕ್ಕಿ ಹೊನ್ನಾವರದಿಂದ, ಹಂಪಿಯಿಂದ ಜಾಫರ್ ಅವರ ಉತ್ತರ ಕೂಡ ಸರಿಯಾಗಿದೆ. ಸಿದ್ದಲಿಂಗ ಮೂರ್ತಿ ಸಿರಿಗೆರೆಯಿಂದ ಸರಿ ಉತ್ತರ ಕಳಿಸಿದ್ದಾರೆ. ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ನಿಂದ, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂನಿಂದ, ವಾಣಿಶ್ರೀ ಧಾರವಾಡದಿಂದ, ಮಂಡಿಕಲ್ ಕೃಪಾ ಅವರ ಉತ್ತರ ಸರಿಯಾಗಿದೆ. ಹಾಗೆ ಜಿ ಎಸ್ ಚಂದನ ಅವರು ಕೂಡ ಸರಿ ಉತ್ತರ ಕಳಿಸಿದ್ದಾರೆ ಚಿತ್ರದುರ್ಗದಿಂದ. ಗೋಪಾಲಕೃಷ್ಣ ಆರ್ ನಿಮ್ಮ ಉತ್ತರ ಕೂಡ ಸರಿ. ಭೂಮಿಕಾ ಬಸವರಾಜ್ ಕೆಂಗೇರಿ ಬೆಂಗಳೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಸರಿ ಉತ್ತರವನ್ನು ಕೊಟ್ಟಿರೋದು ನಾಗದೇವನ ಹಳ್ಳಿಯಿಂದ ಹರ್ಷವರ್ಧನ ಬಿ ಎಸ್, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ನಮ್ಮ ಉತ್ತರ ಕೂಡ ಸರಿ ಇದೆ ಅಲ್ವೇ ಅಂತ ಹೇಳಿ ಕೇಳ್ತಾ ಇದ್ದಾರೆ. ನಂಬರ್ ಎಂಡಿಂಗ್ ವಿತ್ 77

19 ಹೌದು, ಸರಿಯಾಗಿದೆ ನಿಮ್ಮ ಉತ್ತರ ಕೂಡ. ಚಂದ್ರಕಾಂತ್ ಹವಲ್ದಾರ್ ರಾಯಚೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ರೆ ರಮ್ಯಾ ನೆಲಮಂಗಲದಿಂದ, ನಾನಲ್ಲ ನೆಲಮಂಗಲದ ರಮ್ಯಾ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಎಸ್, ಇನ್ನು ಬಹಳಷ್ಟು ಜನ ಸರಿ ಉತ್ತರವನ್ನು ಕಳಿಸಿದ್ರು. ಸದ್ಯಕ್ಕೆ ಸರಿಯಾದ ಉತ್ತರ ಏನಾಗಿತ್ತು? ಕೊಲಂಬಿಯಾದ ಕ್ಯಾನು ಕ್ರಿಸ್ಟಲ್ಸ್ ಅನ್ನುವಂಥ ನದಿ. ಸಾಮಾನ್ಯವಾಗಿ ಈ ನದಿ ಎರಡು ಬಣ್ಣದಲ್ಲಿ ಕಾಣುತ್ತೆ, ಆದರೆ ಇದನ್ನು ಜಗತ್ತಿನ 5 ಬಣ್ಣಗಳ ನದಿ ಅಂತಲೇ ಕರೆಯಲಾಗುತ್ತೆ. 6 ತಿಂಗಳು ಕಪ್ಪು ಬಣ್ಣದಲ್ಲಿರುವಂತೆ ಈ ನದಿ ಕಾಣಿಸಿದ್ರೆ, ಇನ್ನು 6 ತಿಂಗಳು ಕೆಂಪು ಬಣ್ಣದಲ್ಲಿರುವ ಹಾಗೆ ಈ ನದಿ ಕಾಣಿಸುತ್ತೆ. ಕೊಲಂಬಿಯಾದ ಕ್ಯಾನು ಕ್ರಿಸ್ಟಲ್ಸ್ ಸರಿಯಾದ ಉತ್ತರ ಆಗಿತ್ತು. ಇದಾಗಿತ್ತು ಇವತ್ತಿನ ಹೊಂಬಿಸಿಲು. ಒಂದಷ್ಟು ಸಣ್ಣ ಮಾಹಿತಿ ಜೊತೆ ಮನರಂಜನೆ ಕೂಡ ನಿಮಗೆ ಲಭ್ಯ ಆಯಿತು ಅಂತ ಭಾವಿಸ್ತಾ, ಅಂದ ಹಾಗೆ 4 ಗಂಟೆಗೆ ನಾನು ನಿಮ್ಮನ್ನು ಒಂದೊಳ್ಳೆ ಟ್ರಿಪ್ ಕರ್ಕೊಂಡು ಹೋಗ್ತೀನಿ ವಿಸ್ಮಯ ಜಗತ್ತಿನಲ್ಲಿ. ಏನು ಗೊತ್ತಾ, ಲಾಂಗ್ ವೀಕೆಂಡ್ ಅಲ್ವಾ, ಇವತ್ತೇ ರಜಾ ಬಂದು ಆಹಾ ಇನ್ನೂ 2 ದಿನ ಹೇಗೆಲ್ಲ ಕಳೆಯೋದು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ವರಿನೇ ಮಾಡಬೇಡಿ. ಟ್ರಿಪ್ ಕರ್ಕೊಂಡು ಹೋಗೋದಕ್ಕೆ ನಾನು ರೆಡಿ ಇದ್ದೀನಿ, ನನ್ನ ಜೊತೆ ಬರೋದಕ್ಕೆ ನೀವು ರೆಡಿಯಾಗಿ. ಸದ್ಯಕ್ಕೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ಜೊತೆಯಾಗೇ ಇರ್ತೀನಿ, ನಿಮ್ಮ ಆರ್ ಜೆ ರಮ್ಯಾ.

0: मुक्त भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जीत और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
4: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
3: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
4: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
5: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
6: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್
1: ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲನ್ನ ಟ್ಯೂನ್ ಮಾಡಿದ್ದೀರಾ. ಎಸ್, ಶುಕ್ರವಾರದ ಸಂಜೆಯ 4:02:33 ಈ ಹೊತ್ತಿನಲ್ಲಿ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಎಸ್, ಈಗಾಗಲೇ ಗೊತ್ತಿದೆ ಶುಕ್ರವಾರ ಸಂಜೆಯ 4 ಈ ಹೊತ್ತು ಅಂದರೆ ನಾವೆಲ್ಲಾದರೂ ಒಂದು ಕಡೆ ಲಾಂಗ್ ಡ್ರೈವ್ ಅಥವಾ ಟ್ರಿಪ್ ಹೋಗಿ ಬರುವಂಥ ಸಮಯ ಅಂತ. ಎಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅನ್ನೋ ಕುತೂಹಲ ನಿಮ್ಮನ್ನು ಕಾಯ್ತಾ ಇದೆಯಾ? ಆ ಕುತೂಹಲ ಹಾಗೆ ಇರಲಿ. ನೀವು ಎಲ್ಲಿಗೆ ಅಂತ ಹೇಳದಿದ್ರೂ ಪರವಾಗಿಲ್ಲ ರಮ್ಯಾ, ನಿಮ್ಮ ಜೊತೆ ಬರೋದಕ್ಕೆ ನಾವು ರೆಡಿ ಅನ್ನೋದಿದ್ರೆ ಈಗಲೇ ನಿಮ್ಮ ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಎಷ್ಟು ಜನ ಅನ್ನೋದು ಲೆಕ್ಕ ಬೇಡವೆ, ಒಂದು ಟ್ರಿಪ್ಗೆ ಹೋಗ್ತಾ ಇದ್ದೀವಿ ಅಂದಮೇಲೆ ಲೆಕ್ಕ ಸಿಕ್ಕದ್ಮೇಲೆ ಎಲ್ಲಿಗೆ ಅನ್ನೋದನ್ನು ನಾನು ರಿವೀಲ್ ಮಾಡ್ತೀನಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ ಇದು ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಸಂತೆಯಲ್ಲೇ ನಿಂತರೂ ನೀವಂತೂ ನನ್ನೇ ನೋಡಬೇಕು, ಯಾಕಂದ್ರೆ ನಾನು ಕರ್ಕೊಂಡು ಹೋಗ್ತಿರೋಂಥ ಜಾಗದಲ್ಲಿ ಇನ್ ಕೇಸ್ ಏನಾದರೂ ಸಂತೆ ಇದ್ರೆ ನೀವು ನನ್ನ ಕಣ್ಣಿಂದ ಮರೆಯಾಗಬಾರ್ದಲ್ವೇ. ನಾನು ಎಷ್ಟು ಜನನ ಕರ್ಕೊಂಬಂದಿರ್ತೀನಿ, ನಿಮ್ಮೆಲ್ಲರ ಜವಾಬ್ದಾರಿ ನನ್ನ ಮೇಲಿರುತ್ತೆ. ಹಾಗಾಗಿ ನನ್ನ ಕಣ್ಣಿಗೆ ಕಾಣೋ ಹಾಗೆ ನೀವು ನಿಂತ್ಕೊಂಡು ನನ್ನೇ ನೋಡಿದ್ರೆ ಸೂಪರ್ ಅನ್ಸುತ್ತೆ ಅಲ್ವೇ. ಸದ್ಯಕ್ಕೆ ನಾನು ಹೇಳಿದ್ದೆ, ಯಾರೆಲ್ಲ ರೆಡಿ ಇದ್ದೀರಿ ಬೇಗ ಹೇಳಿ, ನನಗೆ ಲೆಕ್ಕ ಬೇಕು ಅಂತ ಹೇಳಿ. ಹೌದು, ಖಂಡಿತವಾಗಿ ಕೂಡ ನಾವೆಲ್ಲರೂ ರೆಡಿಯಾಗಿ ಕಾಯ್ತಾ ಇದ್ದೀವಿ ಅಂತ ಹೇಳಿ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ನಾವಂತೂ ರೆಡಿ ಬರೋದಕ್ಕೆ, ಆದರೆ ಒಂದು ಕಂಡೀಷನ್ ಏನಂದರೆ, ಈ ಸಾರಿ ಟ್ರಿಪ್ಗೆ ತಿನ್ನೋದಕ್ಕೆ ಬೇಕಾಗುವಂಥ ಎಲ್ಲ ಖರೀದ ಪದಾರ್ಥಗಳನ್ನು ನಾನೇ ತೊಗೊಂಡು ಬರೋದು ಅಂತ ಹೇಳಿ ಗಜಾನನ ಭಟ್ ಬೋಳನ ಮಕ್ಕಿ ಹೊನ್ನಾವರದಿಂದ ಹೇಳ್ತಾ ಇದ್ದಾರೆ. ಈಗ ಸ್ವಲ್ಪ ಗಂಟಲು ಸರಿ ಹೋಗ್ತಾ ಇದೆ. ಸಂದೇಶವನ್ನು ಕಳಿಸಿರೋದು ಮತ್ತಾರು ಅಂತ ನೋಡೋದಾದರೆ ಸುಬ್ರಹ್ಮಣ್ಯ ಜಯಂತ್, ನಾನು ಕೂಡ ರೆಡಿ ಮೇಡಮ್ ಅಂತ ಬೆಂಗಳೂರಿನಿಂದ ಹೇಳ್ತಾ ಇದ್ದಾರೆ. ಏ, ನಾವು ಬರದೇ ಇರ್ತೀವ, ನೀವು ಕರೆದ್ರು ಕರೀದೆ ಹೋದ್ರೂ ನಾವು ಟ್ರಿಪ್ಗೆ ಬರೋದಕ್ಕೆ ರೆಡಿಯಾಗಿರ್ತೀವಿ ಅಂತ ಶಾಂತ ಚರಬಡಿಗೆರೆ ಕುಕ್ನೂರ್ ಹರಿಹರ ಇಂದ ಹೇಳ್ತಾ ಇದ್ದಾರೆ. ಸೊ ನಾವು ಕೂಡ ರೆಡಿ ಅಂತ ಡೇವಿಡ್ ಮುನಿರಾವಾದ್ನಿಂದ ಸಂದೇಶವನ್ನು ಕಳಿಸಿದರೆ. ಅರ್ಪಿತಾ ಬೆಂಗಳೂರಿನಿಂದ ಐ ಆಮ್ ರೆಡಿ ರಮ್ಯ ಅಂತ ಹೇಳ್ತಾ ಇದ್ದಾರೆ. ಏ, ನಾವು ಕೂಡ ರೆಡಿ, ನಿಮ್ಮ ಜೊತೆ ಟ್ರಾವೆಲ್ ಮಾಡೋದಂದ್ರೆ ಮಿಸ್ ಮಾಡ್ಕೊಳ್ತೀವ ಅಂತ ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ ಹೇಳ್ತಾ ಇದ್ದಾರೆ. ನೆಲೆಪ್ರಸಾದ್ ಬಸವನಗುಡಿಯಿಂದ, ನಾವು ರೆಡಿ ರೀ ಜರ್ನಿಗೆ ಅಂತ ಹೇಳ್ತಾ ಇದ್ದಾರೆ. ಹಾ ಹಾ, ಸ್ವರ ಕೇಳಿದ್ರೇ ಓಡೋಡಿ ಬರ್ತೀವಿ, ಇನ್ನು ನೀವು ಕರೆದ್ರೆ ಬರೋದಿಲ್ಲ ಅಂತೀವ ಅಂತ ಶ್ವೇತಾ ಹೆಸರಾವ್ ಸುಳಿಯೋಯಿಂದ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸಂದೇಶವನ್ನು ಕಳಿಸಿ, ನಮ್ಮನ್ನು ಕರ್ಕೊಂಡು ಹೋಗಿ ಮಿಸ್ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದೀರಾ ಅಂತ ಹೇಳಿ ಪದ್ಮಾವತಿ ಹುಬ್ಬಳ್ಳಿಯಿಂದ ಹೇಳ್ತಾ ಇದ್ದಾರೆ. ಆಹಾ, ಮುಳ್ಳಯ್ಯನಗಿರಿ ಕಡೆ ಏನಾದರೂ ಕರ್ಕೊಂಡು ಹೋಗ್ತಾ ಇದ್ದೀರಾ ಈ ಹೊತ್ತಲ್ಲಿ ಅಂತ ಹೇಳಿ ಜಯಣ್ಣ ಶಶಿವಾಳ ಅರಸೀಕೆರೆಯಿಂದ ಕೇಳ್ತಾ ಇದ್ದಾರೆ. ಸದ್ಯಕ್ಕೆ ನಾನು ಲಾಂಗ್ ಟ್ರಿಪ್ ಅಂದಮೇಲೆ ಕರ್ನಾಟಕದ ಆಚೆನೇ ಕರ್ಕೊಂಡು ಹೋಗೋದು ನಿಮ್ಮನ್ನು, ಎಲ್ಲಿಗೆ ಅನ್ನೋದು ಕೂಡ ನೀವೇ ಗೆಸ್ ಮಾಡಬೇಕು. ನಾನೊಂದು ಕ್ಲೂ ಕೊಡ್ತೀನಿ, ನಮಗೂ ಇಷ್ಟ, ನಾವು ಬರ್ತೀವಿ ಅಂತ ಸುಜಾತ ಕೆ ನಟರಾಜ್ ಹಾಸನ್ನಿಂದ ಹೇಳ್ತಾ ಇದ್ದಾರೆ. ನಾವು ರೆಡಿ ಮೇಡಮ್ ಅಂತ ಹೇಳಿ ಸಂದೇಶವನ್ನು ಕಳಿಸಿರೋದು ಎಸ್ ಅರುಂಧತಿ ಗಂಗಾವತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಲ್ಲಿ ಕರೆದ್ರೂ ಬರ್ತೀವಿ ನೋಡ್ರಿ ಅಂತ ಸುಧಾ ಬುದಿಹಾಳಿನಿಂದ ಹೇಳ್ತಾ ಇದ್ದಾರೆ. ಹಾಗಿದ್ಮೇಲೆ ಎಷ್ಟೊಂದು ಜನ, ಆಹಾ ಓಕೆ, ಎಲ್ಲರನ್ನು ಕರ್ಕೊಂಡು ಹೋಗೋ ಜವಾಬ್ದಾರಿ ನಂದು. ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋದನ್ನು ಸದ್ಯಕ್ಕೆ ನೀವೀಗ ಗೆಸ್ ಮಾಡಬೇಕು. ಒಂದು ಕ್ಲೂ ನಾನು ಕೊಡ್ತೀನಿ, ಇದು ಭಾರತದ ಅತಿ ದೊಡ್ಡ ಜಿಲ್ಲೆ, ಭಾರತದ ಅತಿ ದೊಡ್ಡ ಜಿಲ್ಲೆಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿಗೆ ಗೆಸ್ ಮಾಡಿ ಸರಿ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಇಂತಹ ರಮ್ಯಾತ್ಮಕವಾದಂತಹ ಭಾವನೆಗಳನ್ನು ಬರೆಸುವಂತ ಸ್ಥಳಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸಂದೇಶ ಕಳಿಸಿಯೇ, ವಾತಾವರಣ ಹೀಗಿದೆ ಅಂದಮೇಲೆ ನಾನು ರೈನ್ ಕೋಟ್ ಮಿಸ್ ಮಾಡೋ ಹಾಗಿಲ್ಲ, ಒಂದು ನಿಮಿಷ ರೈನ್ ಕೋಟ್ ತಂದು ಬಿಡ್ತೀನಿ ಅಂತ ಹೇಳಿ ಸಂದೇಶವನ್ನು ಕಳಿಸಿರೋದು ಚಂದ್ರು ಅವರು. ನೀನ್ ಮಾಡೋದು, ನಾನು ಮರ್ತ್ಬಿಟ್ಟು ಹೊರಟ್ಬಿಟ್ನಲ್ಲ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಎನ್ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ. ಹೌದು, ನೀವು ಇಂಥದ್ದೇ ಜಾಗ ಕರ್ಕೊಂಡು ಹೋಗ್ತಿದ್ರೆ, ಇಲ್ಲಿ ಹೋದ್ವಿ ಅಂದಮೇಲೆ ನಾವು ಕಲ್ಯಾಣ್ಜಿ ಆನಂದ್ಜಿಯವ್ರನ್ನ ಮಿಸ್ ಮಾಡ್ಕೊಳ್ಳೋ ಅಂತ ಒಂದು ಆಟ ಕೂಡ ಆಡ್ಬೋದಲ್ವೇ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಯಾವ ಸ್ಥಳ ಅಂತ ಸುಧಾ ಬುದಿಹಾಳ್ನಿಂದ ಹೇಳ್ತಾ ಇದ್ದಾರೆ. ಗಣೇಶ ಸಾಗರದಿಂದ ಕಳಿಸಿದ್ದಾರೆ. ಹುಬ್ಬಳ್ಳಿಯ ಲೋಹ್ಯನಗರದಿಂದ ಚನ್ನಬಸಪ್ಪ ಗರಮಡಿ, ಶಾಂತ ಚರಬಡಿಗೆರೆ ಹರಿಯರ ಕೊಕ್ನೂರ್ನಿಂದ, ಸುಜಾತ ಕೆ ನಟರಾಜ್ ಲಂಕ ನ್ಯೂ ಟೌನ್ನಿಂದ, ಹಾಗೆ ಸಿದ್ದಲಿಂಗ ಮೂರ್ತಿ ಸಿರಿಗೆರೆಯಿಂದ, ವಾಣಿಶ್ರೀ ಧಾರವಾಡದಿಂದ, ವೇದಶೆಟ್ಟಿ ಕಾಳವರ ಕುಂದಾಪುರದಿಂದ, ಹಾಗೆ ಆಹಾಹಾ ಕುಮಾರ ಪಾರ್ಕ್ನಿಂದ ಚಂದ್ರಶೇಖರ ಅವರು ಹಾ ಕರ್ಕೊಂಡು ಹೋಗ್ತೀರಾ ಅಥವಾ ನಮ್ಮನೇನಾದರೂ ಫುಲ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಿದ್ರೆ, ಖಂಡಿತ ಕರ್ಕೊಂಡು ಹೋಗ್ತೀನಿ. ಹಾಗೆ ಸಂದೇಶವನ್ನು ಕಳಿಸಿರೋದು ಗಜಾನನ್ ಭಟ್ ಬೊಳನಮಕ್ಕಿ ಹೊನ್ನಾವರದಿಂದ. ಎಸ್, ನಮಗಂತೂ ಗೊತ್ತಾಯಿತು ಯಾವ ಸ್ಥಳ ಅಂತ. ಡೇವಿಡ್ ಮುನಿರಾಬಾದ್ನಿಂದ ಹೇಳ್ತಾ ಇದ್ದಾರೆ. ಬಿ ಕೆ ಶಿವಕುಮಾರ್ ಸಿಂಗಟಗೆರೆಯಿಂದ ಸಂದೇಶವನ್ನು ಕಳಿಸಿ ಯಾವ ಸ್ಥಳ ಅಂತ ಗೆಸ್ ಮಾಡಿದ್ದಾರೆ. ಜಯಣ್ಣ ಶಿಶುವಾಳ ಅರಸೀಕೆರೆ ತಾಲೂಕಿನಿಂದ, ಹಾಗೆ ಚಂದ್ರಕಾಂತ್ ಹವಲ್ದಾರ್ ರಾಯಚೂರಿನಿಂದ, ಜೊತೆಗೆ ರಮಾಮಣಿ ಅಜ್ಜಾವರ ಸುಳ್ಯ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ತಮಿಳ್ನಾಡು ಇರಬಹುದಾ ಅಂತ ಕೇಳ್ತಾದ್ರ, ಇನ್ನು ಸ್ವಲ್ಪ ದೂರ ಹೋಗೋಣ, ಹತ್ರ ಆಗ್ಬಿಡ್ತದೆ. ಗುರುರಾಜ್ ಕುಟುಂಬ ವಿರೂಪಾಕ್ಷಪುರದಿಂದ, ಉತ್ತರ ಪ್ರದೇಶನ ಅಂತ ಕೇಳ್ತಾ ಇದೀರಾ, ಅಲ್ಲ ಇನ್ಯಾವುದು, ಬೆಳಗಾವಿನ ಅಂತ ಕೇಳಿದ್ದೀರಿ. ನಾನು ಹೇಳದ್ನಲ್ಲ ಕರ್ನಾಟಕದಿಂದ ಆಚೆ ಹೋಗ್ತಾ ಇದ್ದೀನಿ ಕರ್ಕೊಂಡು ನಿಮ್ಮನ್ನ ಅಂತ ಹೇಳಿ. ನಂಬರ್ ಎಂಡಿಂಗ್ ವಿತ್ 5198 ನಿಮ್ಮ ಗೆಸ್ ಕರೆಕ್ಟ್ ಆಗಿದೆ. ಹಾಗೆ ನೇತ್ರ ಕೆಂಗೇರಿಯಿಂದ ಸರಿಯಾಗಿ ಗೆಸ್ ಮಾಡಿದ್ದೀರಿ. ಜಗದೀಶ್ ಗೋಪನಹಳ್ಳಿ ಚಳ್ಳಕೆರೆಯಿಂದ ಗೆಸ್ ಮಾಡಿದ್ದೀರಿ. ಎಸ್, ನಿಮ್ಮೆಲ್ಲರ ಗೆಸ್ ಕರೆಕ್ಟ್ ಆಗಿದೆ. ಸಹನಾ ವಿಜಯಪುರದಿಂದ, ಹಾಗಾದರೆ ನಿಮಗೂ ಒಂದು ನಾನೇ ತಂದ್ಬಿಡ್ತೀನಿ ಬಿಡಿ ಅಂತ ಹೇಳಿ ಇಲ್ಲಿ ಸಂದೇಶ ಬಂದಿದೆ. ಏನು, ರೈನ್ ಕೋಟ್ ತರಲಿ, ಒಳ್ಳೆಯದಾಗಲಿ. ಸದ್ಯಕ್ಕೆ ನಾನು ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿ ಬಹಳಷ್ಟು ಜನ ಗೆಸ್ ಮಾಡಿಬಿಟ್ರು. ಗುಜರಾತ್ನ ಕಚ್ ಪ್ರದೇಶಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾಕೆ ಕಚ್ ಪ್ರದೇಶನ ಆಯ್ಕೆ ಮಾಡಿಕೊಂಡೆ, ಏನಿದೆ ಅಲ್ಲಿ ಅಂಥ ಸ್ಪೆಷಾಲಿಟಿ, ಯಾವ ಸ್ಥಳನ ನಾನು ನಿಮಗೆಲ್ಲ ತೋರಿಸ್ತೀನಿ, ಆಹಾಹಾ ಗೊತ್ತಾಗತ್ತೆ, ಟ್ಯೂನ್ ಮಾಡ್ಕೊಂಡು ಕೇಳ್ತಾರಿ. ಜೊತೆಗೆ ಸದ್ಯಕ್ಕೀಗ ನಮ್ಮ ರೈಡ್ ಆರಂಭ ಆಗ್ತಾ ಇದೆ. ಜರ್ನಿ, ಹ್ಯಾಪಿ ಜರ್ನಿ ಅಂತ ಹೇಳ್ತಾ ಪ್ರತಿಯೊಬ್ಬರು ಆಹಾ ಸೂಪರ್ ಹಾಡುಗಳನ್ನು ಕೇಳ್ತಾ ಎಂಜಾಯ್ ಮಾಡ್ತಾ ನಾವು ಜರ್ನಿಯಲ್ಲಿ ಸಾಗೋಣ.

ಮಧುರಾತಿ ಮಧುರ ದಾಹ ಎಲ್ಲಾಗತ್ತೆ ಅಂದ್ರೆ ಮರುಭೂಮಿಗೆ ಹೋದಾಗ ಆಗತ್ತೆ. ಆದ್ರೆ ನಾನ್ ಕರ್ಕೊಂಡು ಹೋಗ್ತಾ ಇರೋದು ಇನ್ನೂ ಶುದ್ಧವಾದಂತ ಮರುಭೂಮಿ. ಎಷ್ಟು ಕಣ್ಣು ಹಾಯಿಸಿದ್ರು ಕೂಡ ಅಷ್ಟು ವಿಸ್ತಾರವಾಗಿ ಕಾಣುವಂತ ಬಿಳಿ ಮರಳಿನ ಮರುಭೂಮಿ. ಅಂದಮೇಲೆ ಎಲ್ಲೋ ಉಪ್ಪಿನ ರಾಶಿಗೆ ನಾವು ಹೋಗಿ ನಿಂತ್ವ ಅನ್ನುವಂತ ಫೀಲ್ ನಿಮ್ಗೆ ಸಿಗತ್ತೆ ಈ ಸ್ಥಳಕ್ಕೆ ಹೋದಾಗ. ರೌನ್ ಆಫ್ ಕಚ್ ಪ್ರದೇಶಕ್ಕೆ ಸದ್ಯಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಿಳಿ ಉಪ್ಪು ಮರುಭೂಮಿಯ ವಿಸ್ತಾರದೊಂದಿಗೆ ಸಾಕ್ಷಿಯಾಗೋದಕ್ಕೆ ಒಂದು ಅದ್ಭುತ ಅನುಭವವನ್ನು ನೀವು ಪಡೆಯೋದಕ್ಕೆ ಸದ್ಯಕ್ಕೆ ರೆಡಿಯಾಗಿ ಕಾಯ್ತಾ ಇದ್ದೀರಾ. ಜರ್ನಿ ಸ್ಟಾರ್ಟ್ ಆಗಿದೆ. ಆಹಾ, ಸ್ವಲ್ಪ ತಡ ಆದ್ರೂ ಬೇಸರ ಮಾಡ್ಕೋಬೇಡಿ, ನಾನು ನಿಮ್ಮನ್ನು ತುಂಬ ಸೇಫ್ ಆಗಿ ಕರ್ಕೊಂಡು ಹೋಗ್ತೀನಿ. ಹೌದಲ್ವೇ? ಸದೀಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ ಶಿವಾನಂದಪ್ಪ ಚಂದ್ರಮ್ಮ ಅವರು. ಎಸ್, ಬೇಗ ಕರ್ಕೊಂಡು ಹೋಗಿ ರಮ್ಯಾ, ನಮಗಂತೂ ಕುತೂಹಲ ಇದೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಕರ್ಕೊಂಡು ಹೋಗ್ತಾ ಇದ್ದೀನಿ, ನಾನು ನಿಮ್ಮ ಜೊತೆ ಬರ್ತೀನಿ. ಹೇಗೆ ಗೊತ್ತಾ, ಎಸ್ಕಾರ್ಟ್ ಆಗಿ ಇರ್ತೀನಿ ನಿಮಗೆ ಅಂತ ಹೇಳಿ ಸೋಮಶೇಖರ್ ಅವರು ದಾವಣಗೆರೆಯಿಂದ ಹೇಳ್ತಾ ಇದ್ದಾರೆ. ದಾವಣಗೆರೆ ಅಲ್ವೇ, ಬೇಗ ಬಂದು ತಲುಪಿ ಈ ಸ್ಥಳಕ್ಕೆ. ಶಾಂತಚರ ಬಡಿಯರ ಹರಿಯರ ಕೊಕ್ನೂರಿನಿಂದ ಹೇಗಿದೆ ಆ ಸ್ಥಳ ಅನ್ನೋದಕ್ಕೆ ಒಂದೊಳ್ಳೆ ವಿವರಣೆ ಸಮೇತ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 9105 ನಿಮ್ಮ ಸಂದೇಶ ನಮ್ಮನ್ನು ತಲುಪಿದೆ. ಆಹಾಹಾ, ಅನಂತಮೂರ್ತಿ ಶೃಂಗೇರಿಯಿಂದ, ಸ್ವಲ್ಪ ಲೇಟಾಗಿ ಟ್ಯೂನ್ ಮಾಡ್ಕೊಂಡಿದ್ದೀನಿ, ಯಾವ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ನಾನು ವಿಸ್ಮಯ ಜಗತ್ತಿನಲ್ಲಿ ನಿಮ್ಮನ್ನು ಕಚ್ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈಗೆಲ್ಲ ಹೇಳಿದ ಹಾಗೆ ಎಲ್ಲೆಲ್ಲೂ ಬಿಳಿ ಉಪ್ಪು ಮರುಭೂಮಿಯ ವಿಸ್ತಾರತೆ, ನೋಡುವಷ್ಟು ಅಗಲ ಕೂಡ ಆ ಬಿಳಿ ಬಣ್ಣದ ಸ್ಥಳದಲ್ಲಿ ನಿಂತು ಭೂಮಿಯ ಸೌಂದರ್ಯವನ್ನು ಸವಿಯೋದಿದೆಯಲ್ಲ, ಅದ್ಭುತ ಅನುಭವ, ಎಲ್ಲೂ ಬೇರೆ ಮಾತೇ ಇಲ್ಲ. ಸದ್ಯಕ್ಕೆ ನಾವು ಹೋಗ್ತಾ ಇರೋದು ಮಳೆಗಾಲ, ಆದರೆ ಚಳಿಗಾಲದಲ್ಲಿ ಹೋಗಿದರೆ ಇನ್ನೂ ಸೂಪರ್ ಆಗಿರ್ತಿತ್ತು. ಯಾಕೆ ಅಂದರೆ ಚಳಿಗಾಲದಲ್ಲಿ ರಾನ್ ಉತ್ಸವ ನಡೆಯುತ್ತೆ. ಎಲ್ಲೆಡೆ ಡಿಸೆಂಬರ್ನಿಂದ ಫೆಬ್ರವರಿಯ ತನಕ ನಡೆಯುವಂಥ ಈ ಒಂದು ಸ್ಥಳದ ಉತ್ಸವದಲ್ಲಿ ಜನ ಜಂಗುಳಿಯಿಂದ ಆ ಸ್ಥಳ ಕೂತ್ಕೊಂಡಿರುತ್ತೆ. ಇದರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ, ಬಿಸಿ ಗಾಳಿಯ ಬಲೂನಿನಂತಹ ಸಾಹಸ ಚಟುವಟಿಕೆ ಕೂಡ ನಡೆಯುತ್ತೆ, ಬೃಹತ್ ಶಿಬಿರದ ಅಲ್ಲಿ ಹಾಕಿರ್ತಾರೆ. ಸೊ ಹೇಗಿದೆ ಇಡೀ ಸ್ಥಳ ಅಂತ ಹೇಳಿದ್ರೆ, ಕಡಿಮೆ ಜನಸಂಖ್ಯಾ ಸಾಂದ್ರತೆಯನ್ನು ಹೊಂದಿದ್ರೂ ಕೂಡ ಭಾರತದ ಅತಿ ದೊಡ್ಡ ಜಿಲ್ಲೆಯಾಗಿರುವಂಥ ಕಚ್ ಪ್ರದೇಶ ಅತಿ ವಾಸ್ತವಿಕವಾಗಿ ಇರುವಂಥ ಪ್ರದೇಶ. ಎಲ್ಲೂ ಮನುಷ್ಯನ ಅತಿಯಾದ ಕೈಚಳಕ ಕೈವಾಡ ಕಾಣದಂಥ ಕಚ್ ಪ್ರದೇಶದ ಕಡೆ ನಮ್ಮ ಪಯಣ ಶುರುವಾಗಿದೆ.

ಪ್ರದೇಶದಲ್ಲಿ ನಿಂತು ನೀವು ಕೂಡ ಹೀಗೆ ಹಾಡಬಹುದು, ಹೊಸ ಸಂವತ್ಸರ ಹೊಸ ಮನ್ವಂತರ ಶುರುವಾಗಿದೆ ಈಗ ಅಂತ ಹೇಳಿ ಖುಷಿಯಿಂದ ಕುಣಿದಾಡಬಹುದು ಅಲ್ವೇ. ಸದ್ಯಕ್ಕೆ ಸಂದೇಶವನ್ನ ಕಳಿಸಿ ಹೇಳ್ತಾ ಇದಾರೆ, ನೋಡ್ರಿ ನಮ್ಮ ಹತ್ರ ಕಾಸಿಲ್ಲ, ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಬರ್ತೀವಿ ಅಂತ ಹೇಳಿ ಸಂತೋಷ್ ಬೆಸಗ್ರಹಳ್ಳಿಯಿಂದ ಹೇಳ್ತಾ ಇದಾರೆ. ಏನ್ರಿ ನನ್ನ ಜೊತೆ ನೀವು ಎಲ್ಲರೂ ಮಿಕ್ಕದವರು ಶೇರ್ ಮಾಡ್ಕೊಳ್ತೀರಾ ಅಲ್ವಾ, ಕರ್ಕೊಂಡು ಹೋಗೋಣ ಸಂತೋಷನ. ಓಕೆನಾ. ಡಿ ಎಸ್ ಚಂದನ ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ, ನಾನು ಗುಜರಾತ್ನ ಕಚ್ನ ಉಪ್ಪು ಮರುಭೂಮಿಯ ಪಯಣದಲ್ಲಿ ಸದ್ಯಕ್ಕೆ ನಿಮ್ಮ ಜೊತೆಯಾಗಿ ಇದ್ದೀನಿ ಅಂತ ಹೇಳಿ. ಹುಷಾರು, ಕೈ ತಪ್ಪು ಹೋಗ್ಬೇಡಿ. ಸಿದ್ದಲಿಂಗಮೂರ್ತಿ ಅವರು ಸಿರಿಗೆರೆಯಿಂದ ಒಳ್ಳೊಳ್ಳೆ ತಿಂಡಿಗಳನ್ನ ತಿನ್ಸರಿ ಮೇಡಮ್ ಅಂತ ಕೇಳ್ತಾ ಇದ್ದಾರೆ. ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಒಳ್ಳೆಯ ಹಾಡುಗಳ ಪ್ರಸಾರಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ನಂಗಂತೂ ಜರ್ನಿ ಮಾಡಿ ಸುಸ್ತಾಯಿತು, ಗುಜರಾತ್ನ ಕಚ್ ಪ್ರದೇಶಕ್ಕೆ ನಾವು ಬಂದು ಇಳಿದಿದ್ದು ಆಯಿತು. ಎಲ್ಲಿ ಹೋಗೋಣ ಫಸ್ಟ್ ಗುಜರಾತ್ನ ಕಚ್ನಲ್ಲಿ ಅಂತ ಹೇಳಿದ್ರೆ, ನಾವು ಸದ್ಯಕ್ಕೆ ಕಚ್ ಮ್ಯೂಸಿಯಂಗೆ ಹೋಗ್ಬಿಡೋಣ. ಯಾಕೆ ಗೊತ್ತಾ, ಅಳಿವಿನಂಚಿನಲ್ಲಿ ಇರುವಂಥ ಎಷ್ಟೋ ವಸ್ತುಗಳನ್ನು ನೀವಿಲ್ಲಿ ಕಾಣಬಹುದು. ಹಾಗಾಗಿ ಶಬ್ದ ಮಾಡದೆ ಮ್ಯೂಸಿಯಂ ಒಳಗಡೆ ಇರುವಂಥ ಅಳಿವಿನಂಚಿನಲ್ಲಿರುವಂಥ ಈ ಪ್ರತಿಯೊಂದು ವಸ್ತುಗಳನ್ನು ನೋಡೋಣ. ಓಕೆ, ಅಲ್ಲಿ ನೋಡಿ ಕಚ್ಚಿ ಸ್ಕ್ರಿಪ್ಟ್ ಇದೆ, ಪ್ರಾಚೀನ ನಾಣ್ಯಗಳ ಸಂಗ್ರಹ ಕಾಣ್ತಾ ಇದೆ ಅಲ್ವಾ ನಿಮಗೆ, ಆ ನಾಣ್ಯಗಳನ್ನು ಗಮನಿಸಿ. ಇನ್ನು ಈ ಕಡೆ ಬಂದರೆ ಆಹಾ, ಬುಡಕಟ್ಟು ಕಲಾಕೃತಿಗಳು. ವಸ್ತು ಸಂಗ್ರಹಾಲಯದ ಅತಿ ದೊಡ್ಡ ಭಾಗವಾಗಿ ಈ ಕಲಾಕೃತಿಗಳು ನಮಗೆ ಕಾಣಿಸ್ತಾ ಇದೆ. ಕಸೂತಿ ಇದೆ, ವರ್ಣಚಿತ್ರ ಇದೆ, ಶಸ್ತ್ರಾಸ್ತ್ರಗಳಿದೆ. ರೀ ಮುಟ್ಕಿಟ್ಬಿಟ್ಟಿರಾ, ನನ್ನ ಮೇಲೆ ಏನಾದರೂ ಕೋಪ ಇದ್ರೆ ತಗೊಂಡ್ಬಿಟ್ಟಿರಾ. ಸಂಗೀತ ಉಪಕರಣಗಳಿದೆ, ಶಿಲ್ಪಕಲೆಯನ್ನು ಕಾಣಬಹುದು. ಅಬ್ಬ, ಎಂಥ ಅಮೂಲ್ಯವಾದ ಲೋಹದ ಕೆಲಸಗಳ ವಸ್ತುಗಳು ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೋಡಿ. ಆಹಾ, ಇಷ್ಟನ್ನೂ ಕಣ್ತುಂಬಿಕೊಂಡ್ರ, ಎಂಥ ಅದ್ಭುತ ಅನುಭವ ಕೊಡ್ತಲ್ವೇ ಈ ಕಚ್ ಮ್ಯೂಸಿಯಂ. ಈ ಅನುಭವವನ್ನು ಹಾಗೆ ತಾಜವಾಗಿ ಇಟ್ಕೊಳ್ಳಿ, ತಾಜವಾಗಿ ಇರುವಂಥ ಈ ಅನುಭವವನ್ನು ಸವಿತಾ ಸವಿತಾ ನಾವೀಗ ನಮ್ಮ ಪಯಣವನ್ನು ಹಾಗೆ ಮುಂದುವರಿಸೋಣ.

0: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ಟ್ರಾವೆಲ್ ಮಾಡಿ ತುಂಬಾ ಸುಸ್ತಾಯ್ತಾ? ಇಲ್ಲ ಅನ್ಕೊಳ್ತೀನಿ. ಸಿಕ್ಕಾಪಟ್ಟೆ ಸುಸ್ತಾದಾಗ ಸ್ವಲ್ಪ ನೀರಿನಲ್ಲಿ ಫ್ರೆಶ್ ಅಪ್ ಆದ್ರೆ ಅಥವಾ ನೀರಿನಲ್ಲಿ ಆಟವಾಡಿದ್ರೆ ಹಾ, ದೇಹಕ್ಕೂ ಹಿತ, ಮನಸ್ಸಿಗೂ ಹಿತ ಅಂತ ಅನ್ಸುತ್ತಂತೆ. ಹಾಗಾಗಿ ಸದ್ಯಕ್ಕೆ ನಾವೀಗ ಕಚ್ನಲ್ಲಿ ಬೀಚ್ ಕಡೆ ಪ್ರಯಾಣವನ್ನ ಬೆಳೆಸೋಣ. ಯಾವ ಬೀಚ್ಗೆ ಹೋಗ್ತಾ ಇದೀವಪ್ಪ ಕಚ್ನಲ್ಲಿ ನಾವು ಅಂತ ಹೇಳಿದ್ರೆ, ಮಾಂಡ್ವಿ ಬೀಚ್ಗೆ ಹೋಗ್ತಾ ಇದೀವಿ. ವಾಯುವ್ಯ ತೀರದಲ್ಲಿರುವಂತ ಅತ್ಯಂತ ಪ್ರಶಾಲ ಕಡಲ ತೀರಗಳಲ್ಲಿ ಇದು ಒಂದಾಗಿದೆ. ನೋಡಿ, ಬೀಚ್ನ ತೋರಿಸ್ತಾ ಇದ್ದೀನಿ, ಆದರೆ ನೀವು ಬೀಚ್ಗೆ ಇಳಿಯೋದಕ್ಕಿಂತ ಮುಂಚೆನೇ ನಾನು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನೀರಲ್ಲಿದ್ದೀರಾ, ಹುಷಾರಾಗಿರಿ. ಸೊ ನೀರಿನ ಜೊತೆ ಯಾವುದೇ ರೀತಿಯ ಆಟ ತುಂಬ ಹುಷಾರಾಗಿ ಆಡಬೇಕು, ಓಕೆನಾ? ಸೊ ಇಲ್ಲಿಗೆ ನಾವು ಬಂದ್ವಿ ಅಂತ ಹೇಳಿದ್ಮೇಲೆ ಆಹಾ, ಎಲ್ಲೆಲ್ಲೂ ನೋಡಿದ್ರು ನಮ್ಮ ಸ್ನೇಹಿತರೆ ಕಾಣ್ತಾ ಇದ್ದಾರೆ, ಜೊತೆಗೆ ಒಂದು ಲೆಕ್ಕದಲ್ಲಿ ಕಣ್ಣು ಹಾಯಿಸಿದಷ್ಟು ದೂರ ಕೂಡ ನೀರು. ಈ ಕಡೆ ನಮ್ಮನ್ನು ಸ್ವಾಗತ ಮಾಡೋದಕ್ಕೆ ಇರುವ ಹಾಗೆ ಇರುವಂಥ ಈ ಮರಳಿನ ಕಾರ್ಪೆಟ್, ರೆಡ್ ಕಾರ್ಪೆಟ್ ಅಂತಾರಲ್ಲ ಹಾಗೆ, ಮರಳಿನ ಕಾರ್ಪೆಟ್ ಎಷ್ಟು ಚೆಂದ ಅಲ್ವೇ? ಅರೇಬಿಯನ್ ಸಮುದ್ರದ ಆ ಉಪ್ಪು ನೀರನ್ನು ನೋಡೋದಕ್ಕೆ, ಅದರಲ್ಲಿ ಆಡೋದಕ್ಕೆ ಈ ರೆಡ್ ಕಾರ್ಪೆಟ್ ನಮ್ಮನ್ನು ದಾರಿ ಮಾಡಿ ಕರೀತಾ ಇದೆ. ಆಹಾ, ಎಂತ ಚಂದ! ಇದ್ರ ಜೊತೆಗೆ ವಿಂಡ್ ಮಿಲ್ಗಳು ಅಲ್ಲಲ್ಲೇ ಸುತ್ತಾ ಇದೆ, ಅದನ್ನ ಕೂಡ ನೋಡಿ ಒಂದ್ ಸ್ವಲ್ಪ. ಆ ಒಂದು ಪವನ ಶಕ್ತಿಯನ್ನ ಕಣ್ ತುಂಬಿಕೊಳ್ಳೋದಕ್ಕೂ ಕೂಡ ನಾವು ಪುಣ್ಯ ಮಾಡಿರ್ಬೇಕು. ಬೆಂಗಳೂರಿನಲ್ಲಿ ಸಿಗತ್ತಾ? ಓಹೋ, ನಮ್ಮ ಉತ್ತರ ಕರ್ನಾಟಕದ ಕಡೆ ಐತ್ರಿ ಅಂತ ನೀವು ಹೇಳೋದಿದ್ರೆ, ಹೌದ್ರಿ, ಸದ್ಯಕ್ಕೆ ಉತ್ತರ ಭಾರತದಲ್ಲಿರುವಂತ ವಿಂಡ್ ಮಿಲ್ನ ನೋಡೋಣ ಕಣ್ರಿ. ಈ ಎಲ್ಲ ಕಣ್ ತುಂಬಿಕೊಂಡ ಮೇಲೆ ನೀರಿಗಿಳಿದ ಮೇಲೆ ಸಾಹಸ ಕ್ರೀಡೆಗಳನ್ನ ಆಡ್ಲಿಲ್ಲ ಅಂದ್ರೆ ಹೆಂಗೆ ರಮ್ಯ ಅಂತ ನೀವು ಕೇಳಿದ್ರೆ, ಓಕೆ, ಪರ್ಮಿಷನ್ ಕೊಡ್ತೀನಿ. ಯಾಕಂದ್ರೆ ಮಾಂಡ್ವಿ ಬೀಚ್ ನಲ್ಲಿ ನಮಗೆ ಜಲ ಕ್ರೀಡಾ ಸೌಲಭ್ಯಗಳು ಕೂಡ ಇದೆ. ಹಾಗಾಗಿ ಇಲ್ಲಿ ನಾವು ಕ್ಯಾಂಪ್ ಹಾಕೋಬಹುದು, ಜಲಕ್ರೀಡೆ ಆಡಬಹುದು. ಹಾಗಾಗಿ ಈ ಸಾಹಸ ಕ್ರೀಡೆಗಳಲ್ಲಿ ನೀವು ಕೂಡ ಭಾಗಿ ಆಗಿ, ಓಕೆನಾ? ಸದ್ಯಕ್ಕೆ ನೀರಲ್ಲಿ ಆಟಾಡಿ, ಒಂದು ಹಾಡಿನ ಕಾಲಾವಧಿ ನಿಮಗೆ ಕೊಡ್ತೀನಿ ಆಟಾಡೋದಕ್ಕೆ. ಅದಕ್ಕಿಂತ ಮುಂಚೆ ಇಲ್ಲೊಂದಷ್ಟು ಸಂದೇಶ ಬಂದಿದೆ. ಚಂದ್ರಮುಖಿ ITI ಲೇಔಟ್ ಮಲತಹಳ್ಳಿಯಿಂದ ಹೇಳ್ತಾ ಇದ್ರೆ, ಚಕ್ಲಿ, ಕೋಡ್ಬಳೆ, ಚಿರೋಟಿ, ಒಗ್ಗರಣೆ ಪುಡಿ ಇದೆಲ್ಲ ಕಾಯ್ತಾ ಇದೆ ರಮ್ಯಾ, ಬರೀ ಆಟಾಡ್ತಾ ಇದ್ರೆ ಹೇಗೆ? ಇದನ್ನ ಕೂಡ ಸವಿ ಬನ್ನಿ ಅಂತ. ನೀವೆಲ್ಲ ಆಟಾಡಿ ಆಯ್ತಾ, ನಾನು ಈಗ ತಿಂಡಿ ಕಡೆ ಹೋಗ್ತೀನಿ. ಸದೇಶವನ್ನ ಕಳಿಸಿ, ಮಾತಾಡಿ ಸುಸ್ತಾಗಿದ್ದೀರಾ, ಅದಕ್ಕೆ ಒಂದು ಕಲ್ಲಂಗಡಿ ಜ್ಯೂಸ್ನ ತಗೊಂಬಂದು ಕೊಡ್ಲೆ ಅಂತ ಹೇಳ್ತಾದರೆ, ಕಚ್ನಲ್ಲಿ ಕಲ್ಲಂಗಡಿ ನಿಮ್ಮ ಕಣ್ಣಿಗೆ ಎಲ್ರಿ ಕಾಣಿಸ್ತು ಚಂದ್ರ ಅವರೇ? ನನ್ನ ಕಣ್ಣಿಗಂತೂ ಕಾಣಿಸ್ತಾ ಇಲ್ಲ. ಕಣ್ಣಿಗೆ ಕಟ್ಟೋ ಹಾಗೆ ಗುಜರಾತ್ನಲ್ಲಿ ನೀವು ಹೇಳ್ತಾ ಇರೋದು ನಾವಲ್ಲೇ ಇದ್ದೀವಿ ಅನ್ನೋ ಹಾಗೆ ಅನ್ನಿಸ್ತಾ ಇದೆ. ಅಮೋಘ, ಅದ್ಭುತ, ಸುಂದರವಾಗಿದೆ, ಅಷ್ಟೇ ಸುಭದ್ರವಾಗಿ ಕೂಡ ಇದೆ ಈ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ. ಯಾರು? ನಾಗೇಂದ್ರ, ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ. ಹಾಗೆ ಗುಜರಾತ್ನ ಪ್ರದೇಶದ ಕಡೆ ಹೋಗಿದ್ದೀವಿ, ಸದ್ಯಕ್ಕೆ ವಾಪಸ್ ಹೋಗೋದು ಯಾವಾಗ ಅಂತ ಹೇಳಿ ಶಕುಂತಲಾ ಶಂಕರ್ ಮಂಡ್ಯದಿಂದ ಕೇಳ್ತಾದರೆ, ಈಗಷ್ಟೇ ಹೊರಟಿದ್ದೀವಿ, ಬಂದಿದ್ದೀವಿ, ತಲುಪಿದ್ದೀವಿ, ಎರಡೇ ಪ್ಲೇಸ್ ನೋಡಿದ್ದೀವಿ, ಇನ್ನೊಂದೆರಡು ಪ್ಲೇಸ್ ತೋರಿಸಿ, ಇಮಿಡಿಯೇಟಾಗಿ ನಿಮ್ಮನ್ನು 5 ಗಂಟೆಗೆ ಬೆಂಗಳೂರಿಗೆ ವಾಪಸ್ ಬಿಟ್ಬಿಡ್ತೀನಿ, ಓಕೆನಾ? ಸೊ ಸೇಫಾಗಿ ಕರ್ಕೊಂಡು ಬಂದಿದ್ದೀನಿ, ಸೇಫಾಗಿ ವಾಪಸ್ ಕರ್ಕೊಂಡೋಗಿ ಬಿಡ್ತೀನಿ, ಅನುಮಾನವೇ ಬೇಡ.

ಹೇ ಮೇಡಮ್, ಅಲ್ಲಿ ನೋಡಿ ಭೂಮಿ, ಹಾಗೆ ಈ ಒಂದು ಸಮುದ್ರ, ಎಲ್ಲ ಕೂಡ ಕೂಡ್ಕೊಂಡ ಹಾಗೆ ಕಾಣಿಸ್ತಾ ಇದೆ ತುತ್ತ ತುದಿಯನ್ನು ನೋಡಿದ್ರೆ ಅಂತ ಹೇಳ್ತಿದ್ದಾರೆ. ಹೌದಲ್ವೇ, ಅದಕ್ಕೆ ಹೇಳೋದು ಅದನ್ನು ದಿಗಂತದಾಚೆಗೆ ಅಂತ ಹೇಳ್ತಾರಲ್ಲ, ಎರಡೂ ಸರಿರೋ ಹಾಗೆ ಭ್ರಮಿಸುವಂಥದ್ದು ಅದ್ಭುತವಾಗಿದೆ ಅಲ್ವಾ ಈ ದೃಶ್ಯವಂತೂ. ಹಾಗೆ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ನಿರೂಪಣೆ ಕಚ್ ಸುತ್ತಿ ನೋಡಿ ಬಂದಂಗಾಯ್ತು ನಿಜವಾಗಿಯೂ ಅಂತ ಹೇಳಿ ಶ್ವೇತಾ ಹೆಸರಾವ್ ಸುಳಿಯಿಂದ ಹೇಳ್ತಾ ಇದ್ದಾರೆ. ಅಯ್ಯಯ್ಯೋ ಪ್ಲೀಸ್ ವಾಪಸ್ ಬರೋದು ಬೇಡ ಶಕುಂತಲಾ ಶಂಕರ್ ಅವರೇ, ರಾತ್ರಿ ಅಲ್ಲೇ ತಂಗೋಣ, ಗುಜರಾತ್ ಹೆಡ್ ಕ್ವಾರ್ಟರ್ಸ್ ಅಮ್ಮ ಅಲ್ವೇ, ಹಾಗಾಗಿ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ. ಶಾಂತಚರ ಬಡಿಗೇರ ಕುಕ್ನೂರಿನಿಂದ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದೀರಿ, ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳಿ, ಕಚ್ನ ನೋಡುವಂಥ ಆಸೆ ಮತ್ತಷ್ಟು ದುಪ್ಪಟ್ಟಾಗ್ತಾ ಇದೆ ನಮಗಂತೂ ಅಂತ ಹೇಳಿ ಹೋಗ್ಲಿಕ್ಕೆ ಧನ್ಯವಾದಗಳು. ಹಾಗೆ ಸಂದೇಶವನ್ನು ಕಳಿಸಿದರೆ, ಅಯ್ಯೋ ಮೇಡಮ್ ಈಗಷ್ಟೇ ಹೋಗಿದ್ದೀವಿ ನಮ್ಮ ರೇನ್ಬೋ ಸ್ನೇಹಿತರ ಜೊತೆಯಲ್ಲಿ, ಇಷ್ಟು ಬೇಗ ಗುಜರಾತ್ ಟ್ರಿಪ್ ಮಾಡ್ಕೊಂಡು ವಾಪಸ್ ಬರೋದು ಅಂದರೆ ಹೆಂಗೆ, ಇನ್ನೂ ಒಂದು ರೌಂಡ್ ಹೊಡಿಬೇಕು, ಹೆಂಗಿರ್ಬೇಕಂದ್ರೆ ಸಿಕ್ಕಾಪಟ್ಟೆ ಮಜಾವರಿಸ್ಬೇಕು, ಆ ರೀತಿ ಸುತ್ತಾಡಿಸಿ ನಮ್ಮನ್ನು ವಾಪಸ್ ಬಿಡಿ, ಅದೆಲ್ಲ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ನಾನಂತೂ ಇಷ್ಟು ಬೇಗ ವಾಪಸ್ ಬಿಡೋದಿಲ್ಲ, ಇನ್ನು ಕನಿಷ್ಠ ಅಂದರೂ 15 ನಿಮಿಷ ನಿಮ್ಮನ್ನು ಸುತ್ತಾಡಿಸ್ತೀನಿ ರೀ, ಹಾಗಾಗಿ ಬೇಗ ವಾಪಸ್ ಕಳಿಸೋದಿಲ್ಲ. ಸದ್ಯಕ್ಕೆ ನೀವು ಮ್ಯೂಸಿಯಂ ನೋಡಿದ್ರಿ, ಬೀಚ್ ನೋಡಿದ್ರೆ, ಕಾಡು ನೋಡಿದ್ರೆ ಹೇಗೆ, ನಾವೀಗ ಈ ಒಂದು ಕಚ್ನಿಂದ ಸ್ವಲ್ಪ ದೂರ ಸಾಗಿದ್ವಿ ಅಂತ ಹೇಳಿದ್ರೆ ಅದೊಂದು ಅಭಯಾರಣ್ಯ ನಮಗೆ ಇದೆ. ಸೊ ಆ ಕಚ್ ಅಭಯಾರಣ್ಯವನ್ನು ಕೂಡ ನಾವು ಕಣ್ ತುಂಬಿಕೊಳ್ಳೋದಕ್ಕೆ ಸದ್ಯಕ್ಕೆ ಹೋಗೇ ಬಿಡೋಣ. ಯಾಕೆ ಅಂತ ಹೇಳಿದ್ರೆ, ಸಿಕ್ಕಾಪಟ್ಟೆ ದೊಡ್ಡದು ರೀ ಈ ಅಭಯಾರಣ್ಯ. 7,505 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಈ ಒಂದು ವನ್ಯಜೀವಿಯ ಅಭಯಾರಣ್ಯವನ್ನು ನಾವು ಕಾಣಬಹುದು. ಇದು ಸಿಕ್ಕಾಪಟ್ಟೆ ಫೇಮಸ್ ಯಾವುದಕ್ಕೆ ಅಂತ ಹೇಳಿದ್ರೆ, ವಿವಿಧ ಜಾತಿಯ ಫ್ಲೆಮಿಂಗೋ ಪಕ್ಷಿಗಳನ್ನು ನೀವಿಲ್ಲಿ ನೋಡ್ಬೋದು. ಈ ಫ್ಲೆಮಿಂಗೋ ಪಕ್ಷಿಗಳನ್ನು ನೋಡಿದ್ರೆ ಆಹಾ, ಕಣ್ಣಿಗೆ ಹಬ್ಬ. ಅಷ್ಟೇ ಅಲ್ಲ, ಇಂಡಿಯನ್ ಮುಳ್ಳಹಂದಿ ಇದೆ, ಹಾಗೆ ಸ್ಟೈನಿ ಟೈಲ್ಡ್ ಹಲ್ಲಿ ಇದೆ, ಸ್ವಲ್ಪ ನಾನು ಅದರಿಂದ ದೂರ, ಕಪ್ಪು ಕತ್ತಿನ ಕೊಕ್ಕರೆ ಇದೆ, ಕಾಡು ಕತ್ತೆ ಇದೆ, ಏನಿಲ್ಲ ರೀ, ಎಲ್ಲ ವೆರೈಟೀಸ್ನ ನೀವು ಈ ಅಭಯಾರಣ್ಯದಲ್ಲಿ ನೋಡ್ಬೋದು. ಸದ್ಯಕ್ಕೆ ಇಷ್ಟೆಲ್ಲವನ್ನ ಕಣ್ತುಂಬಿಕೊಂಡು ಆಹಾ ಅದ್ಭುತವಾಗಿದೆ ಅಂತ ಹೇಳುವಾಗ ನನಗೊಂದು ಕವಿತೆ ಬರೆದ್ರೆ ಹೇಗಿರುತ್ತೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಕವಿತೆ ಅನ್ನೋದು ಮನದೊಳಗೆ ಅವಿತಂತದ್ದು ಅಲ್ವೇ.

ಈ ಉನ್ಮಾದ, ಏಕಾಂತ, ಈ ಎಲ್ಲ ಭಾವನೆಗಳನ್ನು ಸವಿಬೇಕು ಅಂತ ಹೇಳಿದ್ರೆ ಯಾರೂ ಇಲ್ಲದ ನಿಶ್ಶಬ್ದವಾದಂಥ ಒಂದು ದೊಡ್ಡ ಬಂಗಲೆಗೆ ಹೋಗಬೇಕಂತೆ. ಹೇಗಿರಬೇಕು ಆ ಬಂಗಲೆ ಅಂತ ಹೇಳಿದ್ರೆ ಈ ಐನಾ ಮಹಲ್ ಅರಮನೆ ಥರ ಇರಬೇಕು. ಹೌದೌದು, ಕರೆಕ್ಟ್. ಕಚ್ನಲ್ಲಿರುವಂಥ ಈ ಐನಾ ಮಹಲ್ ಅರಮನೆ ಕಡೆ ನಮ್ಮ ಪಯಣ ಸಾಗ್ತಾ ಇದೆ. ಅಲ್ಲಿ ನೋಡಿ ಎಷ್ಟು ದೊಡ್ಡದಾಗಿ ಕಾಣ್ತಾ ಇದೆ. ಸದ್ಯಕ್ಕೆ ತುಂಬ ಹಾಳಾಗಿದೆ ಅಲ್ವೇ, ಬೇಸರ ಮಾಡ್ಕೋಬೇಡಿ. ಆದರೂ ನಮ್ಮ ಇತಿಹಾಸವನ್ನು ಹೇಳುವಂಥ ಅರಮನೆ ಇದು. ಹಾಲ್ ಆಫ್ ಮಿರರ್ಸ್ ಅಂತ ಹೇಳಿ ಇದನ್ನು ಕರೀತಾರೆ. ಕಾಣಿಸ್ತಾ ಇದೆ ಅಲ್ವೇ, 18ನೇ ಶತಮಾನದ ಮಧ್ಯಭಾಗದಲ್ಲಿ ಈ ಲಖ್ಪತ್ ಜಿಯ ಅಬ್ಬರದ ಆಳ್ವಿಕೆಯಲ್ಲಿ ಈ ಒಂದು ಅರಮನೆಯನ್ನು ನಿರ್ಮಿಸಿರುವಂಥದ್ದು. ನೋಡಿ ಹೇಗಿದೆ ವಾಸ್ತುಶಿಲ್ಪ, ಯಾರಿ ಕಟ್ಟಲಿಕ್ಕೆ ಸಾಧ್ಯ ಇವತ್ತಿನ ಕಾಲದಲ್ಲಿ? ಹೀಗೆ ರಾಮ್ ಸಿಂಗ್ ಮಾಲಂ ಅನ್ನುವಂಥವನು ಈ ವಾಸ್ತುಶಿಲ್ಪದ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಂತೆ. ಈ ಹಾಲ್ ಆಫ್ ಮಿರರ್ಸ್ ಅರಮನೆಯಲ್ಲಿ ಒಂದು ಅನನ್ಯವಾದಂಥ ಕೋಣೆ ಇದೆ, ರೂಮ್ ಇದೆ. ಬನ್ನಿ ಆ ಕಡೆ ನಮ್ಮ ಪಯಣವನ್ನು ಬೆಳೆಸೋಣ. ಯಾಕೆ ಇದು ಅನನ್ಯವಾದಂಥ ಕೋಣೆ ಅಂತ ನಾನು ನಿಮಗೆ ಹೇಳಿದೆ ಅಂತ ಹೇಳಿದ್ರೆ, ಇಲ್ಲಿರುವಂಥ ಒಂದು ವಿಭಿನ್ನವಾದಂಥ ಆಕಾರಗಳಿರ್ಬೋದು, ಗಾತ್ರಗಳಿರ್ಬೋದು, ಕಟ್ಟಡದ್ದು ತುಂಬ ವಿಭಿನ್ನವಾಗಿದೆ. ಯಾರು ಈ ಇಂಜಿನಿಯರ್ ಅಂತ ಹೇಳಿ ತಲೆ ಕೆಡಿಸ್ಕೋಬೇಕೆಲ್ಲರೂ. ಹೆಂಗ್ರಿ ಸಾಧ್ಯ ಹಿಂಗು ಕಟ್ಟಲಿಕ್ಕೆ ಅಂತ ಹೇಳಿ ಮೂಗಿನ ಮೇಲೆ ಬೆರಳಿಟ್ಕೊಂಡು ನೋಡೋದು ಅಂತಾರಲ್ಲ, ಹಾಗೆ ನಾವೀಗ ಈ ಅನನ್ಯ ಕೋಣೆಯನ್ನು ಗಮನಿಸ್ತಾ ಇದ್ದೀವಿ. ಹೇಗಿದೆ ಅಂತ ಹೇಳಿದ್ರೆ, ಆಭರಣಗಳಿದೆ, ಆಭರಣಗಳೆಲ್ಲ ಕನ್ನಡಿಗಳಿಂದ ಮುಚ್ಚಿದ ಬಿಳಿ ಅಮೃತ ಶಿಲೆಯ ಗೋಡೆಗಳ ಮೇಲೆ ಇದೆ. ನೋಡೋದಕ್ಕೆ ಆಭರಣಗಳು ಆದರೆ ಸಂಪೂರ್ಣ ಕೆತ್ತನೆಗಳು. ವಿಶಾಲವಾದಂಥ ಕೋಣೆ, ಕೋಣೆಯ ಒಳಗೆ ಸಂಪೂರ್ಣ ಅಮೃತ ಶಿಲೆಯ ಒಂದು ಆಭರಣಗಳ ಮೂರ್ತಿಗಳು. ನೀವು ಹಲವಾರು ಹೊಳೆಯುವ ಕನ್ನಡಿಗಳ ಮೂಲಕ ಪರಸ್ಪರ ಪ್ರತಿಬಿಂಬಿಸುವ ಕನ್ನಡಿಗಳ ಕೋಣೆಗಳ ಒಳಗೆ ಕಾಲಿಟ್ಟ ನಂತರ ಆಹಾ ಸಮ್ಮೋಹನವಾಯಿತು ಅಂತ ಹೇಳ್ತೀವಲ್ಲ, ಹಾಗೆ ಹಿಪ್ನೊಟೈಸ್ ಮಾಡಿದ್ರು ನಮ್ಮನ್ನು ಒಂದು ಕ್ಷಣ ಅಂತ ಹೇಳ್ತೀವಲ್ಲ, ಹಾಗೆ ಈ ಒಂದು ಹಾಲ್ ಆಫ್ ಮಿರರ್ಸ್ ಕೋಣೆ ನಮ್ಮನ್ನು ಹಿಪ್ನೊಟೈಸ್ ಮಾಡುತ್ತೆ, ಸಮ್ಮೋಹನಗೊಳಿಸುತ್ತೆ. ನಾನಂತೂ ಕನ್ನಡಿಗಳ ಮಧ್ಯೆ ಕಳೆದು ಹೋಗ್ತಾ ಇದ್ದೀನಿ. ಎಂಥ ತಾಜಾ ಸಮಾಚಾರ ಅಲ್ವೇ ಇದು, ಕನ್ನಡಿಗಳ ಮಧ್ಯೆ ಕಳೆದು ಹೋಗೋದು ಅನ್ನೋದು.

0: ಒಂದೊಂದು ಕ್ಷಣ ಕೂಡ ನಿಮಗೂ ನವಿರಾಯ್ತಾ? ಆಹಾ, ಒಂದೊಂದು ಪುಟ ಕೂಡ ನಿಮ್ಮ ಮನಸ್ಸಿನಲ್ಲಿ ಹಾಗೆ ಅಚ್ಚೊಳಿಯದೆ ಉಳಿಯುತ್ತಲ್ವಾ? ಈ ಒಂದು ಜರ್ನಿ ಯಾವತ್ತಿಗೂ ನೀವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೊಳ್ತೀನಿ. ಯಾವುದೇ ಕ್ಷಣದಲ್ಲಿ ನಿದ್ದೆಲೆ ಎಬ್ಬರಿಸಿ ನಿಮ್ಮನ್ನು ಕಚ್ ಪ್ರದೇಶದ ಬಗ್ಗೆ ಕೇಳಿದ್ರು ಕೂಡ ಹಾಂ ಹಾಂ ಹಾಂ ಖಂಡಿತ ನಾನು ಟ್ರಿಪ್ ಹೋಗಿದೆ ಅಂತ ನೀವು ಹೇಳಲೇಬೇಕು. ಆ ರೀತಿ ನಾನಂತೂ ನಿಮ್ಮನ್ನು ಸೇಫಾಗಿ ಕರ್ಕೊಂಡು ಹೋಗಿ ಈಗ ಸೇಫಾಗಿ ವಾಪಸ್ ಕರ್ಕೊಂಡು ಬರ್ತಾ ಇದ್ದೀನಿ. ಇನ್ನೊಂದು 2 ನಿಮಿಷದಲ್ಲಿ ನಿಮ್ಮನ್ನು ನಿಮ್ಮ ಸ್ಥಳಕ್ಕೆ ತಲುಪಿಸಿಬಿಡ್ತೀನಿ. ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಅಲ್ಲಿರುವಂಥ ಫೇಮಸ್ ಜುಲಾಬಿ ಬರ್ಫಿ ಕೊಡಿಸ್ತೀರಾ ಅಲ್ವೇ ಅಂತ ಹೇಳಿ ಜಯಣ್ಣ ಶಶಿವಾಳ ಅರಸೀಕೆರೆಯಿಂದ ಇಷ್ಟು ಕಷ್ಟಪಟ್ಟು ನಾನು ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ, ನೀವು ತಾನೇ ನನಗೆ ಬರ್ಫಿ ಕೊಡಿಸ್ಬೇಕು. ಸಂದೇಶವನ್ನು ಕಳಿಸಿ ಹೇಳ್ತಿದ್ರೆ, ಕಣ್ಣಿಗೆ ಕಟ್ಟಿದಂತೆ ಹೇಳ್ತಾ ಇದ್ದೀರಲ್ಲ ರಮ್ಯಾ, ನನಗಂತೂ ಪ್ರಾಣಿಗಳು ಅಂದರೆ ಇಷ್ಟ, ಅಭಯಾರಣ್ಯ ಬಹಳ ಇಷ್ಟ ಆಯಿತು ಅಂತ ಸುಧಾ ಬುದಿಹಾಳಿನಿಂದ ಹೇಳ್ತಿದ್ದಾರೆ. ವಾಹ್, ಸೊಗಸಾದ ಜಾಗಕ್ಕೆ ಕರ್ಕೊಂಡು ಬಂದು ಎಲ್ಲ ಕಡೆ ಸ್ಥಳಗಳನ್ನು ನಮಗೆ ತೋರಿಸಿ ಅದೇ ರೀತಿ ವಾಪಸ್ ತಲುಪಿಸಿದ್ದೀರಿ, ಧನ್ಯವಾದ ಅಂತ ಗಜಾನನ ಭಟ್ ಬೊಳನಮುಖಿ ಹೊನ್ನಾವರದಿಂದ ಹೇಳ್ತಾ ಇದ್ದಾರೆ. ಸುಂದರವಾದಂಥ ಹಾಡುಗಳನ್ನು ಕೇಳ್ತಾ ಕಚ್ ಟ್ರಿಪ್ ಹೇಗೆ ಮುಗಿದೋಯ್ತು ಅನ್ನೋದು ಗೊತ್ತಾಗಲೇ ಇಲ್ಲ ರೀ ರಮ್ಯಾ. ಉಪ್ಪಿನ ಸಮುದ್ರದಲ್ಲಿ ಓಡಾಡಿ ಮೈಯೆಲ್ಲ ಉಪ್ಪಾಗಿರ್ಬೋದು, ಈಗ ಬೆಂಗಳೂರಿಗೆ ಬಂದು ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ಫ್ರೆಶ್ ಆಗಿ ಮತ್ತೆ ಬೇರೆ ಕಾರ್ಯಕ್ರಮಕ್ಕೆ ನಾವು ಸಿದ್ಧ ಆಗ್ತೀವಿ, ಬಬಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಚಂದ್ರಮುಖಿ ಐ ಟಿ ಲೇಔಟ್ ಮಲತಹಳ್ಳಿಯಿಂದ ಒಮ್ಮೆ ನನಗೆ ಸಿಗಿ, ಈ ಕಾರ್ಯಕ್ರಮ ಎಲ್ಲ ಹೇಗೆ ಮಾಡ್ತೀರಾ ಅಂತ ನಾನು ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಸಿಗೋಣ. ಹಾಗೆ ಸಂದೇಶವನ್ನು ಕಳಿಸಿದರೆ, ಜರ್ನಿ ತುಂಬ ಚೆನ್ನಾಗಿತ್ತು, ಆಯಾಸನೇ ಆಗಲಿಲ್ಲ, ಎಲ್ಲ ಪ್ರದೇಶ ಅಚ್ಚುಕಟ್ಟಾಗಿ ತೋರಿಸಿದ್ರಿ, ಥ್ಯಾಂಕ್ ಯು ರಮ್ಯಾ ಅಂತ ಹೇಳಿ ಜಿ ಎಸ್ ಚಂದನ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ನಿಮ್ಮೆಲ್ಲರ ಜೊತೆ ಟ್ರಿಪ್ಗೆ ಹೋಗಿದ್ದು ನನಗಂತೂ ಬಹಳ ಖುಷಿ ಕೊಡ್ತು. ಸೊ ಕಾರ್ಯಕ್ರಮ ನಿಮಗೂ ಇಷ್ಟವಾಯಿತು ಅಂತ ಭಾವಿಸ್ತಾ ಸದ್ಯಕ್ಕೆ ನಾನು ಟಟಾ ಬವಾ ಹೇಳ್ತಾ ಸ್ಟುಡಿಯೋದಿಂದ ಹೊರಡ್ತಾ ಇದ್ದೀನಿ. ಮತ್ತೆ ಸೋಮವಾರ ನಿಮ್ಮನ್ನು ಭೇಟಿ ಮಾಡ್ತೀನಿ, ಅಲ್ಲಿ ತನಕ ಗೊತ್ತೇ ಇದೆಯಲ್ಲ, ಮಿಸ್ ಮಾಡದೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ನಾನು ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದೆ, ನಿಮ್ಮ ಆರ್ ಜೆ ರಮ್ಯಾ. ಮುಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಆಗ್ತಾರೆ
1: ಸಚಿನ್ ಬನವಾಸಿ.
0: ಸಚಿನ್ ಬನವಾಸಿ ಸಂಜೆಯ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ, ಹಾಗಾಗಿ ಮಿಸ್ ಮಾಡದೆ ಕಾರ್ಯಕ್ರಮ ಕೇಳಿ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ.
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಮ್ಯೂಸಿಕಲಿ ಯೋರ್ಸ್ ಆಕಾಶವಾಣಿ FM ರೇನ್ಬೋ. ಮ್ಯೂಸಿಕಲಿ ಯೋರ್ಸ್
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಅನ್ನು ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಎಲ್ಲರಿಗೂ ಸಹ ಶುಭ ಸಂಜೆ, ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇರೋದು ನಿಮ್ಮ ವೀಕೆಂಡ್ ಗೆಳೆಯ ಸಚಿನ್ ಬನವಾಸಿ. 5:04 ಆಗ್ತಾ ಇದೆ ಸ್ನೇಹಿತರೆ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ ಇವತ್ತು. ನಿಮ್ಮ ಜೊತೆ ಯಾವ ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು, ನಿಮ್ಮ ಸಂದೇಶಗಳು ಏನು ಎತ್ತ ಇದೆಲ್ಲ ಗೊತ್ತಾಗುತ್ತೆ. ಸೂಪರ್ ಹಿಟ್ ಆಗಿರುವಂತಹ ಹಾಡುಗಳು, ಮಸ್ತ್ ಮಜ್ಜಾ ಮಾಡುವಂತಹ ಗೀತೆಗಳು ಇವತ್ತು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಮೂಡಿ ಬರ್ತಾ ಇದೆ. ಮಿಸ್ ಮಾಡದನೆ ಕಾರ್ಯಕ್ರಮವನ್ನು ಕೇಳ್ತಾ ರೀ. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ.

ದಾರಿಗೆ ಆಫೀಸ್ ಮುಗಿಸಿ ಹೊರಡುವಂತಹ ಮೂಡ್ಗೆ ಸಖತ್ ಸಾಥ್ ಕೊಡೋದಕ್ಕೆ ನಿಮ್ಮ ನೆಚ್ಚಿನ ಎಫ್ಎಂ ರೇನ್ಬೋ 101.3 ನಾನು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. ಇದು ನಾನ್ ಸ್ಟಾಪ್ ಸಂಜೆ. ಸ್ನೇಹಿತರೆ, ಇವತ್ತು ಆಫೀಸ್ ಮುಗಿಸಿ ಕಾರ್ನಲ್ಲೋ ಕ್ಯಾಬ್ನಲ್ಲೋ ಕೂತು ಸುಮ್ಮನೆ ಮೊಬೈಲ್ ಸ್ಕ್ರಾಲ್ ಮಾಡ್ತಾ ಇರ್ತೀರಾ, ಸಡನ್ ಆಗಿ ಕೆಳಗಡೆ ಒಂದು ನೋಟಿಫಿಕೇಶನ್ ಪಾಪಪ್ ಆಗುತ್ತೆ, ಫ್ಲ್ಯಾಶ್ ಸೇಲ್ ಅಂತ. ಕೇವಲ ಮುಂದಿನ 10 ನಿಮಿಷ ಮಾತ್ರ ಈ ಒಂದು ಆಫರ್ ಇರುವಂಥದ್ದು ಅಷ್ಟೇ. ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, ಬಿ ಪಿ ರೈಸ್ ಆಗುತ್ತೆ, ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಹೆಬ್ಬೆರಳು ಹೋಗಿ ಆ ಬೈ ನೌ ಈಗಲೇ ಖರೀದಿಸಿ ಅನ್ನುವಂಥ ಒಂದು ಬಟನ್ ಇರುತ್ತಲ್ಲ ಅದನ್ನ ಒತ್ತುಬಿಡುತ್ತೆ. ಆಮೇಲೆ 3 ದಿನ ಬಿಟ್ಟು ಪಾರ್ಸೆಲ್ ಮನೆಗೆ ಬಂದಾಗ ತಲೆ ಮೇಲೆ ಕೈ ಹೊತ್ತು ಕುತ್ಕೊಂತೀವಿ, ಏನಂತ, ಛೆ ಇದನ್ನು ಯಾಕಾದರೂ ತಗೊಂಡು ಅಂತ. ಹೌದು, ಇವತ್ತಿನ ನಮ್ಮ ಟಾಪಿಕ್ ಆನ್ಲೈನ್ ಶಾಪಿಂಗ್ ರಿಗ್ರೆಟ್ಸ್ ಅನ್ನುವಂಥದ್ದು. ಅಂದರೆ ಇಂಟರ್ನೆಟ್ ಕ್ರೇಜ್ ಬಿದ್ದು ನಾವು ಮಾಡುವಂತಹ ಅತಿದೊಡ್ಡ ತಪ್ಪುಗಳು. ಹೌದು, ಇವತ್ತು ಇಡೀ ಸಂಜೆ, ಈ ಒಂದು ಇಡೀ ಗಂಟೆ ಇದರ ಬಗ್ಗೆನೇ ಸಖತ್ತಾಗಿ ಹರಟೆ ಹೊಡೆಯೋಣ. ಇನ್ನು ಮುಂದೆ ದುಡ್ಡು ವೇಸ್ಟ್ ಮಾಡಬಾರ್ದು ಅಂತಂದರೆ ಇವತ್ತಿನ ಶೋನ ಮಿಸ್ ಮಾಡದೆ ಕೇಳ್ತಾ ಇರಿ. ಇದು ನಿಮಗಾಗಿ ಒಂದು ಸೂಪರ್ ಎನರ್ಜೆಟಿಕ್ ಆಗಿರುವಂತಹ ಒಂದು ಸಾಂಗ್ ಮೂಡಿ ಬರ್ತಾ ಇದೆ. ಆ್ಯಂಡ್ ದೆನ್ ನೀವೇನಾದರೂ ಶಾಪಿಂಗ್, ಆನ್ಲೈನ್ ಶಾಪಿಂಗ್ ಮಾಡಿಬಿಟ್ಟು ಯಾಕಾದರೂ ತೊಗೊಂಡಪ್ಪ ಇದನ್ನ, ಈ ಒಂದು ವಸ್ತು ಬೇಕಾಗಿರಲಿಲ್ಲ, ಸುಮ್ಮನೆ ಗಡಿಬಿಡಿನಲ್ಲಿ ಆತರಕ್ಕೆ ಬಿದ್ದು ತೊಗೊಂಬಿಟ್ಟೆ, ಈಗ ಮನೆಯಲ್ಲಿ ಧೂಳು ಹೊಡ್ಕೊಂಡು ಕೂತ್ಕೊಂಡಿದೆ ಅದು ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ ಆ ಥರದ ಏನಾದರೂ ಪ್ರಾಡಕ್ಟ್ಸ್ಗಳಿತ್ತು ಅಂತಂದರೆ, ಸೊ ನಮಗೆ ಮೆಸೇಜ್ ಮಾಡಿ 9480901013 9499031 ಈ ನಂಬರ್ಗೆ ನಿಮ್ಮ ಸಂದೇಶವನ್ನು ಕಳಿಸಿ ಅಂತ ಹೇಳ್ತಾ, ಈಗ ಸದ್ಯಕ್ಕೆ ವಿಷ್ಣುವರ್ಧನ ಚಲನಚಿತ್ರದ ಟೈಟಲ್ ಟ್ರ್ಯಾಕ್ ನಿಮಗಾಗಿ ಮೂಡಿ ಬರ್ತಾ ಇದೆ. 1 2 3 ವಿಷ್ಣುವರ್ಧನ, ನವೀನ್ ಮಾಧವನ್ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದಾರೆ.

ಎಲ್ಲರೂ ಹೇಗಿದ್ದೀರಿ ಅಂತ ಮತ್ತೆ ಕೇಳುವಂತಹ ಸಮಯದಲ್ಲಿ ಎಲ್ಲರೂ ತುಂಬ ಚೆನ್ನಾಗಿದ್ದೀವಿ ಅಂತ ಸಂದೇಶಗಳು ಸಹ ಬರ್ತಾ ಇದೆ. ಶಕುಂತಲಾ ಶಂಕರ್ ಮಂಡ್ಯ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹಾಯ್ ಸರ್, ನಮಸ್ಕಾರ, ಹೇಗಿದ್ದೀರಿ ಅಂತ ಹೇಳ್ತಿದ್ದಾರೆ. ನಾನು ಸೂಪರ್ ಆಗಿದ್ದೀನಿ, ನೀವು ಹೇಗಿದ್ದೀರಿ? ಇನ್ನು ನಂಜಪ್ಪ ಕಮ್ಮನಹಳ್ಳಿ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ವೆಲ್ಕಮ್ ಸರ್, ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಸೋಮಶೇಖರ್ ಶಾಮನೂರು ದಾವಣಗೆರೆಯಿಂದ ನಮಸ್ತೆ ಅಂತ, ಹುಬ್ಬಳ್ಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ. ಸರ್, ಪ್ರಾಮಾಣಿಕವಾಗಿ ಹೇಳಬೇಕು ಅಂತಂದರೆ ನಾನು ಆನ್ಲೈನ್ ಶಾಪಿಂಗ್ ಮಾಡೋದಿಲ್ಲ, ಸಂಡೆ ನಾನು ನೇರ ಶಾಪಿಂಗ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾಗರತ್ನ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇನ್ನು ಮಸ್ಕಿಟೋ ಕಿಲ್ಲರ್ ಲ್ಯಾಂಪ್ಸ್ ಅಂತ ಒಂದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿ ಹೋಪ್ಲೆಸ್ ಆಗಿತ್ತು ಅಂತ ಕೀರ್ತನ ಕೆ ಪಿ ಅಗ್ರಹಾರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಖಂಡಿತವಾಗಲೂ ತುಂಬ ಜನಕ್ಕೆ ಈ ಒಂದು ಅನುಭವ ಹಾಗೆ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಸೂಪರ್ ಹಿಟ್ ಆಗಿರುವಂಥ ಹಾಡುಗಳಿಗೋಸ್ಕರ ಅಂತ ಕೆ ನಾಗರಾಜ್ ಅಂಗಲಿ ಮುಳಬಾಗಿಲು ತಾಲೂಕಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಶಿವಮೊಗ್ಗ ಜಿಲ್ಲೆ ಮೂಡಲಬಿಟ್ಟಲಾಪುರದಿಂದ ಪದ್ಮಪನಗ ಟಿ ಅನಂತಕುಮಾರ್ ಮತ್ತು ಮನೆಯವರು, ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, 5:24 ಆಗ್ತಾ ಇದೆ. ನಾವು ಆನ್ಲೈನ್ ಶಾಪಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನ ತೊಗೊಂಡ್ಬಿಟ್ಟು ಇದಾಗುತ್ತೆ, ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮನೆಗೆ ಬಂದ ತಕ್ಷಣ ಅದು ಏನು ಉಪಯೋಗ ಬರದೇ ಇರೋ ರೀತಿ ಆಗುತ್ತೆ. ನಿಮಗೆ ಗೊತ್ತಾ, ಈ ಒಂದು ಶಾಪಿಂಗ್ ಆ್ಯಪ್ಸ್ಗಳ ಹಿಂದೆ ಇರುವಂಥ ಒಂದು ಟೆಕ್ನಾಲಜಿ ಇದೆಯಲ್ಲ, ಅದು ನಮ್ಮ ಮನಸ್ಸನ್ನು ನಮಗಿಂತ ಚೆನ್ನಾಗಿ ಓದುತ್ತೆ. ನಿನ್ನೆ ರಾತ್ರಿ ನೀವು ಸುಮ್ಮನೆ ಒಂದು ಯೂಟ್ಯೂಬ್ನಲ್ಲಿ ಯಾರ್ದೋ ಒಂದು ಫಿಟ್ನೆಸ್ ವೀಡಿಯೋ ನೋಡ್ತಿರ್ತೀರಾ ಅಂತ ಅನ್ಕೊಳ್ಳಿ, ಇವತ್ತು ಬೆಳಗ್ಗೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು, ಹೊಟ್ಟೆ ಕರಗಿಸುವಂಥ ಒಂದು ಮ್ಯಾಜಿಕ್ ಬೆಲ್ಟ್ ಕೇವಲ ₹499 ಅಂತ ಒಂದು ಅಡ್ವರ್ಟೈಸ್ಮೆಂಟ್ ನಿಮ್ಮ ಕಣ್ಣೆದುರು ಪ್ರತ್ಯಕ್ಷ ಆಗ್ಬಿಡುತ್ತೆ. ಇದನ್ನು FOMO ಅಂತ ಕರೀತಾರೆ, ಅಂದರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ. ಆ ಮೂಮೆಂಟ್ನಲ್ಲಿ ನಮಗನ್ಸುತ್ತೆ, ಇವತ್ತು ಇದನ್ನು ತಗೊಳ್ಳಿಲ್ಲ ಅಂತಂದರೆ ನನ್ನ ಲೈಫೇ ಮುಗಿದೋಯ್ತು ಅಂತ. ಆದರೆ ನಿಜ ಹೇಳ, ಆ ಒಂದು ಮ್ಯಾಜಿಕಲ್ ಬೆಲ್ಟ್ ಮನೆಗೆ ಬಂದ ಮೇಲೆ ಅದನ್ನು ಹಾಕೊಳ್ಳೋಕ್ಕೆ ನಮಗಿರುವಂತಹ ಸೋಮಾರಿತನ ನೆನಪಾಗಿ ಅದು ಕೊನೆಗೆ ಬೆಡ್ ಕೆಳಗಡೆ ಧೂಳು ತಿಂತ ಬಿದ್ದಿರುತ್ತೆ. ನೀವೇ ಯೋಚನೆ ಮಾಡಿ, ನಿಮ್ಮ ಮನೆಯಲ್ಲೂ ಇಂಥದ್ದೊಂದು ವಸ್ತು ಖಂಡಿತವಾಗ್ಲೂ ಇರುತ್ತೆ. ಇಲ್ಲ ಅಂತ ನಾನು ಖಂಡಿತವಾಗ್ಲಲ್ಲ, ಖಂಡಿತವಾಗ್ಲೂ ಇರುತ್ತೆ. ಸೊ ಇದ್ರ ಬಗ್ಗೆ ಮತ್ತಷ್ಟು ಮಾತುಗಳನ್ನ ಆಡೋಣ, ಜೊತೆಗೆ ನಿಮ್ಮ ಸಂದೇಶಗಳನ್ನು ಸಹ ಕಳಿಸ್ಕೊಡಿ. 9480909010013 9480109013 ಈ ನಂಬರ್ಗೆ

0: ಎತ್ತಲ್ಲೇ ಎತ್ತಲ್ಲೇ
1: ಆಕಾಶವಾಣಿ ಎಫ್ಎಂ ರೇನ್ಬೋ.
2: ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
4: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
5: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
4: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
6: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
7: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಬುಡ್ಲಾ ಮಂಡ್ಯಾರ, ತುಂಬಾ ಸಾಣೆ ಹಿಡಿದ್ರೆ ಚಾಕು ಇರಲ್ಲ, ಹ್ಯಾಂಡಲ್ ಇರ್ತದೆ. ಸುಳ್ಳು ಒರಿಜಿನಲ್, ಸತ್ಯ ಡೂಪ್ಲಿಕೇಟ್. ಸಾಂಬ್ರಾಣಿ ಹೋಗಿ ಮೂರ್ ದಿನದ ಬಾಳ್ ಎಕ್ಸ್ಟ್ರಾಡಿನರಿ. ಮೊಟ್ಟೆ ತಿಂದ್ರೆ ಮರಿ ಇಲ್ಲ, ಕೋಳಿ ತಿಂದ್ರೆ ಮೊಟ್ಟಿಲ್ಲ. ಪಾಪ ಮಾಡಿದ್ರೆ ಪೇಮೆಂಟ್ ಇದೆ, ಸ್ವಪ್ನಕ್ಕೆ ಬಡ್ಡಿ ಬೀಳ್ತದೆ. ಲೆಕ್ಕ ಬರ್ಕಳಿ ಬರ್ಕಳಿ ಬರ್ಕಳಿ.
1: ಹೂವಿ ಕೆಲ್ಸ ಇಲ್ಲ ಅರಳುತ್ತವೆ, ಹುಡುಗರ್ ಕೆಲ್ಸ ಇಲ್ಲ ನರಳುತ್ತವೆ. ಒಂದಿಷ್ಟು ಹಿಂಗೆ ಹೇಳ್ತೀವಿ.

0: ನಾನ್ಸೆನ್ಸಿಯ
1: ಡ್ರಾಮಾ ಡ್ರಾಮಾ ಚಲನಚಿತ್ರದ ಟೈಟಲ್ ಟ್ರ್ಯಾಕ್ ಅನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. ಯೋಗರಾಜ್ ಭಟ್ ಅವರ ಸಾಹಿತ್ಯ ರಚನೆಯಲ್ಲಿ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆಯಲ್ಲಿ ಟಿಪ್ಪು ಮತ್ತು ಸಂಗಡಿಗರು ಈ ಒಂದು ಹಾಡಿಗೆ ದನಿಯಾಗಿದ್ರು. ಆನ್ಲೈನ್ ರಿಗ್ರೆಟ್ಸ್ ಅಂದ್ರೆ ಶಾಪಿಂಗ್ ಮಾಡಿ ಯಾಕಪ್ಪ ಇದನ್ನ ಮಾಡಿದ್ವಿ ಅಂತ ನಿಮ್ಗೆ ಯಾರು ಅನಿಸಿದ್ಯಾ ಅಂತ ನಾನು ಕೇಳಿದ್ದೆ. ಅದಕ್ಕೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಲ್ಮತ್ತೂರಿನಿಂದ ರವಿ ಪ್ರಕಾಶ್ ಅವರು, 4 ವರ್ಷದ ಕೆಳಗಡೆ 2 ಆಪಲ್ ಗಿಡ ಬುಕ್ ಮಾಡಿದ್ದೆ ಸರ್. ಗಿಡ ಏನೋ ಬಂತು, ಆದರೆ ಅದು 2 ಒಣಗಿದ ಕಡ್ಡಿ ಆಗಿಬಿಟ್ಟಿತ್ತು, ಅದರಲ್ಲಿ ಜೀವನೇ ಇರಲಿಲ್ಲ, ಸತ್ತೋಗ್ಬಿಟ್ಟಿತ್ತು ಅಂತ. ಆಗ ಬುದ್ಧಿ ಬಂತು, ನಾನು ಆನ್ಲೈನ್ ಶಾಪಿಂಗ್ ಮಾಡಲ್ಲ ಅಂತ. ಇನ್ನು ಕಾರ್ಯಕ್ರಮಗಳು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಾನು ಯೋಗ ಮಾಡುವಂಥ ವಿಡಿಯೋವನ್ನು ನೋಡಿ ಪ್ರೇರೇಪಿತಳಾಗಿ ನಾನು ನಾಳೆಯಿಂದ ಯೋಗ ಮಾಡೋಣ ಅಂತ ಆನ್ಲೈನ್ನಲ್ಲಿ ಎಲ್ಲ ಸರ್ಚ್ ಮಾಡಿ ಒಂದು ಯೋಗ ಮ್ಯಾಟನ್ನು ತರಿಸ್ಕೊಂಡೆ. ಆದರೆ ಮ್ಯಾಟ್ ಅಲ್ಲಿ ಯಾವುದೇ ಸಮಸ್ಯೆ ಇರಲಿಲ್ಲ, ಮ್ಯಾಟ್ ತುಂಬ ಅದ್ಭುತವಾಗಿತ್ತು. ಆದರೆ ಆ ಯೋಗ ಮ್ಯಾಟ್ ಬಳಸಿ 2 ದಿನ ಅಷ್ಟೇ ನಾನು ಯೋಗ ಮಾಡಿದ್ದು. ಈಗ ಬರೋಬ್ಬರಿ 5 ವರ್ಷ ಕಳೆದಿದೆ, 5 ವರ್ಷದಲ್ಲಿ 2 ದಿನ ನಾನು ಯೋಗ ಮ್ಯಾಟನ್ನು ಬಳಸಿದ್ದು. ಈಗ ಆ ಮ್ಯಾಟ್ ಎಲ್ಲಿ ಹೋಗಿ ಬಿದ್ದಿದೆಯೋ, ಯಾವ ಅಟ್ಟದ ಮೇಲೆ ಬಿದ್ದಿದೆಯೋ ಖಂಡಿತವಾಗ್ಲೂ ಗೊತ್ತಿಲ್ಲ. ಸೋಮವಾರಿತನ ಎಲ್ಲವನ್ನೂ ಸಹ ಹಾಳು ಮಾಡಿಬಿಡ್ತು ಅಂತ ಹೇಳ್ತಾರೆ. ಪಲ್ಲವಿಗೌಡ ಮೈಸೂರು ರಸ್ತೆ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಈಗಲೂ ಏನು ಕಾಲ ಮಿಂಚಿಲ್ಲ, ಈಗಲೂ ಸಹ ನೀವು ಯೋಗ ಮಾಡಬಹುದು. ಎಲ್ಲಿದೆ ಯೋಗ ಮ್ಯಾಟ್ ಬೇಗ ಹುಡುಕಿ ಹೇಳ್ತೀನಿ. ಇನ್ನು ಗಣೇಶ್ ಸಾಗರ ಎಂದು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಶುಭ ಸಂಜೆ ಸಚಿನ್ ಮನ್ವಾಸಿ ಅವರೇ, ಆನ್ಲೈನ್ ಶಾಪಿಂಗಲ್ಲಿ ಸೊಳ್ಳೆ ಮಿಷನ್ ತಗೊಂಡಿದ್ದೆ, ಒಂದಕ್ಕೊಂದು ಫ್ರೀ ಅಂತ 2 ಕೆಲಸ ಮಾಡ್ತಾ ಇಲ್ಲ ಈಗ. ಇನ್ನು ಓದುವಂತಹ ಚಸ್ಮಾ ತೆಗೆದುಕೊಂಡಿದ್ದೆ, 399 ರೂಪಾಯಿ ಅಂತ ಹೇಳ್ಕೊಟ್ಟಿದ್ರು, ಅದನ್ನೂ ಸಹ ತರಿಸ್ಕೊಂಡಿದ್ದೆ, ಅದು ಉಪಯೋಗಕ್ಕೆ ಬರ್ತಾ ಇಲ್ಲ. ಅವ್ರಿಗೆ ಫೋನ್ ಮಾಡಿ ಕೇಳಿದ್ರೆ ವಾಪಸ್ ತಗೊಳಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ. ಎಲ್ಲ ಟೈಮಲ್ಲೂ ಸಹ ಇದು ತಪ್ಪಾಗುತ್ತೆ, ಅಥವಾ ಆನ್ಲೈನಲ್ಲಿ ಎಲ್ಲವೂ ಸಹ ಸರಿ ಇರೋದಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕೆಂತಂದರೆ ಗೀತಾ ಅವರು ಮಾಗಡಿ ರೋಡಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಾವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೀನಿ, ಎಕ್ಸಲೆಂಟ್ ಆಗಿದೆ ಇದುವರೆಗೂ ಪರ್ಚೇಸ್ ಮಾಡಿದಂತಹ ಎಲ್ಲ ಪ್ರಾಡಕ್ಟ್ಸ್ಗಳು ಅಂತ ಹೇಳ್ತಾ ಇದ್ದಾರೆ. ಎಸ್ ಲೋಕೋ ವಿಭಿನ್ನ ರುಚಿಹಿ ಅಂತಾರಲ್ಲ, ಸೊ ಆ ರೀತಿಯಾಗಿ ಲೋಕೋ ಅನುಭವಗಳು ಲೋಕದಲ್ಲಿ ಬೇರೆ ಬೇರೆ ರೀತಿಯಾಗಿರುತ್ತೆ, ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎರಡು ಸಹ ಆಗಿರಬಹುದು. ನಿಮ್ಮ ಆನ್ಲೈನ್ ಶಾಪಿಂಗ್ ರಿಗ್ರೆಟ್ಸ್ ಅಥವಾ ಆನ್ಲೈನ್ ಶಾಪಿಂಗಿಂದ ನಿಮ್ಮ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಯಾವ ರೀತಿಯಾಗಿದೆ ಇದ್ರ ಬಗ್ಗೆಯೂ ಸಹ ನೀವು ಹಂಚ್ಕೊಳ್ಬೋದು ನಮ್ಮ ಜೊತೆ. 9480901013 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 9 ಅವರ ಸಾಹಿತ್ಯ ರಚನೆಯಲ್ಲಿ, ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆಯಲ್ಲಿ.

ಎಸ್ ಪಾಗಲಾಗ್ಬಿಟ್ಟಿರ್ತೀವಿ ಆನ್ಲೈನಲ್ಲಿ ಶಾಪಿಂಗ್ ಮಾಡ್ಬಿಟ್ಟು ಅಲ್ವಾ. ಕೆಲವೊಂದ್ಸಲ ಈ ಒಂದು ಅನುಭವ ಸಹ ಆಗಿರುತ್ತೆ. 5:42 ಆಗ್ತಾ ಇದೆ ಸ್ನೇಹಿತರೆ. ಆನ್ಲೈನ್ ಶಾಪಿಂಗ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಆನ್ಲೈನ್ ಶಾಪಿಂಗ್ನಲ್ಲಿ ಅತ್ಯಂತ ದೊಡ್ಡ ಕಾಮಿಡಿ ಅಂದ್ರೆ ಏನು ಗೊತ್ತಾ? ಎಕ್ಸ್ಪೆಕ್ಟೇಷನ್ ವರ್ಸಸ್ ರಿಯಾಲಿಟಿ. ಫೋನ್ ಸ್ಕ್ರೀನ್ ಮೇಲೆ ನೋಡಿದಾಗ ಡ್ರೆಸ್ ಸೂಪರಾಗಿ ಕಾಣುತ್ತೆ, ಒಂಥರ ಸಿನಿಮಾ ಹೀರೋ ರೇಂಜಿಗೆ ಫೀಲ್ ಕೊಡ್ತಾ ಇರುತ್ತೆ. ರಿವ್ಯೂಸ್ ನೋಡಿದರೆ ಎಲ್ಲರೂ ಸಹ 5 ಸ್ಟಾರ್ ಕೊಟ್ಟಿರ್ತಾರೆ. ಆದರೆ ಆ ಪಾರ್ಸೆಲ್ ಮನೆಗೆ ಬಂದಮೇಲೆ ಅದನ್ನು ಓಪನ್ ಮಾಡಿದಾಗ ಏನನ್ಸುತ್ತೆ? ಯಪ್ಪ, ಇದೇನಾ ನಾನು ಆರ್ಡರ್ ಮಾಡಿದ್ದು? ಇದು ಧರಿಸೋ ಬಟ್ಟೆನಾ ಅಥವಾ ಒರೆಸೋ ಬಟ್ಟೆನಾ ಅಂತ ಅನಿಸ್ಬಿಡುತ್ತೆ. ಇನ್ನು ಅದರಲ್ಲೂ ಸಹ ಒಂದು ಸೈಜ್ ಕನ್ಫ್ಯೂಷನ್ ಇದೆಯಲ್ಲ, ಅದು ಇನ್ನೊಂದು ದೊಡ್ಡ ಕಾಮಿಡಿ. ನಮಗಾಗಿ ಅಂತ ನಾವು ಆರ್ಡರ್ ಮಾಡಿದಂತಹ ಟೀ ಶರ್ಟ್ ಕೊನೆಗೆ ಮನೆಗೆ ಬಂದಾಗ ಅದು ನಮ್ಮ ಮನೆ ನಾಯಿಗೆ ಕರೆಕ್ಟಾಗಿ ಫಿಟ್ ಆಗುವಷ್ಟು ಸಣ್ಣದಾಗಿರುತ್ತೆ. ಆದರೂ ನಮಗೆ ಸಮಾಧಾನ ಇರಲ್ಲ, ಸರಿ ಬಿಡು ರಿಟರ್ನ್ ಹಾಕೋಣ ಅಂತ ಅಂದ್ಕೊಳ್ತೀವಿ. ರಿಟರ್ನ್ ಆಪ್ಷನ್ ಇರುತ್ತೋ ಅಥವಾ ನಮ್ಮ ಸೋಮಾರಿತನೋ ಗೊತ್ತಿಲ್ಲ, ಆ ವಸ್ತು ನಮ್ಮ ವಾರ್ಡ್ರೋಬ್ನಲ್ಲಿ ಕಾಯಂ ಆಸ್ತಿಯಾಗಿ ಉಳಿದ್ಬಿಡುತ್ತೆ. ನಿಮಗೂ ಯಾವತ್ತಾದರೂ ಹೀಗಾಗಿದೆಯಾ? ಜಸ್ಟ್ ಥಿಂಕ್ ಮಾಡಿ, ಜೊತೆಗೆ ಸಂದೇಶವನ್ನು ಸಹ ಕಳಿಸ್ಕೊಡಿ. ಓಕೆ, ಸದ್ಯಕ್ಕೆ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಗಣೇಶ್ ಅವರು ಕುವೈತಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಅಲ್ಲಿಂದ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಲ್ಲ, ತುಂಬ ಖುಷಿಯಾಗುತ್ತೆ. ಶುಭ ಸಂಜೆ ಸರ್, ಎಲ್ಲ ಹಾಡುಗಳು ಸಹ ಸೂಪರ್ ಆಗಿದೆ. ಆನ್ಲೈನ್ ಶಾಪಿಂಗ್ ಮೋಸ ಹೋಗೋದು ತುಂಬ ಸಲ ಆಗುತ್ತೆ. ಅದು ಅವಾಗ ನಾವೇನು ಮಾಡಬೇಕು ಅಂತಂದರೆ, ರಿಟರ್ನ್ ಇದೆಯೋ ಇಲ್ವೋ ಅಂತ ನೋಡಿ ತಗೋಬೇಕಾಗುತ್ತೆ. ಇಲ್ಲ ಅಂತಂದರೆ ನಾವು ಮೋಸ ಹೋಗ್ಬಿಡ್ತೀವಿ. ಇನ್ನು ಟಮ್ಮಿ ಶೇಪರ್ಸ್ ಅಂತ ತರಿಸಿದ್ದೆ, ಆದರೆ ಅದು ಯಾವತ್ತೂ ಸಹ ಶೇಪ್ ಕೊಡಲೇ ಇಲ್ಲ. ರಿಟರ್ನ್ ಮಾಡಬೇಕು ಅಂತಂದರೆ ರಿಟರ್ನ್ ಆಪ್ಷನ್ ಇರಲಿಲ್ಲ ಅಂತ ಪುಷ್ಪ ಶಾನ್ ಭೋಗರ್ ಗದಗಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಜೊತೆಗೆ ಶ್ರೇಯಾ, ಅನನ್ಯ, ಸ್ನೇಹ, ಸೌಮ್ಯ, ಸಹನ, ನಂದಿನಿ ಲೇಔಟಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಗೀತಾ ಮತ್ತು ಕೆರೆಸ್ವಾಮಿ ಅವರು ಸಹ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರಿಗೂ ಅಂತ ಹೇಳ್ತಾ ಈಗ ಸದ್ಯಕ್ಕೆ ನಿಮ್ಮೆಲ್ಲರಿಗೋಸ್ಕರ ಈ ಹಾಡು ಮೂಡಿ ಬರ್ತಾ ಇದೆ. ನವೀನ್ ಸಜ್ಜು ಅವರು ಧ್ವನಿಯಾಗಿರುವಂತಹ ಈ ಒಂದು ಗೀತೆ ಫ್ರಮ್ ಲೂಸಿಯಾ, ಪೂರ್ಣಚಂದ್ರ ತೇಜಸ್ವಿ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಸದಾ ಕೇಳ್ತಾರೆ ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನವಿಲ್ಲು. ನಾನು ನಿಮ್ಮ ರೇನ್ಬೋಗಳೆಯ ಸಚಿನ್ ಬನವಾಸಿ.

ಜಮ ಜಮ ಮಜಾ ಮಜಾ ಖಂಡಿತವಾಗ್ಲೂ ಇರಲೇಬೇಕು, ಯಾಕಂತಂದ್ರೆ ವೀಕೆಂಡ್ ಸಮಯ ಅಲ್ವಾ, ನಾಳೆ ಶನಿವಾರ ಭಾನುವಾರ ಆರಾಮಾಗಿ ಎಂಜಾಯ್ ಮಾಡ್ಬೋದು ಅನ್ನುವಂತಹ ಒಂದು ಚಿಂತೆಯಲ್ಲಿರ್ತೀರಿ ನೀವು. ಈಗ ಸದ್ಯಕ್ಕೆ ನಿಮ್ಮ ಸಂದೇಶಗಳ ಕಡೆಗೆ ನೋಡೋದಾದ್ರೆ, ಸತೀಶ್ ಎನ್ ಎಚ್ ನಗರಕೆರೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಾನು ಆನ್ಲೈನಲ್ಲಿ ಶೂ ಪರ್ಚೇಸ್ ಮಾಡಿದ್ದೆ ಸರ್, ಸ್ವಲ್ಪನೂ ಚೆನ್ನಾಗಿಲ್ಲ, ಮನೇಲಿ ಬಿಸಾಕಿದ್ದೀನಿ ಅಂತ. ಓಕೆ, ಮತ್ತಿನ್ಯಾರು ಸಂದೇಶವನ್ನು ಕಳಿಸಿರುವಂತಹವರು, ಒಳ್ಳೆಯ ಟಾಪಿಕ್ ಸರ್, ಎಲ್ಲರ ಎಕ್ಸ್ಪೀರಿಯನ್ಸ್ ಕೇಳೋದಕ್ಕೆ ತುಂಬ ಚೆನ್ನಾಗಿದೆ. ಸಚಿನ್ ಅವರೇ ಗುಡ್ ಈವ್ನಿಂಗ್. ನಾನು ಯಾವುದೇ ಮಾಡರ್ನ್ ಆ್ಯಪ್ಗಳನ್ನ ಯೂಸ್ ಮಾಡ್ತಾ ಇಲ್ಲ, ಆನ್ಲೈನಲ್ಲಿ ಶಾಪಿಂಗನ್ನು ಅಪ್ಪಿ ತಪ್ಪಿ ಕೂಡ ಮಾಡಲ್ಲ, ನಾವು ಇವೆಲ್ಲವನ್ನು ಬಿಟ್ಟು ಸರ್ವೈವ್ ಆಗಿದ್ದೀವಿ ಅಂತ ಶೈಲಿನಿ ಮುರಳೀಧರ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಆನ್ಲೈನ್ನಿಂದ ನಂಗೆ ತುಂಬಾ ಅನುಕೂಲ ಆಗಿದೆ, ತುಂಬ ಐಟಮ್ಸ್ಗಳನ್ನ ತರಿಸಿದ್ದೀನಿ, ಅಂಗಡಿಗಿಂತ ಬೆಲೆ ಕಡಿಮೆ ಇರುತ್ತೆ ಅಂತ ಜೀವಂತಿ ಶೃಂಗೇರಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಓಕೆ, ಇನ್ನು ಹುವಳಿ ಲಕ್ಷ್ಮೀಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ಆನ್ಲೈನಲ್ಲಿ ಹೆಚ್ಚು ಕಮ್ಮಿ ಎಲ್ಲ ಪರ್ಚೇಸ್ ಮಾಡಿದ್ದೀನಿ, ಸೂಪರ್ ಆಗಿದೆ, ಯಾವುದೇ ಮೋಸ ನನಗಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಬಳಗನೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಾನು ಒಂದು ಶಾಪಿಂಗ್ ಮಾಡಿದ್ದೆ ಸರ್ ಆನ್ಲೈನಲ್ಲಿ, ಒಂದು ಫೋನ್ ತೊಗೊಂಡಿದ್ದೆ, ಆ ಫೋನು ಒಂದು ವರ್ಷ ಆಯಿತು ಅಂತ ಅನಿಸುತ್ತೆ, ಆಮೇಲೆ ಅದರ ಬ್ಯಾಟ್ರಿ ಎಲ್ಲಿ ಹುಡುಕಿದ್ರು ಸಹ ಸಿಗ್ತಾ ಇಲ್ಲ, ಈಗ ಆ ಫೋನ್ ಮೂಲೆಯಲ್ಲಿ ಸೇರಿಬಿಟ್ಟಿದೆ. ಆದ್ದರಿಂದ ಆನ್ಲೈನ್ ಶಾಪಿಂಗ್ ಮಾಡೋದಕ್ಕೆ ಭಯ ಆಗುತ್ತೆ, ಅಂಗಡಿಗೆ ಹೋಗಿ ನೋಡ್ಕೊಂಡು ತಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅನಿತಾ ಗುರುಪ್ರಸಾದ್ ಮೈಸೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಹಾಡುಗಳು ತುಂಬ ಚೆನ್ನಾಗಿದೆ ಅಂತ. ನಾನು ಯೋಗ ಮ್ಯಾಟ್ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೆ, ಬಟ್ ಒನ್ ಟೈಮ್ ಅಷ್ಟೇ ಯೂಸ್ ಮಾಡಿದ್ದು, ಇವಾಗ ಅದು ಎಲ್ಲಿ ಧೂಳು ತಿನ್ಕೊಂಡು ಕೂತಿದೆಯೋ ಖಂಡಿತವಾಗ್ಲೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕಮ್ಮನಹಳ್ಳಿಯಿಂದ ವೀಣಾ ಕರಿಯಪ್ಪ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಎಸ್, ಓಕೆ, ಒಂದು ಇಂಟ್ರೆಸ್ಟಿಂಗ್ ಸೈಕಾಲಜಿ ಪ್ರಕಾರ, ಒಂದು ರಿಸರ್ಚ್ ಪ್ರಕಾರ, ಜನ ಜಾಸ್ತಿ ಆನ್ಲೈನ್ ಶಾಪಿಂಗ್ ಮಾಡೋದು ವೀಕೆಂಡಲ್ಲಿ ಅಂತ ಅಂದ್ಕೊಂಡಿದ್ದೀರಾ? ಖಂಡಿತವಾಗ್ಲೂ ಇಲ್ಲ, ಬುಧವಾರ ಮತ್ತು ಗುರುವಾರ ರಾತ್ರಿ 9-11 ಗಂಟೆಯ ಮಧ್ಯ, ಯಾಕಂತಂದರೆ ಆ ಟೈಮ್ಗೆ ಆಫೀಸ್ ಸ್ಟ್ರೆಸ್ ಪೀಕ್ನಲ್ಲಿರುತ್ತೆ, ಸಾಲೋದಕ್ಕೆ ವೀಕೆಂಡ್ ಇನ್ನು ದೂರ ಇದೆಯಲ್ಲ ಅನ್ನುವಂಥ ಬೇಜಾರಿರುತ್ತೆ. ಆ ಮೂಡ್ ಆಫ್ ಆಗಿರುವಂಥ ಟೈಮ್ನಲ್ಲಿ ನಮಗೆ ಖುಷಿ ಕೊಡುವಂಥದ್ದು ಬರೀ ಆ ಒಂದು ಆ್ಯಡ್ ಟು ಕಾರ್ಟ್ ಅನ್ನುವಂಥ ಒಂದು ಬಟನ್ ಇರುತ್ತಲ್ಲ, ಅದು ಆ ಕಾರ್ಟ್ಗೆ ಎಲ್ಲವನ್ನು ಸಹ ಪ್ರಾಡಕ್ಟನ್ನು ಡಂಪ್ ಮಾಡಿ ಮಾಡಿ ಮಾಡಿ ಒಂದು ರೀತಿಯಾಗಿ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೊಳ್ತಾ ಇರ್ತಾರೆ ಅನ್ನುವಂಥದ್ದು ಒಂದು ರಿಸರ್ಚ್ ಮುಖಾಂತರ ನಮಗೆ ತಿಳಿದು ಬಂದಿರುವಂತಹದ್ದು. ಎಸ್, ಈಗ ಸದ್ಯಕ್ಕೆ ನಿಬೀಶ್ ಮತ್ತು ಚಾರ್ವಿಕ್ ಸಿರೀಶ್ ಅವರು ಸಹ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಕುರುಬರಹಳ್ಳಿಯಿಂದ. ಥ್ಯಾಂಕ್ ಯು ಸೊ ಮಚ್ ತಮ್ಮ ಎಲ್ಲರ ಸಂದೇಶಗಳಿಗೋಸ್ಕರ ಅಂತ ಹೇಳ್ತಾ, ಈಗ ಸದ್ಯಕ್ಕೆ ಗೂಗ್ಲಿ ಚಲನಚಿತ್ರದ ಈ ಒಂದು ಟೈಟಲ್ ಟ್ರ್ಯಾಕ್ ನಿಮಗಾಗಿ, ಮಸ್ತ್ ಮಜಾ ಮಾಡಿ.

0: ಮ್ಯೂಸಿಕಲ್ ಯೂಸ್ ಮ್ಯಾಜಿಕಲ್ ಯೂಸ್ ಎಫ್ ಎಂ ರೇನ್ಬೋನ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ತುಂಬಾ ಸಂದೇಶಗಳು ಬರ್ತಾ ಇದೆ, ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ, ತಮ್ಮ ಅನುಭವಗಳನ್ನ ಹೇಳ್ಕೊಂಡಿದ್ದಾರೆ ಅಂತಂದ್ರೆ, ಜ್ಯೂಸ್ ಮಿಕ್ಸರ್ ಹ್ಯಾಂಡ್ಲಿಂಗ್ ತರಿಸಿದ್ದೆ ಸರ್ ಅಂತ ಶ್ರೀನಾಥ್ ಅವರು ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಸರ್, ನಾನು ಆನ್ಲೈನಲ್ಲಿ ಶೂ ಆರ್ಡರ್ ಮಾಡಿದ್ದೆ, ಆದರೆ ಅದು ಸರಿ ಇರಲಿಲ್ಲ, ವಾಪಸ್ ಕಳಿಸುವಂತಹ ಆಪ್ಷನ್ ಕೂಡ ಇರಲಿಲ್ಲ ಅಂತ ನಾಗರಾಜ್ ಶಶಿಕಲಾ ಯಲಚಿಹಳ್ಳಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಮಸ್ಕಾರ, ನಾನು ಸುಧೀಂದ್ರ ಅಂತ ಮಲ್ಲೇಶ್ವರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದೀನಿ. ನಾನು ಯಾವತ್ತೂ ಆನ್ಲೈನಲ್ಲಿ ಶಾಪಿಂಗ್ ಮಾಡಿಲ್ಲ, ನಾನು ಅಂಗಡಿಗೆ ಹೋಗಿ ನಾನು ಪರ್ಚೇಸ್ ಮಾಡ್ತೀನಿ, ಆನ್ಲೈನ್ ಪರ್ಚೇಸ್ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಸ್, ಖಂಡಿತವಾಗ್ಲೂ, ಥ್ಯಾಂಕ್ ಯು ಸೋ ಮಚ್. ಇನ್ನು ಶಾಂತಾಚಾರ್ ಬಡಿಗೇರ ಕೊಕ್ಕನೂರಿನಿಂದ ಹರಿಹರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ. ಇನ್ನು ಆನ್ಲೈನ್ ಪರ್ಚೇಸಿಂಗ್ ಅನುಕೂಲ ಇದೆ, ಅನಾನುಕೂಲನೂ ಇದೆ, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಸುಧಾ ಬುದ್ಧಿಹಾಳಿಂದ ಸಂದೇಶವನ್ನು ಕಳಿಸಿದ್ರೆ, ಗುಡ್ ಈವ್ನಿಂಗ್ ಸರ್, ಕಾಫಿ ಆಯ್ತಾ? ನಾನು ಕೂಡ ಆನ್ಲೈನಲ್ಲಿ ಬುಕ್ ಮಾಡಿ ಮೋಸ ಹೋಗಿದ್ದೀನಿ, ಗಣಪತಿ ವಿಗ್ರಹ ತರಿಸ್ಕೊಂಡಿದ್ದೆ, ಆದರೆ ಅದು ಮುರಿದೋಗಿತ್ತು ಅಂತ ಶಶಿಕಲಾ ನಾಗರಾಜ್ ಯಲಚಿಹಳ್ಳಿ ಕಡಬ ಹೋಬಳಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇನ್ನು ಆನ್ಲೈನ್ ವಹಿವಾಟಿನಿಂದ ಲಾಭ ಆಗುವಂಥದ್ದು MNC ಕಂಪನಿಗಳಿಗೆ, ಇದರಿಂದ ಹಣ ವಿದೇಶಕ್ಕೆ ಹರಿಯುತ್ತೆ, ನಮ್ಮ ಕಿರಾಣಿ ಅಂಗಡಿಗೆ ನಷ್ಟ ಆಗುತ್ತೆ, ಆದ್ದರಿಂದ ಆನ್ಲೈನ್ ವ್ಯಾಪಾರ ಕಮ್ಮಿ ಮಾಡಬೇಕು ಅಂತ ಚಂದ್ರಶೇಖರ್ ಕುಮಾರ ಪಾರ್ಕ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇನ್ಸ್ಟಾಗ್ರಾಮ್ ಜಾಹೀರಾತು ನೋಡಿ ನನಗೆ ಅಂಗಿ ತರಿಸಿದ್ದೇ ರೀ, ಅದು ಹರಿದೋಗಿತ್ತು, ವಾಪಸ್ ಕಳಿಸೋದಕ್ಕಂಥ ಆಪ್ಷನ್ನು ಇರಲಿಲ್ಲ, ಅದಕ್ಕೆ ಮನೆಗೆ ಇಟ್ಕೊಂಡೀನಿ ಅಂತ ಹೇಳ್ತಿದ್ದಾರೆ. ಸಿದ್ದನಗೌಡ ಎಸ್ ಮುದಿಗೌಡ್ರ ಇನಾಮ ಹೊಂಗಲ ಸವದತ್ತಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಓಕೆ, ಮಹಲಿಂಗಪ್ಪ ಕಳ್ಳಿಬಡ್ಡಿ ಮುದೋಳ ತಾಲೂಕು ರನ್ನಬೆಳಗಲಿಯಿಂದ, ಆನ್ಲೈನ್ ಶಾಪಿಂಗ್ ಒಳ್ಳೆಯದೇ ಆದರೆ ವಸ್ತುಗಳ ಕ್ವಾಲಿಟಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಅದನ್ನು ನೇರವಾಗಿ ಖರೀದಿಸಿದ್ರೆ ತುಂಬ ಒಳ್ಳೆಯದು ಅಂತ. ತಿಪ್ಟೂರಿನಿಂದ ಶೀಲಾ ಮೋಹನ್ ರಾಜ್ ಅವರು ಸಂದೇಶವನ್ನು ಕಳಿಸಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಮ್ಮೆಲ್ಲರಿಗೂ ಅಂತ. ಸ್ನೇಹಿತರೆ, ಇವತ್ತಿನ ಆನ್ಲೈನ್ ಶಾಪಿಂಗ್ ರಿಗ್ರೆಟ್ಸ್ ಹರಟೆ ಸಖತ್ ಮಜವಾಗಿತ್ತು ಅಂತ ಅನ್ಕೊಳ್ತೀನಿ. ನಾನಂತೂ ಎಂಜಾಯ್ ಮಾಡಿದ್ದೀನಿ ಕಾರ್ಯಕ್ರಮದಲ್ಲಿ. ಈಗ ಸದ್ಯಕ್ಕೆ ಕೊನೆಯದಾಗಿ ನನ್ನ ಕಡೆಯಿಂದ ಒಂದು ಸಣ್ಣ ಟಿಪ್ಸ್ ನಿಮಗೆ, ಏನಪ್ಪ ಅಂತಂದರೆ, ಇನ್ಮುಂದೆ ಆನ್ಲೈನಲ್ಲಿ ಏನಾದರೂ ಬೈ ನೌ ಅಂದರೆ ಈಗಲೇ ಖರೀದಿ ಮಾಡಬೇಕು ಅಂತ ಅನಿಸಿದ್ರೆ ತಕ್ಷಣ ಆರ್ಡರ್ ಮಾಡಬೇಡಿ, ಅದನ್ನ ಕಾರ್ಟ್ನಲ್ಲಿ ಒಂದು 24 hours ಅಟ್ಲೀಸ್ಟ್ 24 hours ಅದರಲ್ಲಿ ಇಟ್ಬಿಟ್ಟು ಮೊಬೈಲ್ ಪಕ್ಕಕ್ಕಿಟ್ಟು ಮಲ್ಕೊಂಬಿಡಿ. ಮರುದಿನ ಬೆಳಗ್ಗೆ ಎದ್ದು ನೋಡಿದಾಗ ನಿಮ್ಗೆ ಅನಿಸುತ್ತೆ, ಛೇ ಇದಕ್ಕೆ ಯಾಕೆ ದುಡ್ಡು ಹಾಕಬೇಕಾಗಿತ್ತು, ದುಡ್ಡು ಯಾಕೆ ಹಾಕಬೇಕು ನನಗೆ ಇಷ್ಟೊಂದು ಅಂತ. ನಿಮ್ಮ ದುಡ್ಡು ನಿಮ್ಮ ಜೇಬಲ್ಲೇ ಉಳಿಯುತ್ತೆ, ಏನು ಅವಶ್ಯಕತೆ ಇರುತ್ತೋ ಅದನ್ನು ಮಾತ್ರ ತಗೊಳ್ಳಿ ಅನ್ನುವಂಥ ಒಂದು ಸಣ್ಣ ಟಿಪ್ಸ್ ನನ್ನ ಕಡೆಯಿಂದ. ಸಮಯ ಆಗ್ತಾ ಇದೆ 5:56. ಈಗ ಸದ್ಯಕ್ಕೆ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗ್ತಾ ಇದೆ. ಮತ್ತೆ ಸಿಗ್ತೀನಿ ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ 6:50 ಸನ್ಸೆಟ್ ಸುರವಿ ಕಾರ್ಯಕ್ರಮದಲ್ಲಿ. ಸದಾ ಕೇಳ್ತಾ ಇರಿ ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು.
1: ಕಳ್ಳ ಕಳ್ಳ ಟೀ ಹಚ್ಚಿ ಕಳ್ಳ ಕಳ್ಳ ಲವ್ ಮತ್ತೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27 15 ಲಕ್ಷ ಸಸಿಗಳನ್ನು ನೆಡುವ ಬೃಹತ್ ಹಸಿರು ಅಭಿಯಾನವನ್ನು ಆಯೋಜಿಸಿದ್ದು ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
5: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
4: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
5: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
4: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
5: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
4: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

0: ಕನ್ನಡ ರತ್ನ ಭಂಡಾರ. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕನ್ನಡ ಚಿತ್ರಗೀತೆಗಳ ಸಾಹಿತ್ಯಕ್ಕೆ ಕವಿ ಸಾಹಿತ್ಯದ ಮೆರುಗು ತಂದು ಚಿತ್ರಗೀತೆಗಳು ಕವನಗಳೇ, ಅದು ಒಂದು ವಿಶಿಷ್ಟ ಪ್ರಕಾರದ ಕಾವ್ಯವೇ ಅಂತ ಹೇಳಿದವರು ವಿಜಯನಾರಸಿಂಹ. ಮೂಲತಃ ಮಂಡ್ಯದವರು. ಕುವೆಂಪು, ಪೋತಿ ನರಸಿಂಹಾಚಾರ್, ಗೋಪಾಲಕೃಷ್ಣ ಅಡಿಗರಿಂದ ಪ್ರಭಾವಿತರಾಗಿದ್ದವರು. ಪತ್ರಕರ್ತರಾಗಿದ್ದರು. ಪುಟ್ಟಣ ಕಣಗಾಲ್ ಅವರ ಬಹುತೇಕ ಚಿತ್ರಗಳಿಗೆ ಸಾಹಿತ್ಯ ಒದಗಿಸಿದರು. ಭಕ್ತಿಗೀತೆಗಳ ಆಲ್ಬಂಗಳಿಗೂ ಕೂಡ ಅವರು ಸಾಹಿತ್ಯ ಬರೆದರು. ವಿಜಯನಾರಸಿಂಹ ಅವರ ಗೀತೆಗಳನ್ನು ನಾವು ಕೇಳಿದ್ದೀವಿ. ಅವರ ಧ್ವನಿಯನ್ನ ಕೇಳೋಣ ಇವತ್ತಿನ ರತ್ನ ಭಂಡಾರದಲ್ಲಿ.
1: ಮೈಸೂರಿನ ವಾತಾವರಣ ಇಂಥವರಿಗೂ ಸಂಗೀತ ಮತ್ತು ಸಾಹಿತ್ಯಕ್ಕೆ ಪ್ರೋತ್ಸಾಹದ ಕೇಂದ್ರ. ಬಹಳ ಒಳ್ಳೆ ಸ್ಫೂರ್ತಿ ಉಂಟಾಗುತ್ತೆ. ಸಂಗೀತಗಾರರಂತೂ ನಾವು ಕೇಳಿದ ಆ ಸಂಗೀತಗಾರರು ಆ ಸಂಗೀತ ಸುದ್ದಿ ಇವತ್ತು ಯಾಕೋ ನಶಿಸೋಗಿದೆ ಅಂತ ನಮಗೆ ನಿಜವಾಗಿ ದುಃಖವಾಗುತ್ತೆ. ಸಂಗೀತ ಮತ್ತು ಸಾಹಿತ್ಯದ

0: ಎರಡರ ಒಂದು ಓತಪ್ರೋತವಾದಂಥ ಒಂದು ಸಂಗಮ. ನಾವು ರಂಗಭೂಮಿ, ಅಲ್ಲಿನ ಸಂಗೀತ, ಸಂಗೀತದ ಕ್ಷೇತ್ರ, ಅದಕ್ಕೆ ಅಂದರೆ ನಿಸ್ವಾರ್ಥವಾಗಿ ಕೇವಲ ಮೋಕ್ಷಗಾಮಿಗಳು ಅಂತಲೇ ಹೇಳ್ಬೋದು. ಅಂಥ ಮಹಾಮಹಾ ಸಂಗೀತಗಾರರು ಅವಾಗ ಅಲ್ಲಿ ಹಾಡ್ತಾಯಿದ್ರು, ಅದನ್ನು ನಾವು ಕೇಳಿದ್ವಿ. ನಾಲ್ವಡಿ ಕೃಷ್ಣರಾಜ ಒಡೆಯರಂಥ ಸಂಗೀತ ಪ್ರಿಯರು ಮಹಾರಾಜರಾಗಿ ಸಂಗೀತಗಾರರಿಗೂ ಸಾಹಿತಿಗಳಿಗೂ ಅನೇಕ ದೃಷ್ಟಿಯಿಂದ ಆಗ ಪ್ರೋತ್ಸಾಹ ಕೊಡ್ತಾಯಿದ್ರು. ನಮಗೆ ನಮ್ಮ ಹತ್ತಿರದಲ್ಲೇ ಅಂದರೆ ನಮ್ಮ ಸುತ್ತಮುತ್ತಲ ಅಂದರೆ ನಮ್ಮ ಮನೆ ಹತ್ತಿರದಲ್ಲೇ ಇದ್ದವರು ಅಂತಂದರೆ ಗೋಪಾಲಕೃಷ್ಣ ಅಡಿಗ. ಈ ಎಲ್ಲ ಮಹನೀಯರ ಒಂದು ಸತ್ಸಂಗದಿಂದ ನಾನು ಬರೀತಾನೂ ಇದ್ದೆ, ಸಂಗೀತದಲ್ಲಿ ನನಗೆ ಅಭಿರುಚಿನೂ ಇತ್ತು. ನಮ್ಮ ಅಣ್ಣಂದರು ಕೃಷ್ಣಶಾಸ್ತ್ರಿಗಳು ಮತ್ತು ರಾಮಚಂದ್ರ ಶಾಸ್ತ್ರಿಗಳು ಅಂತ, ಅವರು ಸಿನಿಮಾದಲ್ಲೂ ಪ್ರಸಿದ್ಧರು ಮತ್ತು ನಾಟಕರಂಗದಲ್ಲೂ ಪ್ರಸಿದ್ಧರು. ಅವರ ಒಂದು ಪ್ರೇರಣೆ ಮತ್ತು ಅವರ ಪ್ರೋತ್ಸಾಹದಿಂದ ನನಗೆ ಸಿನಿಮಾ ರಂಗಕ್ಕೆ ನೆಂಟು ಉಂಟಾಯಿತು. ನನಗೆ ಬಹಳ ಅಂದರೆ ಮಡಿವಂಥ ಭಾವನೆ ನನ್ನಲ್ಲಿತ್ತು. ನಾನು ಸಿನಿಮಾಗೆ ಬರೆದ್ರೆ ನನ್ನ ಸಾಹಿತ್ಯ ಕಲುಷಿತವಾಗುತ್ತೆ ಏನೋ ಅನ್ನೋ ಒಂದು ಭಾವನೆಯೂ ಕೂಡ ನನಗಿತ್ತು. ಆದರೆ ನಮ್ಮ ಅಣ್ಣ ರಾಮಚಂದ್ರ ಶಾಸ್ತ್ರಿಗಳವರು ಹೇಳಿದ್ರು, ನೀನು ಸಿನಿಮಾ ರಂಗಕ್ಕೆ ಬಂದು ನೋಡೋದು ನಿನಗೆ ಗೊತ್ತಾಗುತ್ತೆ, ಸುಮ್ಮನೆ ದೂರದ ಬೆಟ್ಟ ನುಣ್ಣಗೆ ನಾವು ಕಾಣೋದಿಲ್ಲ, ಅದು ಹೊನ್ನು ನಮ್ಮ ಸಾಹಿತ್ಯ ಚೆನ್ನ ಭಾವನೆ ಬಿಟ್ಬಿಡೋ ಅಂತಂದ್ಬಿಟ್ಟು ಹೇಳಿ ಸಿನಿಮಾ ರಂಗಕ್ಕೆ ಕರೆಸಿ ನನ್ನ ಕೈಲಿ ಮೊದಲೇದಾಗಿ ಅವರು ಡಬ್ಬಿಂಗ್ ಪಿಕ್ಚರ್ಗೆ ಬರೆಯೋದಕ್ಕೆ ಅವರು ಹೇಳಿಕೊಟ್ರು, ನಾನು ಬರೆದೆ. ಅದಾದಮೇಲೆ ನನಗೆ ಸಾಹಿತ್ಯ ಯಾವ ರೀತಿ ಕಲುಷಿತವಾಗದೇ ಇರೋ ಹಾಗೆ ನಮ್ಮದೇ ಆದ ರೀತಿಯಲ್ಲಿ ಚಿತ್ರರಂಗದಲ್ಲಿ ಒಳ್ಳೆಯ ಸಾಹಿತ್ಯ ಕೊಡೋಕ್ಕೆ ಸಾಧ್ಯ ಅನ್ನೋದನ್ನು ನಾನು ನನ್ನ ಮೊದಲನೇ ಚಿತ್ರದಿಂದ ಕಂಡುಕೊಂಡೆ. ಅದು ನನ್ನ ಮೊದಲನೇ ಚಿತ್ರ ಓಹಿಲೇಶ್ವರ. ಈ ದೇಹದಿಂದ ದೂರನಾದೆ ಅನ್ನೋದು ಮೊದಲೇ ಮನೇಲಿ ಕೂಡ ಹಾಡ್ತಾ ಇದ್ದಂಥ ಆಗಿನ ಕಾಲದ ಒಂದು ಬಹಳ ಒಳ್ಳೆ ಜನಪ್ರಿಯ ಗೀತೆ ಆಯಿತು. ಅಂದಿನಿಂದ ನನ್ನ ಸಾಹಿತ್ಯ ರಂಗದ ಒಂದು ಕೃಷಿ ಚಿತ್ರರಂಗದಲ್ಲೂ ಪ್ರಾರಂಭ ಆಯಿತು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಕೇಳಿದ ಧ್ವನಿ ಖ್ಯಾತ ಚಿತ್ರ ಸಾಹಿತಿ ವಿಜಯ ನಾರಸಿಂಹ ಅವರದು. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಸಮಯ ಆಗ್ತಾ ಇದೆ 6:19. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
2: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾ. ಆದೌ ಮುಖ್ಯ ವಾರ್ತಾಃ. ಗೃಹಮಂತ್ರಿ ಅಮಿತ್ ಶಾಹಃ ಮಾದಕ ದ್ರವ್ಯಾನಾಂ ವಿರುದ್ಧಂ ಸಂಯುಕ್ತ ಸಂಘರ್ಷಸ್ಯ ಆಹ್ವಾನಂ ಕೃತವಾನ್. ತೇನ ಪ್ರತಿಪಾದಿತಂ ಯತ್ ಮಾದಕ ದ್ರವ್ಯಾನಾಂ ವಿಭೀಷಿಕಾ ರಾಷ್ಟ್ರೀಯ ಸುರಕ್ಷಾಯಾಃ ಯೂನಾಂ ಭವಿಷ್ಯಸ್ಯ ಕೃತೆ ಚ ಸಂಕಟಂ ಜನಯತಿ. ಅಯೋಧ್ಯಾಯಾಃ ರಾಮ ಮಂದಿರ ದಾನ ರಾಶಿ ಸ್ಥೇಯ ಪ್ರಕರಣೇ ಅಷ್ಟೌ ಜನಾಃ ನಿಗಡಿತಾಃ. ಪೆಕ್ ಸಿಲಿಕಾ ಸಂಧೌ ಕೃತ್ರಿಮ ಬುದ್ಧಿಮತ್ತಾ ಆಪೂರ್ತಿ ಶೃಂಖಲಾಯೈ ಭಾರತೇನ ಸಹ ಚತುಃತ್ರಿಂಶತ್ ದೇಶಾನಾಂ ಹಸ್ತಾಕ್ಷರಂ ಜಾತಂ. ಮೊಹರಂ ಪರ್ವಣಿ ಪ್ರಧಾನಮಂತ್ರಿಣಾ ಹಜರತ್ ಇಮಾಂ ಹುಸೇನಸ್ಯ ತ್ಯಾಗಾಃ ಸಂಸ್ಮೃತಾಃ. ಅಪಿ ಚ ಕ್ರೀಡಾ ವಾರ್ತಾಸು ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಪ್ರತಿಯೋಗಿತಾಯಾಂ ಭಾರತಸ್ಯ ಯುವಾ ಕ್ರೀಡಕಃ ರೌಂಡ್

0: ಚೌಹಾನಃ ಚೀನಿ ತೈಪೇ ಕ್ರೀಡಕಂ ಚೌ ತಿಯೆನ್ಚೇನ್ ಇತ್ಯಮುಂ ಪರಾಜಿತ್ಯ ಪ್ರಾಗುಪಾಂತ್ಯ ಚಕ್ರಂ ಪ್ರಾವಿಶತ್. ಅಥ ವಾರ್ತಾಃ ವಿಶದೀಕೃತ್ಯ. ಗೃಹಮಂತ್ರಿಣಾ ಅಮಿತ್ ಶಾಹೇನ ಅದ್ಯ ಮಾದಕ ದ್ರವ್ಯಾನಾಂ ವಿರುದ್ಧಂ ಸಂಯುಕ್ತ ಸಂಘರ್ಷಸ್ಯ ಆಹ್ವಾನಂ ವಿಹಿತಂ. ಮಾದಕದ್ರವ್ಯಾನಾಂ ಪ್ರಕೋಪಃ ರಾಷ್ಟ್ರೀಯ ಸುರಕ್ಷಾಯೈ ಸಾಮಾಜಿಕ ಸ್ಥಿರತಾಯೈ ಆರ್ಥಿಕ ಹಿತಾಯ ಯೂನಾಂ ದೇಶಸ್ಯ ಚ ಭವಿಷ್ಯಾಯ ಭಯಂ ಜನಯತಿ. ಸಹ ಆಧ್ಯಾತ್ಮಿಕ ನೇತೃಭ್ಯಃ ಯುವಭ್ಯಃ ಮಾತೃಭ್ಯಃ ಅಸ್ಯ ಸಂಘರ್ಷಸ್ಯ ಕೃತೆ ಏಕಸ್ಮಿನ್ ಮಂಚೆ ಆಗತ್ಯ ಕಾರ್ಯಂ ಕರ್ತುಂ ಚ ಆಗ್ರಹಂ ಅಕರೋತ್. ಶ್ರೀ ಶಾಹಃ ನವದಿಲ್ಲ್ಯಾಂ ನಾರ್ಕೋ ಕೋಆರ್ಡಿನೇಷನ್ ಕೇಂದ್ರಸ್ಯ ದಶಮ ಶೀರ್ಷಸ್ತರೀಯ ಸಭಾಂ ಅಭಿಸಂಬೋಧಯನ್ ಏತಾನಿ ವಕ್ತವ್ಯಾನಿ ಪ್ರಾಯಚ್ಛತ್.
1: आज हमारा देश नार्कोटिक्स के खिलाफ लड़ाई के ऐसे नाजुक मोड़ पर खड़ा है. आने वाले 3 साल तय करने वाले हैं कि नशा हम पर विजय प्राप्त करेगा या हम नशे पर विजय. और मेरा आप सबसे विनम्र आग्रह कि देश के आने वाले 100 वर्ष के भविष्य के लिए ये लड़ाई हमने जीतनी चाहिए, दृढ़ता के साथ जीतनी चाहिए और हमारे संयुक्त प्रयास से जीतनी चाहिए.
0: श्री शाह अवोचत ಯತ್ ಚತುರೋತ್ತರ ದ್ವಿಸಹಸ್ರತಃ ಚತುರ್ದಶಾಧಿಕ ದ್ವಿಸಹಸ್ರ ಪರ್ಯಂತಂ ಅಧಿಕಾರಿಣಃ ಪ್ರಾಯಃ 26 ಲಕ್ಷ ಕಿಲೋಗ್ರಾಂ ಮಿತಂ ಸಂಶ್ಲೇಷಿತ ಮಾದಕ ದ್ರವ್ಯಾಣಿ ಗೃಹೀತವಂತಃ. ತಸ್ಯ ಅಪೇಕ್ಷಯಾ ಚತುರ್ದಶಾಧಿಕ ದ್ವಿಸಹಸ್ರತಃ 26 ಲಕ್ಷ ಪರ್ಯಂತಂ ಗೃಹೀತಾನಿ ಸಂಶ್ಲೇಷಿತ ಮಾದಕ ದ್ರವ್ಯಾಣಿ 8.1 ಮಿಲಿಯನ್ ಕಿಲೋಗ್ರಾಂ ಮಿತಂ ಯಾವತ್ ವರ್ಧಿತಂ. ಸಹ ಅವೋಚತ್ ಯತ್ ಮಾದಕ ದ್ರವ್ಯಾಣಾಂ ವ್ಯಾಪಾರಸ್ಯ ವಿರುದ್ಧಂ ಸರ್ವಕಾರಸ್ಯ ಅಭಿಯಾನಂ ಅವಿರತಂ ಪ್ರಗತಿಂ ಕುರ್ವದಸ್ತಿ ಇತಿ ಅಂಕೈಃ ಜ್ಞಾಯತೆ. ಮಾದಕ ದ್ರವ್ಯಾಣಾಂ ನಿವಾರಣಸ್ಯ ಪ್ರಯತ್ನಾನಾಂ ವಿಷಯೇ ಶ್ರೀ ಶಾಹಃ ಅವೋಚತ್ ಯತ್ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಇತ್ಯನೇನ ಮಾದಕ ದ್ರವ್ಯಾಣಾಂ ಅಪರಾಧ ಸಂಬದ್ಧಾನಾಂ ಸೂಚನಾನಾಂ ಸಮಯೋಚಿತ ಆದಾನ ಪ್ರದಾನಾರ್ಥಂ ಅನೇಕಾನಿ ಆನ್ಲೈನ್ ಪಟಲಾನಿ ವಿಕಸಿತಾನಿ ಸಂತಿ.
1: पहला स्तंभ है एनफोर्समेंट इंटेलिजेंस और ऑपरेशंस. इसका उद्देश्य पूरे नेटवर्क पर लक्षित इंटेलिजेंस लीड कार्रवाई करें और उनके नेटवर्क को नष्ट कर दें. दूसरा है प्रीकर्सर्स एवं सिंथेटिक ड्रग कंट्रोल. उत्पादन स्तर पर ही हमने नशे को रोकने की रणनीति अपनानी पड़ेगी और कैपेसिटी बिल्डिंग कोऑर्डिनेशन और मॉनिटरिंग जो तंत्र को सक्षम बनाने के लिए और आधुनिक बनाने के लिए ये चौथे स्तंभ की रचना की गई है.
0: प्रधानमंत्री नरेंद्र मोदी अद्य अवोचत यत् नशा मुक्त भारत अभियानम जनसहभागित्वेन चालितम जनांदोलनम जातम. मादक द्रव्य मुक्त भारत निर्माणस्य महत्व विषये सामाजिक न्याय सशक्तीकरण राज्य मंत्रिणः बी एल वर्मणः लेखं विनिमय कुर्वन् श्रीमोदी एतत् अवोचत. ಉತ್ತರ ಪ್ರದೇಶ ಆರಕ್ಷಕೇನ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ನ್ಯಾಸಸ್ಯ ದಾನ ರಾಶಿ ಸ್ಥೇಯ ಪ್ರಕರಣೆ ಎಫ್ಐಆರ್ ಇತಿ ಪ್ರಥಮ ಸೂಚನಾ ಪ್ರತಿವೇದನಾಧಾರೇಣ 8 ಜನಾಃ ನಿಗಡಿತಾಃ. ಇದಂ ತಾವತ್ ಪ್ರಾಥಮಿಕಂ ಪ್ರತಿವೇದನಂ ಮುಖ್ಯಮಂತ್ರಿಣಃ ಯೋಗಿ ಆದಿತ್ಯನಾಥಸ್ಯ ನಿರ್ದೇಶನೆ ವಿಶೇಷ ನಿರೀಕ್ಷಣ ದಳಸ್ಯ ಅನುಶಂಸನಾನಂತರಂ ಪಂಜೀಕೃತಮಾಸೀತ್. ಇದಂ ಪ್ರಕರಣಂ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ನ್ಯಾಸೇನ ಪ್ರಾಪ್ತಾನಾಂ ಉಪಹಾರಾಣಾಂ ದಾನಾನಾಂ ಚ ಸ್ಥೇಯ ಸಂಬಂಧಿನಾಂ ಆರೋಪಾಣಾಂ ಪ್ರಕಾಶನಾನಂತರಂ ಸಮ್ಮುಖಮಾಗತಂ. ನ್ಯಾಸಸ್ಯ ಅನುರೋಧೆ ಮುಖ್ಯಮಂತ್ರಿಣಾ ಯೋಗಿ ಆದಿತ್ಯನಾಥೇನ ಏಕಸ್ಯ ಎಸ್ಐಟಿ ದಳಸ್ಯ ಘಟನಸ್ಯ ಆದೇಶಃ ಪ್ರಖ್ಯಾಪಿತಃ. ನ್ಯಾಸೀಯ ಸದಸ್ಯಸ್ಯ ಕೃಷ್ಣಮೋಹನಸ್ಯ ಲಿಖಿತ ಅಭಿಯೋಗಾಧಾರೇಣ ಶ್ರೀರಾಮ ಜನ್ಮಭೂಮಿ ಆರಕ್ಷಕ ಕೇಂದ್ರೆ ಅಯಂ ಅಭಿಯೋಗಃ ಪ್ರವಿಷ್ಟಃ. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೇ ಅಪಿ ಸಮುಪಲಬ್ಧೋ ಭವಿಷ್ಯತಿ. ह्यः वाशिंगटन नगरे आयोजिते द्वितीये पैक्सिलिका शिखर सम्मेलने भारतेन सह अन्यैः चतुस्त्रिंशत् देशैः कृत्रिम बुद्धिमत्ता प्रविधीनां विकासाय विश्वसनीय दृढ़

ಎಸ್ ಕೃಷ್ಣನ್ ಮಹೋದಯೇನ ಅಥ ಚ ಭಾರತೀಯ ಉದ್ಯೋಗ ಕ್ಷೇತ್ರಸ್ಯ ಪ್ರತಿನಿಧಿಭಿಃ ಕೃತಂ. ಅದ್ಯ ದೇಶಸ್ಯ ವಿಭಿನ್ನ ಭಾಗೇಷು ಆಶುರಾ ಎ ಮುಹರ್ರಂ ಪೂರ್ಣ ಶ್ರದ್ಧಯಾ ಗಾಂಭೀರ್ಯೇಣ ಚ ಆಚರ್ಯತೆ. ಅಯಂ ದಿವಸಃ ಪೈಗಂಬರ್ ಮೊಹಮ್ಮದಸ್ಯ ದೌಹಿತ್ರಸ್ಯ ಹಜರತ್ ಇಮಾಂ ಹುಸೈನಸ್ಯ ವೀರಗತಿಂ ಸಂಸ್ಮರತಿ. ಹಜರತ್ ಇಮಾಂ ಹುಸೈನಃ ಕರ್ಬಲಾ ಯುದ್ಧೆ ಸತ್ಯಸ್ಯ ಸದಾಚಾರಸ್ಯ ನ್ಯಾಯಸ್ಯ ಚ ರಕ್ಷಣಾರ್ಥಂ ಸ್ವಪ್ರಾಣಾಹುತಿಂ ಅಯಚ್ಛತ್. ಅಸ್ಮಿನ್ನವಸರೆ ದೇಶೆ ಸ್ಥಾನೆ ಸ್ಥಾನೆ ತಾಜಿಯಾ ಯಾತ್ರಾಃ ನಿಷ್ಕಾಸ್ಯಂತೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಹಜರತ್ ಇಮಾಂ ಹುಸೈನಸ್ಯ ತ್ಯಾಗಂ ಸಂಸ್ಮೃತವಾನ್. ಸಾಮಾಜಿಕ ಅಂತರ್ಜಾಲೀಯ ಮಾಧ್ಯಮೇನ ಪ್ರೇಷಿತೆ ಸಂದೇಶೆ ತೇನೋದೀರಿತಂ ಯತ್ ಹಜರತ್ ಇಮಾಂ ಹುಸೈನಸ್ಯ ಜೀವನಂ ಸತ್ಯಸ್ಯ ನ್ಯಾಯಸ್ಯ ಚ ಪಥಿ ದೃಢತಯಾ ಸ್ಥಾತುಂ ಅದ್ಯಾಪಿ ಜನಾನ್ ಪ್ರೇರಯತಿ. ಅತ್ರಾವಧೇಯಂ ಯತ್ ರಾಷ್ಟ್ರೀಯ ರಾಜಧಾನ್ಯಾಂ ದೆಹಲ್ಯಾಂ ಜಾಮಾ ಮಸ್ಜಿದ್ ನಿಜಾಮುದ್ದೀನ್ ಓಖಲಾ ಮಹರೌಲಿ ಇತ್ಯಾದಿಷು ವಿಭಿನ್ನ ಪ್ರಮುಖ ಸ್ಥಾನೇಷು ಮೊಹರಂ ಯಾತ್ರಾ ಆಯೋಜ್ಯಂತೆ. ಭಾರತಸ್ಯ ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜೈಶಂಕರ ಅಸ್ಯ ಮಾಸಸ್ಯ ಚತುರ್ವಿಂಶತಿ ಪಂಚವಿಂಶತಿ ದಿನಾಂಕಯೋ ದಕ್ಷಿಣ ಕೊರಿಯಾ ದೇಶಸ್ಯ ಅಧಿಕಾರಿಕ ಯಾತ್ರಾಂ ವಿಹಿತವಾನ್. ಸ್ವಯಾತ್ರಾವಧೌ ಡಾಕ್ಟರ್ ಜೈಶಂಕರ ದ್ವಿಪಕ್ಷೀಯ ಸಂಬಂಧಾನ್ ಸುದೃಢೀಕರ್ತುಂ ದಕ್ಷಿಣ ಕೊರಿಯಾಯಾಃ ವಿದೇಶ ಮಂತ್ರಿಣಾ ಚೋ ಹ್ಯೂನ್ ಇತ್ಯನೇನ ಸಹ ವಿಸ್ತೃತಾಂ ಉಚ್ಚಸ್ತರೀಯ ಚರ್ಚಾಂ ವಿಹಿತವಾನ್. ಉಭಾಭ್ಯಾಂ ನೇತೃಭ್ಯಾಂ ಅನೇಕ ಪ್ರಮುಖಾಣಾಂ ಕ್ಷೇತ್ರಾಣಾಂ ಸಹಯೋಗಸ್ಯ ಸಮೀಕ್ಷಾ ಕೃತಾ ಯತ್ರ ವ್ಯಾಪಾರ ನಿವೇಶೌ ವಿತ್ತೀಯ ಸಹಯೋಗಃ ರಕ್ಷಾ ಸುರಕ್ಷಾ ಪ್ರವಿಧಯಃ ನವಾಚಾರಃ ಸಂಸ್ಕೃತಿಃ ಶಿಕ್ಷಾ ತಥಾ ಚ ಪರಸ್ಪರ ಜನಸಂಪರ್ಕಃ ಸಮ್ಮಿಲಿತಾಃ ಸಂತಿ. ತಾಭ್ಯಾಂ ಕ್ಷೇತ್ರೀಯ ವೈಶ್ವಿಕ ಪರಿದೃಶ್ಯಾನಾಂ ವಿಷಯ ಅಪಿ ವಿಚಾರಾಣಾಂ ವಿನಿಮಯೀಕರಣಂ ಕೃತಂ ತಥಾ ಚ ಬಹುಪಕ್ಷೀಯ ಮಂಚೇಷು ಸಹಕಾರ್ಯಂ ವರ್ಧಯಿತುಂ ಉಪಾಯಾನಾಂ ವಿಷಯೆ ಮಂತ್ರಣಾ ಕೃತಾ. ವಿದೇಶ ಮಂತ್ರಾಲಯಾನುಸಾರಂ ದ್ವಾಭ್ಯಾಂ ಮಂತ್ರಿಭ್ಯಾಂ ಭಾರತ ದಕ್ಷಿಣ ಕೊರಿಯಾ ಸಂಬಂಧೇಷು ನೂತನ ಗತಿಶೀಲತಾಯಾಃ ಸ್ವಾಗತಂ ಕೃತಂ. ಸಹೈವ ಭಾರತ ದಕ್ಷಿಣ ಕೊರಿಯಾ ವಿಶೇಷ ರಣನೀತಿಕ ಸಂಧಿಂ ಇತೋಪಿ ಅಗ್ರೆ ನೇತುಂ ಅವಿರತಂ ಸಂಪರ್ಕೆ ಸ್ಥಾತುಂ ಸಹಮತಿಃ ಪ್ರಕಟೀಕೃತಾ. ಭಾರತಸ್ಯ ರೌನಕ್ ಚೌಹಾನೇನ ಅದ್ಯ ಫುಟ್ಲನ್ ನಗರೆ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಪ್ರತಿಯೋಗಿತಾಯಾಂ ಚೀನೀ ತೈಪೆ ಇತ್ಯಸ್ಯ ಪುರುಷ ಏಕಲಸ್ಯ ಕ್ರೀಡಕಂ ಚೌ ತಿಯೇನ್ ಚೇನ್ ಇತ್ಯೇತಂ ಏಕವಿಂಶತಿ ಸಪ್ತದಶ ಷಡ್ವಿಂಶತಿ ಚತುರ್ವಿಂಶತಿ ಅಂಕೈಃ ಪರಾಭೂಯ ಪ್ರಾಗುಪಾಂತ್ಯ ಚಕ್ರೀಯ ದ್ವಂದ್ವೇ ಪದಾರ್ಪಣಂ ಕೃತಂ ಇತಿ ವಾರ್ತಾಃ.

0: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ಇದು ಕನ್ನಡ ಕಾಮನ್ವೆಲ್ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳು. ಸಮಯ 6:30 ನಿಮಿಷ ಅಂದ ತಕ್ಷಣ ನಿಮಗೆಲ್ಲರಿಗೂ ಗೊತ್ತಾಗುತ್ತೆ, ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮ ಅಂತ ಹೇಳಿ. ಇವತ್ತಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಗೆಳೆಯ ಪ್ರಶಾಂತ್. ನಮ್ಮ ಜೀವನದಲ್ಲಿ ಯಾವಾಗಲೂ ಮರೆಯಲಾರದಂತಹ ಕ್ಷಣ ಅಂತಂದ್ರೆ ನಾವು ಹೇಳೋದು ಯಾವ್ದಪ್ಪ ಅಂದ್ರೆ ಸ್ಕೂಲ್ ಮತ್ತು ಕಾಲೇಜ್ ದಿನಗಳು. ಯಾಕೆ ಅಂತಂದ್ರೆ ಅಲ್ಲಿ ಪಾಠ ಆಟ ಜೊತೆಗೆ ಇರುವಂತಹ ಸ್ನೇಹಿತರು. ಒಂದೊಂದ್ಸರಿ ಈ ಒಂದು ಕೆಲಸದ ಒತ್ತಡಗಳಲ್ಲಿ ನಾವೇನಾಗಿರ್ತೀವಿ ಅಂತಂದ್ರೆ ಫ್ರೆಂಡ್ಸ್ ಇಂದ ದೂರ ಆಗೋಗಿರ್ತೀವಿ. ಫ್ರೆಂಡ್ಶಿಪ್ ಗೆ ರೀಸ್ಟಾರ್ಟ್ ಬಟನ್ ಅನ್ನೋದು ಯಾವಾಗ್ಲೂ ಇದ್ದೇ ಇರುತ್ತೆ. ಕೆಲಸ, ಕುಟುಂಬ, ಜವಾಬ್ದಾರಿಗಳು, ಜೀವನದ ಸ್ಪೀಡ್ ನಲ್ಲಿ ಕೆಲವೊಮ್ಮೆ ನಾವು ನಮ್ಮ ಬೆಸ್ಟ್ ಫ್ರೆಂಡ್ಸ್ ಜೊತೆಗಿನ ಕನೆಕ್ಷನ್ ಸೈಲೆಂಟ್ ಆಗೋಗಿರುತ್ತೆ. ಒಂದೊಂದ್ಸರಿ ಒಂದು ಸಿಂಪಲ್ ಮೆಸೇಜ್, ಹೇ ನಿನ್ನ ನೆನಪಾಯ್ತುಕೊಂಡು ನನಗೆ ಅಂದ್ರೆ ಸಾಕು, ಹಳೆ ನೆನಪುಗಳು ಮತ್ತೆ ಮತ್ತೆ ಜೀವಂತ ಆಗುವಂತದ್ದು ಖಂಡಿತ ಸಂಶಯ ಇಲ್ಲ. ನಾವು ಯಾಕೆ ದೂರ ಆಗಿದ್ದೇವೆ ಅನ್ನೋದಕ್ಕಿಂತ ಮತ್ತೆ ಹೇಗೆ ಹತ್ತಿರ ಆಗಬಹುದು ಅನ್ನೋದು ಮುಖ್ಯ. ದೊಡ್ಡ ಎಕ್ಸ್ಪ್ಲನೇಷನ್ ಬೇಡ, ಒಂದು ಕಾಲ್ ಅಥವಾ ಕಾಫಿ ಮೀಟ್ ಕೂಡ ಸಾಕನ್ಸುತ್ತೆ. ಸ್ನೇಹ ಅಂದ್ರೆ ಪ್ರತಿದಿನ ಮಾತಾಡೋದಲ್ಲ, ಮಾತಾಡದಿದ್ರೂ ಮನಸ್ಸಿನಲ್ಲಿ ಜಾಗ ಉಳಿಸ್ಕೊಳ್ಳೋದು ಅದು ತುಂಬಾ ಮುಖ್ಯ. ಅದೇ ಮೊದಲನೇ ಹೆಜ್ಜೆ, ಅದು ನಾವೇ ಇಡಬಹುದಲ್ವಾ?

ಫ್ರೆಂಡ್ಸ್ ಅನ್ನೋದು ಯಾವತ್ತೋ ಒಂದು ಕಾಲ್ ಮತ್ತು ಒಂದು ಸಾವಿರ ನೆನಪುಗಳು, ಒಂಥರ ಲೈಫ್ನ ಜೀವನದ ಒಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಏನಾದರೂ ಇತ್ತು ಅಂತಂದ್ರೆ ಅದು ಸ್ನೇಹಿತರು ಅಂತಾನೆ ಹೇಳ್ಬಹುದು. ಸೋಷಿಯಲ್ ಮೀಡಿಯಾದಲ್ಲಿ ನೂರಾರು ಫಾಲೋವರ್ಸ್ ಇರಬಹುದು, ಆದರೆ ಕಷ್ಟದ ಸಮಯದಲ್ಲಿ ಜೊತೆಗೆ ನಿಲ್ಲೋದು ಕೇವಲ ನಿಜವಾದ ಸ್ನೇಹಿತರು. ಆದ್ರಿಂದ ಈ ವಾರ ಒಂದು ಚೇಂಜ್ ತೆಗೆದುಕೊಳ್ಳಿ. ಬಹಳ ದಿನಗಳಿಂದ ಮಾತನಾಡದ ಒಬ್ಬ ಬೆಸ್ಟ್ ಫ್ರೆಂಡ್ಗೆ ಕಾಲ್ ಮಾಡಿ, ಯಾಕೆಂದ್ರೆ ಜೀವನದಲ್ಲಿ ಕೆಲವು ಸಂಬಂಧಗಳು ಮತ್ತೆ ಮತ್ತೆ ಕನೆಕ್ಟ್ ಆದಾಗ ಮನಸ್ಸು ಕೂಡ ಮತ್ತೆ ಮತ್ತೆ ರೀಚಾರ್ಜ್ ಆಗುತ್ತೆ, ಆರಾಮಾಗಿ ಕೂಲ್ ಆಗಿ ಇರಬಹುದು. ಸ್ನೇಹದ ಕನೆಕ್ಷನ್ ನೆಟ್ವರ್ಕ್ ಬೇಡ, ನೆನಪು ಮತ್ತು ಸಮಯ ಸಾಕು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕ್ ಬಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 6:39:46 ಸೆಕೆಂಡುಗಳು. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು: ತೆರಿಗೆ ಸೋರಿಕೆ ತಡೆಗೆ ವಾಣಿಜ್ಯ ಇಲಾಖೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಅಬಕಾರಿ ಇಲಾಖೆಯಲ್ಲಿ 574 ಸನ್ನದುಗಳನ್ನು ಇ ಹರಾಜು ಹಾಕಲು ನಿರ್ಧಾರ. ರಾಜ್ಯದಲ್ಲಿ 72,000 ಹುದ್ದೆಗಳ ನೇಮಕಾತಿಗೆ ಸರ್ಕಾರ ತೀರ್ಮಾನ, 2 ಅಧಿಕಾರಿಗಳ ನೇಮಕ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ನಾಳೆಯಿಂದ ರಾಜ್ಯ ಪ್ರವಾಸ, ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ ಕೆಂಪೇಗೌಡ ಜಯಂತಿಯಲ್ಲಿ ಭಾಗಿ. ಬಿಡದಿ ಟೌನ್ಶಿಪ್ ವಿರುದ್ಧ ಬಿಜೆಪಿ ಹೋರಾಟ ನಡೆಸಲು ನಿರ್ಧಾರ, ನಾಳೆ ಬೆಂಗಳೂರಿನಲ್ಲಿ ಅಧಿಕೃತ ಘೋಷಣೆ. ಇದೇ 30 ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಮಳೆಯ ಪ್ರಮಾಣ ಏರಿಕೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಯಾವುದೇ ಸರಕು ಸಾಗಣೆ ವಾಹನವು ಅಗತ್ಯ ದಾಖಲೆಗಳಿಲ್ಲದೆ ಚೆಕ್ಪೋಸ್ಟ್ ಅಥವಾ ರಾಜ್ಯದ ಗಡಿಯನ್ನು ದಾಟಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆದ ವಾಣಿಜ್ಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಅಧಿಕಾರಿಗಳು ತೆರಿಗೆ ಸೋರಿಕೆಗೆ ಅವಕಾಶ ನೀಡಬಾರದು. ಪ್ರಾಮಾಣಿಕ ತೆರಿಗೆದಾರರಿಗೆ ಯಾವುದೇ ರೀತಿಯ ತೊಂದರೆ ನೀಡದಂತೆ ಸೂಚನೆ ನೀಡಿದ್ದಾರೆ. ಜಿಎಸ್ಟಿ ಸಂಗ್ರಹದಲ್ಲಿ 9% ಪ್ರಗತಿಯಾಗಿದ್ದು ರಾಜ್ಯ ದೇಶದಲ್ಲೇ 2 ಸ್ಥಾನದಲ್ಲಿದ್ದು ಗುಜರಾತ್, ತಮಿಳುನಾಡು, ಹರಿಯಾಣ ರಾಜ್ಯಗಳಿಗಿಂತ ಹೆಚ್ಚು ಪ್ರಗತಿ ಹೊಂದಿರುವುದು ಸಂತಸ ತಂದಿದೆ ಎಂದು ತಿಳಿಸಿದ್ದಾರೆ. ಬಳಿಕ ನಡೆದ ಅಬಕಾರಿ ಇಲಾಖೆಯ ಪ್ರಗತಿ ಪರಿಶೀಲನೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪರವಾನಗಿ ನವೀಕರಣ ಮೊತ್ತವನ್ನು 2 ಕಂತುಗಳಲ್ಲಿ ಪಾವತಿಸಲು ಅವಕಾಶ ಕಲ್ಪಿಸುವಂತೆ ತಿಳಿಸಿದ್ದಾರೆ. ಹೊಸದಾಗಿ 574 ಸನ್ನದುಗಳನ್ನು ಇ ಹರಾಜು ಹಾಕಲು ನಿರ್ಧರಿಸಲಾಗಿದೆ. ಅಧಿಕಾರಿಗಳು ಸರ್ಕಾರದ ಘನತೆ ಉಳಿಸುವ ವೃತ್ತಿಪರತೆ ಪ್ರದರ್ಶಿಸುವಂತೆ ಸಲಹೆ ನೀಡಿದ ಮುಖ್ಯಮಂತ್ರಿ, ಇಲ್ಲವಾದಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ.

0: ರಾಜ್ಯದಲ್ಲಿ 72,000 ಹುದ್ದೆಗಳ ನೇಮಕಾತಿಗೆ ಸರ್ಕಾರ ಮುಂದಾಗಿದೆ. ಈ ಕುರಿತಂತೆ ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಚುನಾವಣೆ ಪ್ರಣಾಳಿಕೆಯಲ್ಲಿ ಹೇಳಿದಂತೆ ಖಾಲಿ ಇರುವ ಹುದ್ದೆಗಳ ಭರ್ತಿ ಅನೇಕ ಕಾರಣಗಳಿಂದ ವಿಳಂಬವಾಗಿತ್ತು. ಅದರಲ್ಲೂ ಒಳ ಮೀಸಲಾತಿ ದೊಡ್ಡ ಸಮಸ್ಯೆಯಾಗಿತ್ತು. ಇದೀಗ 72,000 ಹುದ್ದೆಗಳ ನೇಮಕ ಸಂಬಂಧ ತೀರ್ಮಾನಿಸಲಾಗಿದ್ದು, ಇಬ್ಬರು ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರೈತರನ್ನು ಒಕ್ಕಲೆಬ್ಬಿಸುವ ವಿಚಾರವೇ ಇಲ್ಲ ಎಂದು ಹೇಳಿದ್ದಾರೆ. ರೈತರನ್ನು ಒಕ್ಕಲೆಬ್ಬಿಸಿ ಟೌನ್ಶಿಪ್ ನಿರ್ಮಾಣ ಮಾಡುವುದರಲ್ಲಿ ಯಾವುದೇ ಅರ್ಥವಿಲ್ಲ ಎಂದು ಹೇಳಿದ್ದಾರೆ. ಬೆಂಗಳೂರಿನ ಮೇಲೆ ಸಂಚಾರ ದಟ್ಟಣೆ ಸೇರಿದಂತೆ ಅನೇಕ ಒತ್ತಡವಿದೆ. ನೈಸ್ ಯೋಜನೆ ಸಂದರ್ಭದಲ್ಲಿ ಬೆಂಗಳೂರು ಸುತ್ತಮುತ್ತ 7 ಟೌನ್ಶಿಪ್ ಮಾಡಬೇಕು ಎಂಬ ಪ್ರಸ್ತಾವನೆ ಇತ್ತು. ಬಿಡದಿ ಟೌನ್ಶಿಪ್ ಆದರೆ ಸಂಚಾರ ದಟ್ಟಣೆ ಸ್ವಲ್ಪ ಸುಧಾರಿಸಬಹುದು ಎಂದು ಉಪಮುಖ್ಯಮಂತ್ರಿ ಆಶಾಭಾವನೆ ವ್ಯಕ್ತಪಡಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದು, ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದಲ್ಲಿ ನಾಡಪ್ರಭು ಕೆಂಪೇಗೌಡ ಅವರ 517ನೇ ಜಯಂತಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಡಿದ್ದು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿರುವ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ 30ನೇ ಸಂಸ್ಥಾಪನಾ ದಿನಾಚರಣೆ ಹಾಗೂ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿಯವರು ಭಾಗವಹಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ವ್ಯವಹಾರಿಕ ಸಂಬಂಧ ಇಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಧರ್ಮಸ್ಥಳದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇತ್ತೀಚೆಗೆ ನಡೆದ ವಿಧಾನ ಪರಿಷತ್ ಚುನಾವಣೆ ವೇಳೆ ಆಗಿರುವ ಅಡ್ಡ ಮತದಾನದಿಂದ ನೋವುಂಟಾಗಿದೆ ಎಂದು ತಿಳಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ರೈತರನ್ನು ಯಾವುದೇ ಕಾರಣಕ್ಕೂ ಒಕ್ಕಲೆಬ್ಬಿಸಲು ಬಿಡುವುದಿಲ್ಲ ಎಂದು ತಿಳಿಸಿದ್ದಾರೆ. ಬಿಡದಿ ಟೌನ್ಶಿಪ್ ವಿರುದ್ದ ಬಿಜೆಪಿ ಹೋರಾಟ ನಡೆಸಲಿದ್ದು, ಈ ಬಗ್ಗೆ ನಾಳೆ ಬೆಂಗಳೂರಿನಲ್ಲಿ ಘೋಷಣೆ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇದೇ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಹೆಚ್ಚಿರುವ ಪ್ರದೇಶಗಳಿಗೆ ಸಂಜೆ ವೇಳೆಯಲ್ಲೂ ಆಟೋ ಟಿಪ್ಪರ್ಗಳನ್ನು ಕಳುಹಿಸುವಂತೆ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ದಕ್ಷಿಣ ನಗರ ಪಾಲಿಕೆ ವ್ಯಾಪ್ತಿಯ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅವರು, ಯಲಚೇನಹಳ್ಳಿ ಪ್ರದೇಶದಲ್ಲಿ ಈಗಾಗಲೇ ಸಂಜೆ ವೇಳೆಯಲ್ಲೂ ಕಸ ಸಂಗ್ರಹಣೆಗೆ ಆಟೋಗಳನ್ನು ನಿಯೋಜಿಸಲಾಗಿದೆ ಎಂದು ಹೇಳಿದ್ದಾರೆ. ಯಲಚೇನಹಳ್ಳಿ ಕೆರೆ ಸಮೀಪದ ಕಸ ವರ್ಗಾವಣೆ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ಅವರು, ಈ ಪ್ರದೇಶದಲ್ಲಿ ರಸ್ತೆ ಬದಿಯಲ್ಲಿ ಕಸ ಬಿಸಾಡುವುದನ್ನು ಪರಿಣಾಮಕಾರಿಯಾಗಿ ತಡೆಯಬೇಕು ಎಂದು ಸೂಚಿಸಿದ್ದಾರೆ. ಕಸದ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರಕಬೇಕಾದರೆ ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಎಂದು ಹೇಳಿದ್ದಾರೆ. ಯಾರಾದರೂ ರಸ್ತೆ ಬದಿಯಲ್ಲಿ ಕಸ ಎಸೆಯುತ್ತಿರುವುದು ಕಂಡುಬಂದರೆ ತಕ್ಷಣ ಪಾಲಿಕೆ ಸಿಬ್ಬಂದಿಗೆ ಮಾಹಿತಿ ನೀಡಬೇಕು. ನಿಯಮ ಉಲ್ಲಂಘಿಸುವವರ ವಿರುದ್ದ ದಂಡ ವಿಧಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ನಾಳೆ ನಡೆಯುವ ಬಿಡಿಎ ಸಸಿ ನೆಡುವ ಕಾರ್ಯಕ್ರಮ ಹಾಗೂ ವಾಕಥಾನ್ನಲ್ಲಿ ಭಾಗವಹಿಸುವ ಸಾರ್ವಜನಿಕರ ಅನುಕೂಲಕ್ಕಾಗಿ ಬಿಎಂಆರ್ಸಿಎಲ್ ವಿಶೇಷ ಮೆಟ್ರೋ ಸೇವೆ ಪ್ರಕಟಿಸಿದೆ. ನಾಳೆ ಬೆಳಗ್ಗೆ 4 ಗಂಟೆಯಿಂದ ನಗರದ ಎಲ್ಲಾ ಮೆಟ್ರೋ ಮಾರ್ಗಗಳಲ್ಲಿ ರೈಲು ಸಂಚಾರ ಆರಂಭವಾಗಲಿದೆ ಎಂದು ತಿಳಿಸಿದೆ. ಈ ಮೆಟ್ರೋ ಸೇವೆಯನ್ನು ಸದುಪಯೋಗಪಡಿಸಿಕೊಳ್ಳುವಲ್ಲಿ ಬಿಎಂಆರ್ಸಿಎಲ್ ಮನವಿ ಮಾಡಿದೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಚಿರಕನಹಳ್ಳಿ ಗ್ರಾಮದ ಹೊರವಲಯದಲ್ಲಿ ಅರಣ್ಯ ಇಲಾಖೆ ಅಳವಡಿಸಿದ್ದ ಬೋನಿನಲ್ಲಿ ಹುಲಿ ಸೆರೆಯಾಗಿದೆ. ಸೆರೆ

ಹೆಣ್ಣು ಹುಲಿ 8-10 ವರ್ಷ ಒದ್ದಾಗಿರಬಹುದು ಎಂದು ಅಂದಾಜಿಸಲಾಗಿದೆ. ಚಿರಕನಹಳ್ಳಿ, ಕುಂದಕೆರೆ, ಕಡಬೂರು ಸೇರಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಹುಲಿ ಸಂಚಾರ ಕಂಡುಬಂದ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಸುರಕ್ಷತೆ ಗಮನದಲ್ಲಿಟ್ಟುಕೊಂಡು ಅರಣ್ಯ ಇಲಾಖೆ ಮುನ್ನೆಚ್ಚರಿಕೆ ಕ್ರಮವಾಗಿ ಬೋನನ್ನು ಅಳವಡಿಸಿತ್ತು. ಆಹಾರ ಅರಸಿ ಬಂದಿದ್ದ ಹುಲಿ ಬೋನಿಗೆ ಬಿದ್ದಿದೆ. ಇದೇ ಭಾನುವಾರ ದೇಶಾದ್ಯಂತ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ ಪಲ್ಸ್ ಪೋಲಿಯೋ ಲಸಿಕೆ ಹಾಕಲು ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು, ಒಟ್ಟು 1,23,545 ಮಕ್ಕಳಿಗೆ ಲಸಿಕೆ ಹಾಕುವ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಜಾಗೃತಿ ಜಾಥಾಗೆ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಚಾಲನೆ ನೀಡಲಿದ್ದಾರೆ. ಜಾಥಾ ಮೂಲಕ ಸಾರ್ವಜನಿಕರಲ್ಲಿ ಪಲ್ಸ್ ಪೋಲಿಯೋ ಕುರಿತು ಅರಿವು ಮೂಡಿಸಲಾಗುವುದು ಎಂದು ಆರ್ಸಿಎಚ್ ಅಧಿಕಾರಿ ಡಾ ಜಂಬಯ್ಯ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 5 ವರ್ಷದೊಳಗಿನ 1,40,677 ಮಕ್ಕಳಿಗೆ ಪೋಲಿಯೋ ಹನಿ ಹಾಕಿಸುವ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಎಚ್ಆರ್ ತಿಮ್ಮಯ್ಯ ತಿಳಿಸಿದ್ದಾರೆ. ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಹಗುರದಿಂದ ಸಾಧಾರಣ ಮಳೆಯಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ 3 ದಿನಗಳ ಕಾಲ ಕೆಲವೆಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ನಿರ್ದೇಶಕ ಡಾ ಸಿಎಸ್ ಪಾಟೀಲ್ ತಿಳಿಸಿದ್ದಾರೆ. ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಹಲವೆಡೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆ ಇದೆ. ಇದೇ 30ರಿಂದ ರಾಜ್ಯದ ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಮಳೆಯ ಪ್ರಮಾಣ ಏರಿಕೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಎಂದು ಮಾಹಿತಿ ನೀಡಲಾಗಿದೆ. ಸಂಕ್ಷಿಪ್ತ ಸುದ್ದಿಗಳು. ಪ್ರವಾಹ ನಿಯಂತ್ರಣ ನಿಧಿಯಡಿ ಕೈಗೊಂಡ ಕಾರ್ಯಗಳು ಹಾಗೂ ಮಹಾನಗರ ಪಾಲಿಕೆ ವಿಜಯಪುರದಿಂದ ಕೈಗೊಂಡ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಬೃಹತ್ ಹಾಗೂ ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ಪರಿಶೀಲಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧೆಡೆಗಳಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆಗೆ ಸಿದ್ಧತೆಗಳು ನಡೆಯುತ್ತಿವೆ. ಜಯಂತಿ ಅಂಗವಾಗಿ ಕೆಂಪೇಗೌಡರ ಮೂಲಸ್ಥಳವಾದ ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮದಿಂದ ಕೆಂಪೇಗೌಡ ಜ್ಯೋತಿ ರಥಯಾತ್ರೆ ಹೊರಡಲು ಕಾರ್ಯಕ್ರಮ ಆಯೋಜಿಸಲಾಗಿದೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ವತಿಯಿಂದ ನಡೆದ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಉದ್ಘಾಟಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತೆರಿಗೆ ಸೋರಿಕೆ ತಡೆಗೆ ವಾಣಿಜ್ಯ ಇಲಾಖೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಅಬಕಾರಿ ಇಲಾಖೆಯಲ್ಲಿ 574 ಸನ್ನದುಗಳನ್ನು ಈ ಹರಾಜು ಹಾಕಲು ನಿರ್ಧಾರ. ರಾಜ್ಯದಲ್ಲಿ 72,000 ಹುದ್ದೆಗಳ ನೇಮಕಾತಿಗೆ ಸರ್ಕಾರ ತೀರ್ಮಾನ, 2 ಅಧಿಕಾರಿಗಳ ನೇಮಕ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆಯಿಂದ ರಾಜ್ಯ ಪ್ರವಾಸ, ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ ಕೆಂಪೇಗೌಡ ಜಯಂತಿಯಲ್ಲಿ ಭಾಗಿ. ಬಿಡದಿ ಟೌನ್ಶಿಪ್ ವಿರುದ್ಧ ಬಿಜೆಪಿ ಹೋರಾಟ ನಡೆಸಲು ನಿರ್ಧಾರ, ನಾಳೆ ಬೆಂಗಳೂರಿನಲ್ಲಿ ಅಧಿಕೃತ ಘೋಷಣೆ. ಇದೇ 30ರಿಂದ ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಮಳೆಯ ಪ್ರಮಾಣ ಏರಿಕೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲ್ ಯುವರ್ಸ್ ಮ್ಯಾಜಿಕಲ್ ಯುವರ್ಸ್ ಎಫ್ಎಂ ರೇನ್ಬೋನ ಕೇಳ್ತಾ ಇದ್ರ ಸ್ನೇಹಿತರೆ, ಸೂರ್ಯ ಮುಳುಗಿ ಆಕಾಶವೆಲ್ಲ ಕೆಂಪಾಗುವಂತಹ ಈ ಒಂದು ಸುಂದರ ಸಂಜೆಗೆ ನಿಮ್ಮನ್ನ ಪ್ರೀತಿಯಿಂದ ಬರ್ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. ಸಂಜೆ 6:45 ಆಗ್ತಾ ಇದೆ ಅಂತಂದ್ರೆ ಪ್ರಪಂಚದ ಅರ್ಧದಷ್ಟು ಜನ ಎಲ್ಲಿದ್ರೂ ಸಹ ತಮ್ಮ ಮನೆಯ ದಾರಿ ಕಡೆ ಮುಖ ಮಾಡಿರ್ತಾರೆ. ದಿನವಿಡೀ ಆಫೀಸ್ನ ಟೆನ್ಷನ್, ಸತತ ಮೀಟಿಂಗ್ಗಳು, ರಸ್ತೆಯ ಟ್ರಾಫಿಕ್, ಹಾರ್ನ್ ಸೌಂಡ್ಗಳು ಇವೆಲ್ಲವನ್ನ ದಾಟ್ಕೊಂಡು ನಾವು ಮನೆಗೆ ಓಡೋದು ಯಾಕೋತಾ? ಆ 4 ಗೋಡೆಗಳ ಮಧ್ಯೆ ನಮಗೆ ನಮಗಾಗಿ ಕಾಯುವಂತಹ ನೆಮ್ಮದಿಯ ಒಂದು ಜಾಗ ಇರುತ್ತೆ. ಅದನ್ನೇ ನಾನು ಹೇಳೋದು ಮನೆಯ ಬೆಸ್ಟ್ ಕಂಫರ್ಟ್ ಕಾರ್ನರ್ ಅನ್ನುವಂಥದ್ದು. ನಮ್ಮದೇ ಆದಂತಹ ಒಂದು ಪ್ರೀತಿಯ ಮೂಲೆ ಅದು. ಎಷ್ಟೇ ದೊಡ್ಡ ಜಗತ್ತನ್ನು ಸುತ್ತಿ ಬಂದರೂ ಸಹ ಸಂಜೆ ಮನೆಗೆ ಬಂದಾಗ ಆ ಒಂದು ಜಾಗದಲ್ಲಿ ಕೂತು ಸಿಗುವಂತಹ ನೆಮ್ಮದಿ ಇದೆಯಲ್ಲ, ಅದನ್ನು ಕೋಟಿ ಕೊಟ್ಟರೂ ಸಹ ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಇಡೀ ದಿನದ ಸುಸ್ತನ್ನು ಮರೆಸುವಂತಹ ಆ ಒಂದು ಕ್ರೇಜಿ ಕಾರ್ನರ್ ಬಗ್ಗೆನೇ ಮಾತಾಡೋಣ. ಅಲ್ಲಿಯವರೆಗೆ ನಿಮ್ಮ ಸಂಜೆಯನ್ನು ಮತ್ತಷ್ಟು ಹಿತವಾಗಿಸೋದಕ್ಕೆ ಒಂದು ಬ್ಯೂಟಿಫುಲ್ ಮೆಲೋಡಿ ಸಾಂಗ್ ನಿಮಗೋಸ್ಕರ ಕಾಯ್ತಾ ಇದೆ. ಒಗ್ಗರಣೆ ಚಲನಚಿತ್ರದ ಗಾಳಿಯ ಮಾತಲಿ ಅನ್ನುವಂತಹ ಗೀತೆ. ರಂಜಿತ್ ಮತ್ತು ವಿಭಾವರಿ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದಾರೆ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ ರಚನೆಯಲ್ಲಿ, ಇಳಿಯರಾಜ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಹಾಡು ಇದೀಗ ನಿಮಗಾಗಿ ಮೂಡಿ ಬರ್ತಾ ಇದೆ.

7:02 ಆಗ್ತಾ ಇದೆ ಸ್ನೇಹಿತರೆ, ಸನ್ಸೆಟ್ ಸುರಭಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಿನ್ನಿಂದಲೇ ಈ ಚಲನಚಿತ್ರದ ಈ ಒಂದು ಗೀತೆ ವಿಜಯ್ ಪ್ರಕಾಶ್, ಚಿನ್ಮಯಿ ಮತ್ತು ಸುಧಾಮ ಅವರು ಧ್ವನಿಯಾಗಿದ್ದರು. ಕವಿರಾಜ್ ಅವರ ಸಾಹಿತ್ಯ ರಚನೆಯಲ್ಲಿ ಮಣೀಶ್ ಶರ್ಮಾ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದಂತಹ ಗೀತ ಇದಾಗಿತ್ತು. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ನಮ್ಮ ಮನೆಯಲ್ಲಿ ನಮಗೆ ನೆಮ್ಮದಿಯನ್ನು ಕೊಡುವಂತಹ ಜಾಗ. ಒಂದು ಜಾಗ ಇರುತ್ತೆ, ಕಂಫರ್ಟ್ ಝೋನ್ ಇರುತ್ತೆ, ಅಲ್ಲೋಗಿ ಕುತ್ಕೊಂಡ್ರೆ ನಿಂತ್ಕೊಂಡ್ರೆ ಅಥವಾ ಜಾಗದಲ್ಲಿದ್ದರೆ ನಮಗೇನೋ ಒಂದು ರೀತಿಯಾದಂತಹ ಖುಷಿ, ಸಂತಸ, ಆನಂದ ಏನು ಬೇಕಾದರೂ ಹೇಳ್ಬೋದು. ಎಸ್ ಹೌದು, ಆ ನಮ್ಮ ಮನೆಯ ಒಂದು ಸ್ಪೆಷಲ್ ಮೂಲೆ ಇದೆಯಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿ. ಅದು ದೊಡ್ಡದೋ ಸಣ್ಣದೋ ಪ್ರತಿಯೊಬ್ಬರ ಮನೆಯಲ್ಲೂ ಅವರಿಗೆ ಆದಂತಹ ಒಂದು ಫೇವ್ರೇಟ್ ಸ್ಪೇಸ್ ಇರುತ್ತೆ. ಕೆಲವರಿಗೆ ಅದು ಮನೆಯ ಬಾಲ್ಕನಿ ಆಗಿರ್ಬೋದು. ಅಲ್ಲಿ ಒಂದು ಸಣ್ಣ ಚೇರ್ ಹಾಕ್ಕೊಂಡು ರಸ್ತೆಯಲ್ಲಿ ಹೋಗಿ ಬರೋಂತಹ ಗಾಡಿಗಳನ್ನು ನೋಡ್ತಾ ಬಿಸಿ ಬಿಸಿ ಫಿಲ್ಟರ್ ಕಾಫಿ ಕುಡಿಯೋದರಲ್ಲಿ ಒಂದು ಸ್ವರ್ಗ ಇರುತ್ತೆ. ಇನ್ನು ಕೆಲವರಿಗೆ ಮನೆಯ ಹಾಲ್ನಲ್ಲಿರುವಂತಹ ಒಂದು ನಿರ್ದಿಷ್ಟವಾದಂತಹ ಸೋಫಾ ಮೂಲೆ, ಅಲ್ಲಿ ಬಂದು ಹೊರ್ಕೊಂಡ್ರೆ ಸಾಕು, ಜಗತ್ತಿನ ಯಾವ ರಾಜನ ಸಿಂಹಾಸನವೂ ಅದಕ್ಕೆ ಸಾಟಿ ಇಲ್ಲ ಅನಿಸ್ಬಿಡುತ್ತೆ. ಹಾಗಾದರೆ ನಿಮ್ಮ ಮನೆಯಲ್ಲಿ ನಿಮಗೆ ನೆಮ್ಮದಿಯನ್ನು ಕೊಡುವಂತಹ ಜಾಗ ಯಾವುದು, ಖುಷಿ ಕೊಡುವಂತಹ ಜಾಗ ಯಾವುದು, ನಮಗೆ ತಿಳಿಸಿ. 9480901013 9480101013 ಈ ನಂಬರ್ಗೆ ನಿಮ್ಮ ಸಂದೇಶವನ್ನು ಕಳಿಸ್ಕೊಡಿ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಶಂಕರ್ ಮಹಾದೇವನ್ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿಯಾಗಿರುವಂತಹ ಗೀತೆ ಮೂಡಿ ಬರ್ತಾ ಇದೆ. ಫ್ರಮ್ ಗಜ ಕೇಸರಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ ರಚನೆಯಲ್ಲಿ ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಸದಾ ಕಾಲ ಕೇಳ್ತಾ ಇರಿ, ಇದು ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನವೆಲು. ನಾನು ನಿಮ್ಮ ರೈನ್ಬೋಗಳಿಯ ಸಚಿನ್ ಬನವಾಸಿ.

ದೃಶ್ಯ ಚಲನಚಿತ್ರದ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. ವಿಜಯಪ್ರಕಾಶ್ ಪೂಜಾ ಮಾನಸಿ ಅವರು ಈ ಒಂದು ಹಾಡಿಗೆ ದನಿಯಾಗಿದ್ರು. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ರಚನೆಯಲ್ಲಿ ಇಳಿಯರಾಜ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದಂತಹ ಗೀತೆ ಇದಾಗಿತ್ತು. ಎಸ್, ಇವತ್ತು ನಾವು ಮಾತಾಡ್ತಾ ಇದ್ವಿ ನಮ್ಮ ಮನೆಯಲ್ಲಿ ನಮಗೆ ನೆಮ್ಮದಿಯನ್ನು ಕೊಡುವಂತಹ, ಖುಷಿಯನ್ನು ಕೊಡುವಂತಹ ಜಾಗ ಯಾವುದು ಅಂತ. ಅದಕ್ಕೆ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಅನಂತಮೂರ್ತಿಯವರು ಶೃಂಗೇರಿಯಿಂದ. ನನಗೆ ನಮ್ಮ ಮನೆಯಲ್ಲಿ ನೆಮ್ಮದಿ ಕೊಡುವಂತಹ ಜಾಗ ಅಂತ ಅಂದರೆ ಅದು ದೇವರ ಮನೆ ಅಂತ. ಹೌದು, ತುಂಬ ಜನಕ್ಕೆ ನೆಮ್ಮದಿಯನ್ನು ಕೊಡುವಂತಹ ಜಾಗ ಅದು. ತಮ್ಮ ಕಷ್ಟ ನಷ್ಟ ಕಷ್ಟಗಳನ್ನೆಲ್ಲವನ್ನು ಸಹ ದೇವರ ಮುಂದೆ ಇಟ್ಟು ದೇವರ ಮೇಲೆ ಭಾರ ಹಾಕೋದು ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಆಗಬಹುದು. ಅಥವಾ ಮನಸ್ಸಿನ ನೆಮ್ಮದಿಗೆ ದೇವರ ಮನೆಯಲ್ಲಿ ಕೂರುವಂಥದ್ದಾಗಿರ್ಬೋದು, ಕೆಲವರಿಗೆ ಪೂಜೆ ಮಾಡುವಂತಹದ್ದು ಅಥವಾ ಧ್ಯಾನ ಮಾಡುವಂತಹದ್ದು, ಇವೆಲ್ಲವೂ ಸಹ ತುಂಬ ಖುಷಿ ಕೊಡುತ್ತೆ. ದೇವರ ಮನೆ ತುಂಬ ಜನಕ್ಕೆ ಫೇವ್ರೇಟ್ ಆಗಿರುತ್ತೆ. ಇನ್ನು ಕೆಲವರು ಇರ್ತಾರೆ ರೂಮ್ನ ಕಿಟಕಿ ಪಕ್ಕ ಕೂತು ಆಕಾಶ ನೋಡ್ತಾ ಹೆಡ್ಫೋನ್ ಸಿಕ್ಕಿಸ್ಕೊಂಡು ತಮಗಿಷ್ಟವಾದಂಥ ಹಾಡು ಕೇಳ್ತಾ ಮೌನವಾಗಿ ಕಾಲ ಕಳೀತಾ ಇರ್ತಾರೆ. ಆ ಜಾಗ ಇದೆಯಲ್ಲ, ಅದು ನಮ್ಮನ್ನು ನಾವಾಗಿ ಇರೋದಕ್ಕೆ ಬಿಡೋದಿಲ್ಲ. ಅಲ್ಲಿ ಯಾವುದೇ ತರಹದ ಮಾಸ್ಕ್ ಹಾಕ್ಕೊಳ್ಬೇಕಾಗಿಲ್ಲ, ಬಾಸ್ ಬೈದಿದ್ದನ್ನು ಅಥವಾ ಲೈಫ್ನ ಸ್ಟ್ರೆಸ್ಸನ್ನು ಯೋಚನೆ ಮಾಡಬೇಕಾಗಿಲ್ಲ. ಅದು ಕೇವಲ ನಮ್ಮದೇ ಪ್ರಪಂಚ ಆಗಿರುತ್ತೆ. ನಿಮ್ಮ ಮನೆಯ ಆ ಒಂದು ಮೂಲೆ ಈಗ ನಿಮಗೆ ನೆನಪಾಗ್ತಾ ಇದೆ ಅಲ್ವಾ? ಎಸ್, ಹೌದು. ಸಂಜೆಯ ಹಿತವಾದಂತಹ ಪಯಣ ಇದೇ ರೀತಿ ಮುಂದುವರಿತಾ ಇದೆ. ಈಗ ಸದ್ಯಕ್ಕೆ ನಿಮಗಾಗಿ ಒಂದು ಹಾಡು ಮೂಡಿ ಬರ್ತಾ ಇದೆ. ಟಿಪ್ಪು ಹೃದಯನಿಯಾಗಿರುವಂತಹ ಹನಿ ಹನಿ ಅನ್ನುವಂತಹ ಗೀತೆ ಫ್ರಮ್ ಅಜಿತ್ ಮಹೇಶ್ ಬಾಬು ಅವರ ಸಾಹಿತ್ಯ ರಚನೆಯಲ್ಲಿ, ಯುವನ್ ಶಂಕರ್ ರಾಜ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಹಾಡು ಇದೀಗ ನಿಮಗಾಗಿ ಮೂಡಿ ಬರ್ತಾ ಇದೆ.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜಾತಿಗಾತೀನಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.

ಮ್ಯೂಸಿಕಲ್ ಯೂಸ್ ಮ್ಯಾಜಿಕಲ್ ಯೂಸ್ ಎಫ್ ಎಂ ರೇನ್ಬೋನ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:25. ಎಸ್ ಸದ್ಯಕ್ಕೆ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ನಂಜುಂಡಸ್ವಾಮಿ ಯಶವಂತಪುರ ಇಂದ, ಬೆಂಗಳೂರಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಮ್ಮ ಮನಸ್ಸಿಗೆ ತುಂಬ ಖುಷಿ ಕೊಡುವಂತಹ ಒಂದು ಜಾಗ ಅಂತಂದರೆ ನಮ್ಮ ಮನೆಯಲ್ಲಿರುವಂತಹ ಕಿಚನ್. ಯಾಕೆಂತಂದರೆ ನಾನು ತುಂಬ ಅಡುಗೆಗಳನ್ನು ಅಲ್ಲಿ ಕಲ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಸಹ ತಮ್ಮದೇ ಆದಂತಹ ಒಂದು ಜಾಗ ಇರುತ್ತೆ ಮನೆಯಲ್ಲಿ. ಆ ಮನೆಯಲ್ಲಿ ಆ ಜಾಗದಲ್ಲಿ ಕೂತ್ರೆ ಒಂದು ರೀತಿಯಾದಂತಹ ಮನಃಶಾಂತಿ ಸಿಗುತ್ತೆ. ಆ ಒಂದು ಜಾಗ ತುಂಬಾ ಖುಷಿ ಕೊಡುತ್ತೆ. ಎಸ್, ಮತ್ತೆ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ರಾಮಚಂದ್ರಪ್ಪ ಮತ್ತು ರೇಣುಕಾ ಅವರು ಕುರುಬರಹಳ್ಳಿಯಿಂದ. ಕಾರ್ಯಕ್ರಮವನ್ನು ಮೆಚ್ಚಿ ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರಿಗೂ ಅಂತ ಹೇಳ್ತಾ, ಸ್ನೇಹಿತರೆ ಕೊನೆಯದಾಗಿ ಒಂದು ಮಾತು ಅನ್ಸುತ್ತೆ. ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ಸಹ ಮೆಂಟಲ್ ಹೆಲ್ತ್, ಮೈಂಡ್ಫುಲ್ನೆಸ್, ಥೆರಪಿ ಅಂತೆಲ್ಲ ದೊಡ್ಡ ದೊಡ್ಡ ಪದಗಳನ್ನೆಲ್ಲ ಬಳಸ್ತಾ ಇದ್ದೀವಿ. ಆದರೆ ನಿಜವಾದಂತಹ ಥೆರಪಿ ಇರೋದು ಹೊರಗಡೆ ಅಲ್ಲ, ಅದು ನಮ್ಮ ಮನೆಯ ಆ ನೆಚ್ಚಿನ ಮೂಲೆಯಲ್ಲಿ. ಇಡೀ ದಿನದ ಯುದ್ಧ ಮುಗಿಸಿ ಬಂದಾಗ ಕೇವಲ 10 ನಿಮಿಷ ಜಾಗದಲ್ಲಿ ಕಣ್ಣು ಮುಚ್ಚಿ ಕೂತ್ರೆ ನಮ್ಮ ಮೈಂಡ್ ರೀಚಾರ್ಜ್ ಆಗುತ್ತೆ. ಹಾಗಾಗಿ ಇವತ್ತು ಮನೆಗೆ ಹೋದ ತಕ್ಷಣ ಮೊಬೈಲ್ನ ಒಂದು 5 ನಿಮಿಷ ಪಕ್ಕಕ್ಕೆ ಇಟ್ಬಿಟ್ಟು ಆ ನಿಮ್ಮ ಮೆಚ್ಚಿನ ಆ ಜಾಗದಲ್ಲಿ ಕೂತು ರಿಲ್ಯಾಕ್ಸ್ ಆಗಿ ಆ ಜಾಗಕ್ಕೆ ಒಂದು ಥ್ಯಾಂಕ್ಸ್ ಅಂತ ಹೇಳಿ. ಸ್ನೇಹಿತರೆ, ಸಮಯ ಆಗ್ತಾ ಇದೆ 7:25. ಈಗ ಸದ್ಯಕ್ಕೆ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಿದಂತಹ ಎಲ್ಲ ಹಾಡುಗಳು ಸಹ ತಮಗೆ ಇಷ್ಟವಾಗಿದೆ, ಜೊತೆಗೆ ಮಾತಾಡಿದಂತಹ ವಿಚಾರವೂ ಸಹ ತಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ, ಈಗ ಸದ್ಯಕ್ಕೆ ಇವತ್ತಿನ ಕಾರ್ಯಕ್ರಮದ ಕೊನೆಯ ಹಾಡಾಗಿ ಮೂಡಿ ಬರ್ತಾ ಇದೆ ರಕ್ಷಿತಾ ಸುರೇಶ್ ಮತ್ತು ವಿಜಯಪ್ರಕಾಶ್ ಅವರ ದನಿಯಾಗಿರುವಂತಹ ಎಪಿ ಅರ್ಜುನ್ ಅವರ ಸಾಹಿತ್ಯ ರಚನೆಯಲ್ಲಿ, ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆಯಲ್ಲಿ, ಉಪಾಧ್ಯಕ್ಷ ಚಲನಚಿತ್ರದ ಈ ಹಾಡು ನಿಮಗಾಗಿ. ಸದಾ ಕೇಳ್ತಾರೆ ಇದು ಆಕಾಶವಾಣಿ ಎಫ್ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು? ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.
3: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:34:47. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು: ಮಾದಕ ವಸ್ತು ಪಿಡುಗಿನ ವಿರುದ್ಧದ ಅಭಿಯಾನಕ್ಕೆ ಒಗ್ಗಟ್ಟಾಗಿ ಕೈಜೋಡಿಸುವಂತೆ ನಾಗರಿಕರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆ. ನಾಳೆಯಿಂದ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಕರ್ನಾಟಕ ಪ್ರವಾಸ, ಬೆಂಗಳೂರಿನ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ವೆನಿಜುವೆಲಾ ಭೀಕರ ಭೂಕಂಪ, ಮೃತರ ಸಂಖ್ಯೆ 589ಕ್ಕೆ ಏರಿಕೆ, ಸಂಕಷ್ಟಕ್ಕೆ ಭಾರತ ಸ್ಪಂದನೆ, ಅಗತ್ಯ ಪರಿಹಾರ ಸಾಮಗ್ರಿ ರವಾನೆ. ಯುಎಸ್ ಓಪನ್ ಬ್ಯಾಡ್ಮಿಂಟನ್, ಭಾರತದ 5 ಕ್ರೀಡಾಪಟುಗಳು ಕ್ವಾರ್ಟರ್ ಫೈನಲ್ಸ್ಗೆ ಪ್ರವೇಶ. ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಚಾಂಪಿಯನ್ಶಿಪ್, 7 ಚಿನ್ನ ಸೇರಿ 24 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಭಾರತಕ್ಕೆ ಅಗ್ರಸ್ಥಾನ. ವಾರ್ತೆಗಳ ವಿವರ: ಮಾದಕ ವಸ್ತುಗಳ ಪಿಡುಗು ರಾಷ್ಟೀಯ ಭದ್ರತೆ ಮತ್ತು ಯುವ ಪೀಳಿಗೆಯ ಭವಿಷ್ಯಕ್ಕೆ ದೊಡ್ಡ ಭೀತಿಯಾಗಿದ್ದು, ಇದರ ವಿರುದ್ಧದ ಅಭಿಯಾನಕ್ಕೆ ಎಲ್ಲರೂ ಕೈಜೋಡಿಸಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದ ನಾರ್ಕೋ ಕೋಆರ್ಡಿನೇಷನ್ ಸೆಂಟರ್ ಎನ್ಕಾರ್ಡ್ 10 ಉನ್ನತ ಮಟ್ಟದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, 2004ರಿಂದ 2014ರ ಅವಧಿಯಲ್ಲಿ 26 ಲಕ್ಷ ಕೆಜಿ ಇದ್ದ ಸಿಂಥೆಟಿಕ್ ಮಾದಕ ವಸ್ತುಗಳ ಜಪ್ತಿ ಪ್ರಮಾಣವು 2014ರಿಂದ 2026ರ ಅವಧಿಯಲ್ಲಿ 1,18,00,000 ಕೆಜಿಗೆ ಏರಿಕೆಯಾಗಿದೆ. ಇದು ಮಾದಕ ವಸ್ತು ಜಾಲದ ವಿರುದ್ಧ ಸರ್ಕಾರದ ಕಟ್ಟುನಿಟ್ಟಿನ ಕ್ರಮಕ್ಕೆ ಸಾಕ್ಷಿಯಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಮಾದಕ ವಸ್ತುಗಳ ಬೇಡಿಕೆ ಹಾಗೂ ಪೂರೈಕೆ ಕಡಿತ ಮತ್ತು ಪುನರ್ವಸತಿಗೆ ಒತ್ತು ನೀಡುವ ಮಾದಕ ವಸ್ತು ನಿಯಂತ್ರಣ ದೃಷ್ಟಿಕೋನ ಪತ್ರ 2026-2029 ಬಿಡುಗಡೆ ಮಾಡಿದರು. ಇದರ ಜೊತೆಗೆ ಸುಮಾರು 6,000 ಕೋಟಿ ರೂಪಾಯಿ ಮೌಲ್ಯದ 2,09,500 ಕೆಜಿಗೂ ಅಧಿಕ ಮಾದಕ ವಸ್ತುಗಳನ್ನು ನಾಶಪಡಿಸುವ ಮಾದಕ ವಸ್ತು ವಿಲೇವಾರಿ ಪಾಕ್ಷಿಕಕ್ಕೂ ಚಾಲನೆ ನೀಡಿದ ಗೃಹ ಸಚಿವರು, ಈ ಕ್ರಮವು ಮಾದಕ ವಸ್ತು ಜಾಲಗಳಿಗೆ ದೃಢ ಸಂದೇಶ ರವಾನಿಸಲಿದೆ ಎಂದರು. ನಶೆ ಮುಕ್ತ ಭಾರತ ಅಭಿಯಾನ ಸಾರ್ವಜನಿಕರ ಸಹಭಾಗಿತ್ವದೊಂದಿಗೆ ಒಂದು ಸಾಮೂಹಿಕ ಚಳುವಳಿಯಾಗಿ ಹೊರಹೊಮ್ಮಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ರಾಜ್ಯ ಸಚಿವ ಬಿಎಸ್ ವರ್ಮಾ ಅವರ ಲೇಖನವೊಂದನ್ನು ಹಂಚಿಕೊಂಡಿರುವ ಪ್ರಧಾನಿ, ಮಾದಕ ವಸ್ತು ಮುಕ್ತ ಭಾರತ ಮತ್ತು ವಿಕಸಿತ ಭಾರತವನ್ನು ನಿರ್ಮಿಸುವ ಈ ಆಂದೋಲನದಲ್ಲಿ ಪ್ರತಿಯೊಬ್ಬ ನಾಗರಿಕನು ಕೈಜೋಡಿಸಬೇಕು ಎಂದು ಕರೆ ನೀಡಿದ್ದಾರೆ.

0: ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ನಾಳೆಯಿಂದ 2 ದಿನಗಳ ಕಾಲ ಕರ್ನಾಟಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಈ ಪ್ರವಾಸದ ಅಂಗವಾಗಿ ಉಪರಾಷ್ಟ್ರಪತಿಯವರು ನಾಳೆ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿರುವ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಡಿದ್ದು ಬೆಂಗಳೂರಿನಲ್ಲಿ ನಡೆಯಲಿರುವ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟ್ರಪತಿ ಭಾಗವಹಿಸಲಿದ್ದಾರೆ. ಈ ಸಮಾವೇಶವನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ವೆನೆಜುವೆಲಾದಲ್ಲಿ ಸಂಭವಿಸಿದ 2 ಪ್ರಬಲ ಭೂಕಂಪಗಳಲ್ಲಿ ಮೃತಪಟ್ಟವರ ಸಂಖ್ಯೆ 589ಕ್ಕೆ ಏರಿಕೆಯಾಗಿದ್ದು ಸುಮಾರು 3,000ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ರಾಜಧಾನಿ ಕ್ಯಾರಕಾಸ್ ಮತ್ತು ಹತ್ತಿರದ ಕರಾವಳಿ ನಗರವಾದ ಲಾ ಗ್ವೈರಾದಲ್ಲಿ ಕುಸಿದು ಬಿದ್ದಿರುವ ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಜನರನ್ನು ರಕ್ಷಿಸಲು ರಕ್ಷಣಾ ಸಿಬ್ಬಂದಿ ತೀವ್ರ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಮೊದಲು ರಿಕ್ಟರ್ ಮಾಪಕದಲ್ಲಿ 7.2 ತೀವ್ರತೆಯ ಭೂಕಂಪ ಸಂಭವಿಸಿದ್ದು ಅದರ ಬೆನ್ನಲ್ಲೇ ಸೆಕೆಂಡುಗಳ ಅಂತರದ ಮತ್ತಷ್ಟು ಪ್ರಬಲವಾದ 7.5 ತೀವ್ರತೆಯ ಭೂಕಂಪ ಸಂಭವಿಸಿದೆ. ಇವೆರಡೂ ಭೂಕಂಪನಗಳು ಭೂಮಿಯ ಮೇಲ್ಮೈಗೆ ಹತ್ತಿರದಲ್ಲೇ ಸಂಭವಿಸಿರುವುದರಿಂದ ವಿನಾಶದ ತೀವ್ರತೆ ಹೆಚ್ಚಾಗಿದೆ. ಪರಿಸ್ಥಿತಿಯನ್ನು ಎದುರಿಸಲು ದೇಶದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರಾಡ್ರಿಗಸ್ ಅವರು ತುರ್ತು ಪರಿಸ್ಥಿತಿ ಘೋಷಿಸಿದ್ದಾರೆ. ವಿಶ್ವದ ಹಲವು ದೇಶಗಳು ವೆನೆಜುವೆಲಾದ ರಕ್ಷಣಾ ಕಾರ್ಯಕ್ಕೆ ನೆರವು ನೀಡುವುದಾಗಿ ಘೋಷಿಸಿವೆ. ಭಾರತ ಸರ್ಕಾರ ಕೂಡ ಆಪರೇಷನ್ ಆಮಿಸ್ಟಾಡ್ ಮೂಲಕ ನೆರವು ನೀಡಲು ಮುಂದಾಗಿದೆ. ಈ ಕಾರ್ಯಾಚರಣೆಯಡಿಯಲ್ಲಿ ಭಾರತೀಯ ವಾಯುಸೇನೆಯ 2 ಎಂಸಿಸಿ C-17 ವಿಮಾನಗಳು ಅಗತ್ಯ ಪರಿಹಾರ ಸಾಮಗ್ರಿಗಳೊಂದಿಗೆ ಇಂದು ವೆನೆಜುವೆಲಾಕ್ಕೆ ಪ್ರಯಾಣ ಬೆಳೆಸಿವೆ. ಈ ತುರ್ತು ನೆರವು ಕಾರ್ಯಾಚರಣೆಯು ಭಾರತೀಯ ಸೇನೆಯ ತಾತ್ಕಾಲಿಕ ಆಸ್ಪತ್ರೆ ಘಟಕ ಮತ್ತು 2 ಭೀಷ್ಮ ಕ್ಯೂಬ್ಸ್ ಒಳಗೊಂಡಂತೆ 35 ಟನ್ಗೂ ಹೆಚ್ಚು ಪರಿಹಾರ ಸಾಮಗ್ರಿಗಳು, ಔಷಧಗಳು ಹಾಗೂ ವೈದ್ಯಕೀಯ ಉಪಕರಣಗಳನ್ನು ಒಳಗೊಂಡಿದೆ. ಕಷ್ಟದ ಸಮಯದಲ್ಲಿ ಭಾರತವು ತೋರಿರುವ ಸಹಾಯ ಹಸ್ತಕ್ಕೆ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರಾಡ್ರಿಗಸ್ ಕೃತಜ್ಞತೆ ಸಲ್ಲಿಸಿದ್ದಾರೆ. ದುರಂತದ ಬಗ್ಗೆ ಸಂತಾಪ ಸೂಚಿಸಿ ಪರಿಹಾರ ಕಾರ್ಯಗಳಿಗೆ ಅಗತ್ಯವಿರುವ ಎಲ್ಲಾ ಬೆಂಬಲವನ್ನು ನೀಡಲು ಭಾರತ ಸಿದ್ದವಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದ ಸಂದೇಶವನ್ನು ಉಲ್ಲೇಖಿಸಿರುವ ಅಧ್ಯಕ್ಷರು ಅಂತಾರಾಷ್ಟೀಯ ಮಟ್ಟದಲ್ಲಿ ವ್ಯಕ್ತವಾಗುತ್ತಿರುವ ಬೆಂಬಲವನ್ನು ಶ್ಲಾಘಿಸಿದ್ದಾರೆ ಹಾಗೂ ಭಾರತದ ಈ ಸಹೋದರತ್ವದ ಮನೋಭಾವಕ್ಕೆ ವೆನೆಜುವೆಲಾ ಪರವಾಗಿ ಧನ್ಯವಾದ ಅರ್ಪಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಮತ್ತು ಜಪಾನ್ ನಡುವಿನ 16ನೇ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಲು ಜಪಾನ್ ಪ್ರಧಾನಮಂತ್ರಿ ಸುನಾಯೆ ತಕೈಚಿ ಅವರು ಜುಲೈ 1-3 ನವದೆಹಲಿಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಈ ಶೃಂಗಸಭೆಯು ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸಲು ಹಾಗೂ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಲು ಉತ್ತಮ ಅವಕಾಶವನ್ನು ಕಲ್ಪಿಸಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಸಾರ್ವಜನಿಕ ಆರೋಗ್ಯ ಮತ್ತು ಗ್ರಾಹಕರ ಸುರಕ್ಷತೆಯನ್ನು ಕಾಯ್ದುಕೊಳ್ಳುವ ಜೊತೆಯಲ್ಲೇ ಉದ್ಯಮ ಸ್ನೇಹಿ ವಾತಾವರಣವನ್ನು ಉತ್ತೇಜಿಸಲು ಕೇಂದ್ರ ಸರ್ಕಾರವು ಆರೋಗ್ಯ ಕ್ಷೇತ್ರದಲ್ಲಿ ಜನ ವಿಶ್ವಾಸ ಕಾಯ್ದೆ ಸುಧಾರಣೆಗಳನ್ನು ಜಾರಿಗೆ ತಂದಿದೆ. ಇದರ ಅಡಿಯಲ್ಲಿ ಔಷಧಗಳು ಮತ್ತು ಸೌಂದರ್ಯವರ್ಧಕಗಳ ಕಾಯ್ದೆ 1940 ಹಾಗೂ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006 ಅನ್ವಯ ಬರುವ ಸಣ್ಣ ಪುಟ್ಟ ಅಪರಾಧಗಳನ್ನು ತರ್ಕಬದ್ದಗೊಳಿಸಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಸುಧಾರಣೆಗಳ ಭಾಗವಾಗಿ ಜಾಹೀರಾತುಗಳಿಗಾಗಿ ಸರ್ಕಾರಿ ವಿಶ್ಲೇಷಕರ ವರದಿ ಬಳಸುವುದಕ್ಕೆ ವಿಧಿಸಲಾಗುತ್ತಿದ್ದ ದಂಡದ ನಿಬಂಧನೆಯನ್ನು ಕೈಬಿಡಲಾಗಿದೆ. ಕೃತಕ ಬುದ್ದಿಮತ್ತೆ, ಪರಮಾಣು, ಬಾಹ್ಯಾಕಾಶ ಮತ್ತು ಕ್ವಾಂಟಮ್ ತಂತ್ರಜ್ಞಾನಗಳು ಭವಿಷ್ಯದ ಪ್ರಗತಿ ಹಾಗೂ ಜಾಗತಿಕ ಸ್ಪರ್ಧಾತ್ಮಕತೆಯನ್ನು ನಿರ್ಧರಿಸಲಿವೆ ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಮಾಧ್ಯಮ ಸಂವಾದದಲ್ಲಿ ಮಾತನಾಡಿದ ಅವರು, ಮುಂಚೂಣಿ ತಂತ್ರಜ್ಞಾನಗಳಲ್ಲಿ ಭಾರತವು ಪ್ರಮುಖ ಶಕ್ತಿಯಾಗಿ ಹೊರಹೊಮ್ಮುತ್ತಿದೆ ಎಂದರು. ಲಂಡನ್ನಲ್ಲಿ ನಡೆದ ವಾರ್ಷಿಕ ಯುಕೆ ಭಾರತ ಪ್ರಶಸ್ತಿಗಳು 2026 ಕಾರ್ಯಕ್ರಮದಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರಿಗೆ ಯುಕೆ ಭಾರತ ಬಾಂಧವ್ಯವನ್ನು ಉನ್ನತೀಕರಿಸುವಲ್ಲಿ ತೋರಿದ ಅಸಾಧಾರಣ ನಾಯಕತ್ವಕ್ಕಾಗಿ ವಿಶೇಷ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಈ ಕುರಿತು ಇಂದು ಸಾಮಾಜಿಕ ಮಾಧ್ಯಮದ ಪೋಸ್ಟ್ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಭಾರತ ಯುಕೆ ಸಂಬಂಧಗಳನ್ನು ಬಲಪಡಿಸುತ್ತಿರುವ ಸರ್ಕಾರಗಳು, ವ್ಯವಹಾರಗಳು, ಶಿಕ್ಷಣ ತಜ್ಞರು, ಸಾಂಸ್ಕೃತಿಕ ಕ್ಷೇತ್ರ ಮತ್ತು ಅನಿವಾಸಿ ಭಾರತೀಯ ಸಮುದಾಯದಾದ್ಯಂತ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿರುವವರಿಗೆ ಈ ಮನ್ನಣೆ ಸಲ್ಲುತ್ತದೆ ಎಂದು ಹೇಳಿದ್ದಾರೆ. ಕ್ಯಾಲಿಫೋರ್ನಿಯಾದ ಫುಲ್ಲರ್ಟನ್ನಲ್ಲಿ ನಡೆಯುತ್ತಿರುವ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ 5 ಕ್ರೀಡಾಪಟುಗಳು ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಪ್ರಮುಖವಾಗಿ ಭಾರತದ ರೌನಕ್ ಚೌಹಾನ್ ವಿಶ್ವದ 6ನೇ ಶ್ರೇಯಾಂಕಿತ ಮತ್ತು ಪುರುಷರ ಸಿಂಗಲ್ಸ್ ಅಗ್ರಶ್ರೇಯಾಂಕಿತ ಆಟಗಾರ ಚೀನಾ ತೈಪೇಯ ಚೌಟಿಯಾನ್ ಚೆನ್ ವಿರುದ್ಧ 21-17, 26-24 ನೇರ ಸೆಟ್ಗಳ ಅಂತರದಲ್ಲಿ ಗೆಲುವು ಸಾಧಿಸಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಈ ಮೂಲಕ ಟೂರ್ನಿಯ ಅತಿ ದೊಡ್ಡ ಅಚ್ಚರಿ ಮೂಡಿಸಿದ್ದಾರೆ. ಇನ್ನು ಪುರುಷರ ಸಿಂಗಲ್ಸ್ ವಿಭಾಗದಲ್ಲೇ ಭಾರತದ ಕಿಡಂಬಿ ಶ್ರೀಕಾಂತ್ ಮಲೇಷಿಯಾದ ಲೀ ಜಿ ಜಿಯಾ ವಿರುದ್ದ ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಗೆಲುವು ದಾಖಲಿಸಿದರು. ಮಹಿಳಾ ಸಿಂಗಲ್ಸ್ನಲ್ಲಿ ತಾನ್ವಿ ಶರ್ಮಾ, ರಕ್ಷಿತಾ ಸ್ತ್ರೀ ಮತ್ತು ದೇವಿಕಾ ಸಿಹಾಗ್ ಅಂತಿಮ 8 ಘಟ್ಟ ಪ್ರವೇಶಿಸಿದರು. ಜರ್ಮನಿಯಲ್ಲಿ ನಡೆದ ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯ ಶೂಟರ್ಗಳು 7 ಚಿನ್ನ, 8 ಬೆಳ್ಳಿ ಮತ್ತು 9 ಕಂಚು ಸೇರಿದಂತೆ ಒಟ್ಟು 24 ಪದಕಗಳನ್ನು ಜಯಿಸಿ ಪದಕ ಪಟ್ಟಿಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಭಾರತದ ಪರವಾಗಿ ಮಹಿಳೆಯರ 10 ಮೀಟರ್ ಏರ್ ಪಿಸ್ತೂಲ್ನಲ್ಲಿ ಸೇಜಲ್ ಕಾಂಬ್ಳೆ, ಪುರುಷರ 25 ಮೀಟರ್ ರ್ಯಾಪಿಡ್ ಫೈರ್ ಪಿಸ್ತೂಲ್ನಲ್ಲಿ ಸಮೀರ್, ಪುರುಷರ 50 ಮೀಟರ್ ರೈಫಲ್ 3 ಪೊಸಿಷನ್ಸ್ ವಿಭಾಗದಲ್ಲಿ ರೋಹಿತ್ ಕನ್ಯಾನ್ ಮತ್ತು ಪುರುಷರ 10 ಮೇಡಕ್ ಏರ್ ರೈಫಲ್ನಲ್ಲಿ ಪ್ರೀತಮ್ ಕೇಂದ್ರೆ ವೈಯಕ್ತಿಕ ವಿಭಾಗದಲ್ಲಿ ಚಿನ್ನದ ಪದಕ ಮುಡಿಗೇರಿಸಿಕೊಂಡಿದ್ದಾರೆ. ಇದರ ಜೊತೆಗೆ ಸೇಜಲ್ ವಂಶಿಕ ಮತ್ತು ನವ್ಯಾ ಬಿಷ್ಣೋಯ್ ಅವರನ್ನೊಳಗೊಂಡ ಮಹಿಳಾ ತಂಡವು ತಂಡ ವಿಭಾಗದಲ್ಲಿ ಸ್ವರ್ಣ ಪದಕ ತಂದುಕೊಟ್ಟಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾದಕ ವಸ್ತು ಪಿಡುಗಿನ ವಿರುದ್ದದ ಅಭಿಯಾನಕ್ಕೆ ಒಗ್ಗಟ್ಟಾಗಿ ಕೈಜೋಡಿಸುವಂತೆ ನಾಗರಿಕರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆ. ನಾಳೆಯಿಂದ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರ್ನಾಟಕ ಪ್ರವಾಸ, ಬೆಂಗಳೂರಿನ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ವೆನಿಜುವೆಲಾ ಭೀಕರ ಭೂಕಂಪ, ಮೃತರ ಸಂಖ್ಯೆ 589 ಏರಿಕೆ, ಸಂಕಷ್ಟಕ್ಕೆ ಭಾರತ ಸ್ಪಂದನೆ, ಅಗತ್ಯ ಪರಿಹಾರ ಸಾಮಗ್ರಿ ರವಾನೆ. ಯುಎಸ್ ಓಪನ್ ಬ್ಯಾಡ್ಮಿಂಟನ್, ಭಾರತದ 5 ಕ್ರೀಡಾಪಟುಗಳು ಕ್ವಾರ್ಟರ್ ಫೈನಲ್ಸ್ಗೆ ಪ್ರವೇಶ. ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಚಾಂಪಿಯನ್ಶಿಪ್, 7 ಚಿನ್ನ ಸೇರಿ 24 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಭಾರತಕ್ಕೆ ಅಗ್ರಸ್ಥಾನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.

ಬದುಕು ಒಂದು ನಿರಂತರ ಪ್ರಯಾಣ. ಈ ಪ್ರಯಾಣದಲ್ಲಿ ನಮಗೆ ಎದುರಾಗುವಂತ ಅತ್ಯಂತ ಸುಂದರ ಭಾವನೆಯೇ ಪ್ರೀತಿ. ಆದರೆ ಪ್ರೀತಿ ಅಂದ್ರೆ ಕೇವಲ ಆಕರ್ಷಣೆಯಲ್ಲ, ಅದೊಂದು ದೀರ್ಘ ಪ್ರಯಾಣ. ಆದರೆ ಪ್ರತಿ ಮಜಲುಗಳು ಕೂಡ ಈ ಪ್ರಯಾಣದಲ್ಲಿ ಒಂದೊಂದು ಕಥೆ ಹೇಳುತ್ತವೆ. ಆ ಮಧುರ ಮಜಲುಗಳ ಬಗ್ಗೆ ಮಾತಾಡ್ತಾ ಸಾಗೋಣ ಇವತ್ತಿನ ಒಲವಿನ ಆಲಾಪದಲ್ಲಿ. ನಾನು ನಿಮ್ಮ ಜೊತೆಯಾಗಿದ್ದೇನೆ, ನಿಮ್ಮ ಆರ್ಜೆ ರಮ್ಯಾ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM ರೈನ್ಬೋ 101.3 ಕನ್ನಡ.

ಪ್ರೀತಿಯ ಮೊದಲ ಹೆಜ್ಜೆ ಆಕಸ್ಮಿಕವಾಗಿ ಆಗುವಂತದ್ದು. ಎಲ್ಲೋ ಒಂದು ಕಡೆ ಮಧುರವಾದ ನೋಟ, ಅರ್ಥವಾಗದ ಒಂದು ನಗು, ಪರಿಚಯವೇ ಇಲ್ಲದ ಜೀವವೊಂದು ಪಕ್ಕದಲ್ಲಿದ್ದಾಗ ಹೃದಯ ಜೋರಾಗಿ ಬಡಿದುಕೊಳ್ಳೋದು. ಇದು ಕಾಮನಬಿಲ್ಲಿನಂತೆ ಸುಂದರ, ಹನಿಮಳೆಯಂತೆ ಹಿತಕರ. ಆ ಹಿತಕರ ಅನುಭವದ ಸ್ವಾದ ನಿಮ್ಮ ಬದುಕಿನಲ್ಲೂ ಇದ್ರೆ ಅದನ್ನ ಸವಿತಾ ಸಾಗೋಣ. ಟ್ಯೂನ್ ಮಾಡ್ಕೊಂಡು ಕೇಳ್ತಾರಿ, ಇದು ಎಫ್ ಎಂ ರೇನ್ಬೋ.

ಪರಿಚಯ ಪ್ರೇಮವಾಗಿ ಬದಲಾದಾಗ ಶುರುವಾಗೋದೇ ಮಾತುಗಳ ಹಬ್ಬ. ಗಂಟೆಗಟ್ಟಲೆ ಫೋನ್ನಲ್ಲಿ ಮಾತಾಡೋದು, ಒಬ್ಬರಿಗೊಬ್ಬರು ಭವಿಷ್ಯದ ಕನಸುಗಳನ್ನು ಹಂಚಿಕೊಳ್ಳೋದು, ಸಿಗ್ನೇಚರ್ ಆಫ್ ಲವ್ ಅಂದ್ರೇನು ಅಂತ ಹುಡುಕ್ತಾ ಒಟ್ಟಿಗೆ ಹೆಜ್ಜೆ ಹಾಕುವಂತ ಕಾಲಘಟ್ಟ ಅದು. ಅಂತಹ ಸಮಯದ ಸ್ಮರಣೆ ಈ ಹೊತ್ತಿನಲ್ಲಿ ನಿಮ್ಮ ಜೊತೆಯಾಗ್ಲಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರೋದು FM Rainbow 101.3 ಕನ್ನಡ ಕಾಮನಬಿಲ್ಲು.

ಪ್ರೀತಿ ಅಂದ್ರೆ ಕೇವಲ ಕನಸುಗಳಲ್ಲ, ಅದು ವಾಸ್ತವದಲ್ಲೂ ಇರುತ್ತೆ. ಸಣ್ಣ ಪುಟ್ಟ ಜಗಳಗಳು, ಭಿನ್ನಾಭಿಪ್ರಾಯಗಳು ಬಂದಾಗ್ಲೂ ಕೂಡ ಕೈ ಬಿಡದೆ ಜೊತೆಯಾಗಿರೋದೇ ನಿಜವಾದ ಪ್ರೀತಿ. ಕಷ್ಟದ ಕಾಲದಲ್ಲಿ ಬೆನ್ನೆಲುಬಾಗಿ ನಿಂತು ಸಂಕಷ್ಟಗಳನ್ನ ಎದುರಿಸೋದು ಈ ಪ್ರಯಾಣದ ಅತಿದೊಡ್ಡ ಸಾರ್ಥಕತೆ. ಅಂತಹ ಸಾರ್ಥಕ ಪ್ರೀತಿಯ ಪ್ರಯಾಣದಲ್ಲಿ ಯಾವತ್ತಿಗೂ ಯಶಸ್ಸು ನಿಮ್ಮದಾಗಿರಲಿ.

0: ಕೊನೆಯ ನಾದ ಕೊನೆಯ ವೇದ ಪ್ರೀತಿ ಪ್ರೀತಿ ಪ್ರೀತಿ ಪ್ರೀತಿ ಕೊಡುವೆ ನನ್ನ ಪ್ರಾಣ
1: ಪ್ರೀತಿ ಹಳೆಯದಾದಂತೆ ಮಾತುಗಳು ಕಡಿಮೆಯಾಗತ್ವೆ, ಮೌನವೇ ಮಾತಾಡೋದಕ್ಕೆ ಶುರು ಮಾಡತ್ವೆ. ಪಕ್ಕದಲ್ಲಿ ಕುಳಿತು ಏನೂ ಮಾತಾಡದಿದ್ರು ಮನಸ್ಸು ನಿರಾಳವಾಗಿರತ್ತೆ. ಇದೊಂಥರ ಬದ್ಧತೆಯ ಹಂತ. ಒಬ್ಬರಿಗೊಬ್ಬರು ನೀಡೋ ಅಂತ ಗೌರವ ನಂಬಿಕೆಯೇ ಇಲ್ಲಿ ಅಡಿಪಾಯ. ಈ ಅಡಿಪಾಯ ಭದ್ರವಾಗಿರುವಂತೆ ಎಂದಿಗೂ ಹೊಂದಾಣಿಕೆಯಿಂದ ಇರಬೇಕಷ್ಟೇ.

ಪ್ರೀತಿ ಅನ್ನೋದು ಕೇವಲ ನಾನು ಮತ್ತು ನೀನು ಆಗಿ ಉಳಿಯೋದಿಲ್ಲ, ಅದು ನಾವು ಆಗಿ ಬದಲಾಗುತ್ತೆ. ಇನ್ನೊಬ್ಬರ ಸಂತೋಷಕ್ಕಾಗಿ ನಮ್ಮ ಆಸೆಗಳನ್ನ ತ್ಯಾಗ ಮಾಡೋದ್ರಲ್ಲಿ ಸಿಗುವಂತ ಆನಂದ ಪ್ರೀತಿಯ ಪರಮೋಚ್ಚ ಸ್ಥಿತಿ. ಇದು ಕಾಲ ಕಳೆದರೂ ಅಳಿಯದ ಶಾಶ್ವತ ಅನುಬಂಧ. ಏನಂತೀರಿ?

ಪ್ರೀತಿ ಅಂದ್ರೆ ಪಡೆಯುವುದಲ್ಲ, ಅದು ನಿರಂತರವಾಗಿ ನೀಡುತ್ತಾ ಹೋಗುವ ಪ್ರಕ್ರಿಯೆ. ಈ ಎಲ್ಲಾ ಮಜಲುಗಳನ್ನ ದಾಟಿದ ಮೇಲೆ ಸಿಗುವಂತ ಆ ನಿಷ್ಕಲ್ಮಶ ಪ್ರೀತಿಯೇ ಜೀವನದ ಅತಿದೊಡ್ಡ ಆಸ್ತಿ. ಆ ಆಸ್ತಿ ಬದುಕಿನುದ್ದಕ್ಕೂ ಹೆಚ್ಚಾಗುತ್ತಲೇ ಇರಲಿ ಅಂತ ಆಶಿಸ್ತಾ ಇವತ್ತಿನ ಒಲವಿನ ಆಲಾಪ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಜೊತೆಯಾಗಿದ್ದೆ ನಿಮ್ಮ ಆರ್ಜೆ ರಮ್ಯಾ. ಸದಾಕಾಲ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ FM Rainbow 101.3 ಕನ್ನಡ ಕಾಮನ ಬಿಲ್ಲು.

0: ಸ್ನೇಹಿತರೆ, ಸಮಯ ಆಗ್ತದೆ 8:44:50 ಇನ್ನು ಕೆಲ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ನಮಸ್ಕಾರ, ಆಕಾಶವಾಣಿ ಸೇ ಸಮಾಚಾರ ಸಂಧ್ಯಾ ಕೆ ಸಾಥ್ ಮೈ ವಿಶಾಲ್ ಶರ್ಮಾ. ಮುಖ್ಯ ಸಮಾಚಾರ. ಗೃಹಮಂತ್ರಿ ಅಮಿತ್ ಶಾ ನೆ ಮಾದಕ ಪದಾರ್ಥೋ ಪರ್ ನಿಯಂತ್ರಣ ಕೆ ಲಿಯೆ 3 ಸಾಲ ಕಾ ವಿಜನ್ ಡಾಕ್ಯುಮೆಂಟ್ ಜಾರಿ ಕಿಯಾ. ನಶಾರೋಧಿ ಅಭಿಯಾನ ಕೋ ಸಶಕ್ತ ಕರ್ನೆ ಕೆ ಲಿಯೆ ಬೆಹತರ್ ಸಮನ್ವಯ ಔರ್ ತಕ್ನೀಕ್ ಕಾ ಪ್ರಯೋಗ ಕರ್ನೆ ಕೋ ಕಹಾ. ಕೇಂದ್ರ ಸರ್ಕಾರ ಭಾರತ ಬ್ರಿಟೇನ್ ವ್ಯಾಪಾರ ಸಮಝೋತೆ ಸೆ ಅಧಿಕತಮ ಲಾಭ ಲೇನೆ ಕೆ ಲಿಯೆ ದೇಶ ಭರ್ ಮೆ 1,000 ಸಲಹಾಕಾರೋ ಕೋ ತೈನಾತಿ ಕೆ ಸಾಥ್ ವ್ಯಾಪಾರ ಪೋರ್ಟಲ್ ಕೋ ಉನ್ನತ ಕರೇಗಿ. ವೆನೆಜುಲಾ ಮೇ ಭೂಕಂಪ ಸೆ ಮರ್ನೆ ವಾಲೋ ಕಿ ಸಂಖ್ಯಾ ಬಢಕರ್ 589 ಹುಯಿ. ಭಾರತ ನೆ ವಾಯುಸೇನಾ ಕೆ 2 ಜಹಾಜೋ ಸೆ ಆಪಾತ್ಕಾಲೀನ ರಾಹತ್ ಸಾಮಗ್ರಿ ಭೇಜಿ. ಅಮೆರಿಕಾ ಕೆ ಉಪರಾಷ್ಟ್ರಪತಿ ಜೆಡಿ ವೆನ್ಸ್ ನೆ ಕಹಾ, ಅಮೆರಿಕಾ ಔರ್ ಇರಾನ್ ಭವಿಷ್ಯ ಮೇ ಕಿಸಿ ಭೀ ಟಕರಾವ್ ಕೋ ಟಾಲ್ನೆ ಕೆ ಲಿಯೆ ಸೀಧಾ ಸೈನ್ಯ ಸಂಪರ್ಕ ಸ್ಥಾಪಿತ ಕರ್ನೆ ಪರ್ ಸಹಮತ್. ಭಾರತೀಯ ನಿಶಾನೆಬಾಜ್ ISSF ಜೂನಿಯರ್ ವಿಶ್ವ ಚಾಂಪಿಯನ್ಶಿಪ್ ಮೇ 7 ಸ್ವರ್ಣ ಸಹಿತ 24 ಪದಕ ಜೀತ ಕರ್ ಶೀರ್ಷ ಸ್ಥಾನ ಪರ್ ರಹೆ. ಔರ್ US ಓಪನ್ ಬ್ಯಾಡ್ಮಿಂಟನ್ ಮೇ ರೌನಕ್ ಚೌಹಾನ್ ಕಿದಾಂಬಿ ಶ್ರೀಕಾಂತ್ ಸಹಿತ 3 ಮಹಿಳಾ ಶಟ್ಲರ್ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ ಮೇ ಪಹುಂಚೆ. ಅಬ್ ಸಮಾಚಾರ ವಿಸ್ತಾರ ಸೆ. ಗೃಹಮಂತ್ರಿ ಅಮಿತ್ ಶಾ ನೆ 2026 ಸೆ 2029 ಕಿ ಅವಧಿ ಕೆ ಲಿಯೆ ಮಾದಕ ಪದಾರ್ಥೋ ಪರ್ ನಿಯಂತ್ರಣ ಸಂಬಂಧಿ ವಿಜನ್ ಡಾಕ್ಯುಮೆಂಟ್ ಜಾರಿ ಕಿಯಾ. ನೈ ದಿಲ್ಲಿ ಮೇ ನಾರ್ಕೋ ಕೋಆರ್ಡಿನೇಷನ್ ಸೆಂಟರ್ ಕಿ ಬೈಠಕ್ ಮೇ ಉನ್ಹೊನೆ ಮಾದಕ ಪದಾರ್ಥ ನಿಪಟಾರಾ ಪಖವಾಡೆ ಕಿ ಭೀ ಶುರುವಾತ್ ಕಿ. ಇಸ್ಮೇ ಕರೀಬ್ 2,10,000 ಕಿಲೋ ಮಾದಕ ಪದಾರ್ಥ ನಷ್ಟ ಕಿಯೇ ಜಾಯೆಂಗೆ. ಇನ್ಕಿ ಅನುಮಾನಿತ ಕೀಮತ್ 6,000 ಕರೋಡ್ ರುಪೆ ಹೈ. ಗೃಹಮಂತ್ರಿ ನೆ ನಶೆ ಕೆ ಖಿಲಾಫ್ ಏಕಜುಟ್ ಹೋಕರ್ ಯುದ್ಧ ಛೇಡನೆ ಕಾ ಆಹ್ವಾನ್ ಕಿಯಾ.
2: मेरा आप सबसे विनम्र आग्रह कि देश के आने वाले 100 वर्ष के भविष्य के लिए सभी सरकारों को एक साथ एक मंच पर आना होगा. सभी विभागों को जनता को गाइड करने वाले संतों को भी जोड़ना पड़ेगा और युवाओं पर घर में अपना रसूख रखने वाली हमारी मातृशक्ति को भी इसमें जोड़ना पड़ेगा. तभी जाकर इस लड़ाई के खिलाफ हम पूर्णतया सफल हो सकते हैं.
1: गृहमंत्री ने कहा कि स्वापक नियंत्रण ब्यूरो ने मादक पदार्थों से जुड़े अपराधों की जानकारी समय पर साझा करने के लिए कई ऑनलाइन पोर्टल शुरू किए हैं. उन्होंने कहा कि मादक पदार्थों और इससे संबंधित तस्करी नेटवर्क के खिलाफ अभियान को सशक्त बनाने के लिए बेहतर समन्वय और तकनीक का प्रयोग आवश्यक है.
2: ड्रोन आधारित ड्रॉप्स, समुद्री मार्गों से कंटेनराइज कार्गो, डार्कनेट, क्रिप्टो पेमेंट, ऑर्डर टू डिलीवरी मॉडल, पार्सलों का उपयोग, ये सब तरीकों से ड्रग के कारोबार करने वालों ने हमारी लड़ाई को और कठिन बनाया. इसलिए हमारी प्रतिक्रिया भी सामूहिक और संगठित होनी चाहिए, एक रोड मैप आधारित होनी चाहिए और उसमें आधुनिक इंटेलिजेंस लीड बेस्ड टेक्नोलॉजी ड्रिवन अप्रोच होना चाहिए.
1: श्री अमित शाह ने कहा कि वर्ष 2004 से 2014 के बीच करीब 26 लाख किलो सिंथेटिक मादक पदार्थ जब्त किए गए थे, जबकि 2014 से 2026 के बीच ये मात्रा बढ़कर 1,18,00,000 किलो से अधिक हो गई है. उन्होंने कहा कि ये आंकड़े नशीले पदार्थों की तस्करी के खिलाफ सरकार की लगातार कार्रवाई को दर्शाते हैं. प्रधानमंत्री नरेंद्र मोदी ने कहा है कि नशा मुक्त भारत अभियान

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 9:16. ಸುಕೊಂಕಿಪಲ್ ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ. ನಿಮ್ಮ ಜೊತೆಯಾಗಿರೋದು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ. ಹಿಂದಿ ಸುಮಧುರವಾಗಿರುವಂತಹ ಗೀತೆಗಳು ನಿಮಗೋಸ್ಕರ ಇದೀಗ ಮುಡಿ ಬರ್ತಾ ಇದೆ. ಸದ್ಯಕ್ಕೆ ಇವತ್ತಿನ ಕಾರ್ಯಕ್ರಮದ ಮೊದಲ ಹಾಡಾಗಿ ಅನ್ವರ್ ಮತ್ತು ಸುಲಕ್ಷಣಾ ಪಂಡಿತ್ ಅವರು ಧ್ವನಿಯಾಗಿರುವಂತಹ ಈ ಗೀತೆ ನಿಮಗಾಗಿ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3.

ಥೋಡಿ ಸಿ ಜಮೀನ್ ಅನ್ನುವಂತಹ ಸಾಹಿತ್ಯ ಇರುವಂತಹ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. ಸಿತಾರ ಚಲನಚಿತ್ರದ ಈ ಒಂದು ಗೀತೆ ಆಗಿತ್ತು. ಭೂಪಿಂದರ್ ಮತ್ತು ಲತಾ ಮಂಗೇಶ್ಕರ್ ಅವರು ಧ್ವನಿಯಾಗಿರುವಂತಹ ಗೀತೆ, ಗುಲ್ಜಾರ್ ಅವರ ಸಾಹಿತ್ಯ ರಚನೆ ಮತ್ತು ಆರ್ ಡಿ ಬರ್ಮನ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಿತ್ತು. ಹಿಂದಿ ಹಾಡುಗಳು ತುಂಬ ಇಷ್ಟ ಆಗ್ತಾ ಇದೆ ನಮಗೆ. ಸೈಲೆಂಟಾಗಿ ಆ ಒಂದು ಮೆಲೋಡಿಯನ್ನು ನಾವು ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ ನಾಗರತ್ನ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇದೇ ರೀತಿ ಕಾರ್ಯಕ್ರಮವನ್ನು ಕೇಳ್ತಾ ಇರಿ. ಮತ್ತಷ್ಟು ಸುಮಧುರವಾಗಿರುವಂತಹ ಗೀತೆಗಳು ನಿಮಗೋಸ್ಕರ ಮೂಡಿ ಬರ್ತಾ ಇರುತ್ತೆ. ಈಗ ಸದ್ಯಕ್ಕೆ ಮುಂದಿನ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇರುವಂಥದ್ದು ಕಿಶೋರ್ ಕುಮಾರ್ ಮತ್ತು ಆಶಾ ಭೋಸ್ಲೆ ಅವರು ಧ್ವನಿಯಾಗಿರುವಂತಹ ರಾಮ್ ಬಲರಾಮ್ ಚಲನಚಿತ್ರದ ಹಾಡು. ಆನಂದ್ ಬಕ್ಷಿ ಅವರ ಸಾಹಿತ್ಯ ರಚನೆಯಲ್ಲಿ ಲಕ್ಷ್ಮೀಕಾಂತ್ ಪ್ಯಾರಾಲಾಲ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

0: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
2: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ.
0: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮ.
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
0: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

ಮನ್ಪಸಂದ್ ಚಲನಚಿತ್ರದ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರೆ ಸ್ನೇಹಿತರೆ, ಲತಾ ಮಂಗೇಶ್ಕರ್ ಅವರು ಧ್ವನಿಯಾದಂತಹ ಗೀತೆ, ಅಮಿತ್ ಖನ್ನಾ ಅವರ ಸಾಹಿತ್ಯ ರಚನೆಯಲ್ಲಿ, ರಾಜೇಶ್ ರೋಷನ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂತಹ ಸುಂದರವಾಗಿರುವಂತಹ ಗೀತೆ ಇದಾಗಿತ್ತು. ಸದ್ಯಕ್ಕೆ ನಿಮ್ಮ ಸಂದೇಶಗಳ ಕಡೆಗೆ ನೋಡೋದಾದ್ರೆ, ಶಾಂತಾಚಾರ್ ಬಡಿಗೆಯರ ಕೊಕ್ಕನೂರು ಹರಿಹರ ಇಂದ ಸಂದೇಶವನ್ನು ಕಳಿಸ್ತಾರೆ. ಸುಖಂಕಿಕ ಪಲ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಥ್ಯಾಂಕ್ ಯು ಸೋ ಮಚ್. ಸುಮಧುರವಾದಂತಹ ಹಿಂದಿ ಹಾಡುಗಳನ್ನ ಕೇಳ್ತಾ ಇದ್ರೆ, ದಿನವಿಡಿಯಾದ ಆಯಾಸ ಒತ್ತಡ ಎಲ್ಲವೂ ಸಹ ಮರೆತು ಹೋಗುತ್ತೆ ಅಂತ ಹೇಳ್ತಾ ಇದ್ರೆ, ಧನ್ಯವಾದಗಳು ತಮಗೆ. ಇನ್ನು ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಳ್ಳಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ, ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರಿಗೂ ಅಂತ ಹೇಳ್ತಾ, ಈಗ ಸದ್ಯಕ್ಕೆ ಅಭಿಜಿತ್ ಅವರು ಧ್ವನಿಯಾಗಿರುವಂತಹ ಈ ಒಂದು ಗೀತೆ ಇದೀಗ ನಿಮಗಾಗಿ ಮೂಡಿ ಬರ್ತಾ ಇದೆ. ಜುದಾಯಿ ಚಲನಚಿತ್ರದ ಹಾಡು, ಸಮೀರ್ ಅವರ ಸಾಹಿತ್ಯ ರಚನೆಯಲ್ಲಿ, ನದೀಮ್ ಶ್ರವಣ್ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಗೀತೆ ನಿಮಗಾಗಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲ್ ಯೂಸ್ ಮ್ಯಾಜಿಕಲ್ ಯೂಸ್ ಎಫ್ ಎಂ ರೇನ್ಬೋನ ಕೇಳ್ತಾ ಇದ್ರೆ ಸ್ನೇಹಿತರೆ, ಸಮಯ ಆಗ್ತಾ ಇದೆ 9:52. ಸದ್ಯಕ್ಕೆ ನಿಮ್ಮ ಸಂದೇಶಗಳ ಕಡೆಗೆ ನೋಡೋದಾದ್ರೆ, ಸುಮಧುರವಾಗಿರುವ ಹಾಡುಗಳಿಗೆ ಧನ್ಯವಾದಗಳು ಅಂತ ಸುನಿಲ್ ಡಿ ಜೋಶಿ ಕಲಬುರಗಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಓಕೆ, ನೀನು ಏಕ್ ತುಜೆ ಕೇಳಿಯೇ ಕಮಲ್ ಹಾಸನ್ ಮತ್ತು ಎಸ್ ಪಿ ಬಿ ಇಬ್ಬರು ನಮಗೆ ತುಂಬಾ ಇಷ್ಟ ಆದ ಸೆಲೆಬ್ರಿಟಿಗಳು ಅಂತಂದರೆ ನನಗೆ ಹಾಡು ಸಹ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಂಬರ್ ಎಂಡಿಂಗ್ ವಿತ್ 109. ಜೊತೆಗೆ ಸಂದೇಶವನ್ನು ಕಳಿಸಿರುವಂತಹವರು, ಎಲ್ಲ ಹಾಡುಗಳು ತುಂಬ ಇಷ್ಟ ಆಯಿತು ನಮಗೆ ಅಂತ, ಹಮ್ ತುಮ್ ದೋನೋ ದೋನೋ ಅನ್ನುವಂತಹ ವೆರಿ ಬಿಗ್ ಹಿಟ್ಸ್ ಈ ಒಂದು ಹಾಡನ್ನು ಕೇಳಿ ತುಂಬಾ ಖುಷಿ ಆಯಿತು. ಐ ಲವ್ ದಿಸ್ ಸಾಂಗ್, ಆಲ್ವೇಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ ನಾಗರತ್ನ ಅವರು ರಾಜಾಜಿನಗರ ಇಂದ. ಧನ್ಯವಾದಗಳು ತಮ್ಮೆಲ್ಲರಿಗೂ ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತಿನ ಸುಕೋಂ ಕಿಪಲ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಿದಂತಹ ಎಲ್ಲ ಹಾಡುಗಳು ಸಹ ತಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ, ಈಗ ಸದ್ಯಕ್ಕೆ ಇವತ್ತಿನ ಕಾರ್ಯಕ್ರಮದ ಕೊನೆಯ ಹಾಡಾಗಿ ಮೂಡಿ ಬರ್ತಾ ಇರುವಂಥದ್ದು ಕೆ ಜೆ ಜೇಸುದಾಸ್ ಮತ್ತು ಸಂಗಡಿಗರ ಧ್ವನಿಯಾಗಿರುವಂತಹ ಯೋಗೇಶ್ ಅವರ ಸಾಹಿತ್ಯ ರಚನೆಯಲ್ಲಿ, ಬಪ್ಪಿ ಲಹರಿ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಸದಾ ಕೇಳ್ತಾ ಇರಿ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3. ಮತ್ತೆ ಸಿಗ್ತೀನಿ, ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ ಮುಂದಿನ ಕಾರ್ಯಕ್ರಮದಲ್ಲಿ 10:00 ಕನಸಿನ ಲೋಕ ಕಾರ್ಯಕ್ರಮದಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಮಸ್ಕಾರ ಸ್ನೇಹಿತರೆ, ಸಮಯ ಆಗ್ತಾ ಇದೆ 10:01. ದಿನವಿಡೀ ಮೈಂಡ್ನಲ್ಲಿದ್ದಂತಹ ಆ ಸಾವಿರ ಯೋಚನೆಗಳಿಗೆ, ಆಫೀಸ್ ಮೇಲ್ಗಳಿಗೆ ಕೊನೆಗೂ ಒಂದು ಅಲ್ಪ ವಿರಾಮ ಬಿದ್ದಿರುವಂತಹದ್ದು. ಮೊಬೈಲ್ನ ಚಾರ್ಜರ್ಗೆ ಹಾಕಿ ಬೆಡ್ ಮೇಲೆ ಆರಾಮಾಗಿ ವರ್ಕೊಂಡು ಜಸ್ಟ್ ರಿಲ್ಯಾಕ್ಸ್ ಆಗುವಂತಹ ಸಮಯ ಇದು. ಜಗತ್ತೇ ಮಲಗಿದ್ದಾಗ ನಮಗೆ ನಾವೇ ಸಿಗುವಂತಹ ಈ ಒಂದು ಅಪರೂಪದ ಸಮಯವನ್ನು ಇನ್ನಷ್ಟು ಬ್ಯೂಟಿಫುಲ್ ಆಗಿಸೋದಕ್ಕೆ ನಿಮ್ಮ ಜೊತೆಗಿದೆ ಎಫ್ಎಂ ರೇನ್ಬೋ 101.3. ನಾನು ನಿಮ್ಮ ವೀಕೆಂಡ್ ಗೆಳೆಯ ಸಚಿನ್ ಬನವಾಸಿ. ಸ್ನೇಹಿತರೆ, ರಾತ್ರಿ 10 ಆಗಿದೆ. ಕೆಲವರು ಇಡೀ ದಿನದ ಸುಸ್ತಿಗೆ ತಕ್ಷಣ ನಿದ್ರೆಯ ಲೋಕಕ್ಕೆ ಜಾರಿರ್ತಾರೆ. ಆದರೆ ಇನ್ನು ಕೆಲವರು ಇರ್ತಾರೆ, ಬೆಡ್ ಮೇಲೆ ಮಲಗಿ ಎಡಕ್ಕೆ ಹೊರಳಿದ್ರು ಬಲಕ್ಕೆ ಹೊರಳಿದ್ರು ಕಣ್ಣಿಗೆ ನಿದ್ರೆನೇ ಬರಲ್ಲ. ಇಡೀ ಜಗತ್ತೇ ಮಲಗಿದ್ದಾಗ ಇವರು ಮಾತ್ರ ಎಚ್ಚರ ಇರ್ತಾರೆ. ಇವತ್ತು ನಮ್ಮ ಹರಟೆ ಇಂತಹ ನಿದ್ರೆ ಪರದ ರಾತ್ರಿಗಳು ಮತ್ತು ನಮ್ಮ ಮಿಡ್ ನೈಟ್ ಹವ್ಯಾಸಗಳ ಬಗ್ಗೆ. ನೀವು ಕೂಡ ಈಗ ಕಣ್ಣಲ್ಲಿ ನಿದ್ರೆ ಇಲ್ಲದೆ ಕತ್ತಲಲ್ಲಿ ನನ್ನ ಧ್ವನಿಯನ್ನು ಕೇಳ್ತಾ ಇದ್ರೆ ಆರಾಮಾಗಿ ಬರ್ಕೊಳ್ಳಿ. ನಿಮಗಾಗಿ ಒಂದು ಅದ್ಭುತವಾದಂತಹ ಗೀತೆ ಮೂಡಿ ಬರ್ತಾ ಇದೆ, ಸುಮಧುರವಾಗಿರುವಂತಹ ಗೀತೆ. ಚಿತ್ರಾವರ್ಧನಿಯಾಗಿರುವಂತಹ ಈ ಹಾಡು ಭೂತಯ್ಯನ ಮಕ್ಕಳು ಚಲನಚಿತ್ರದ ಹಾಡು, ಕೆ ಕಲ್ಯಾಣ್ ಅವರ ಸಾಹಿತ್ಯ ರಚನೆಯಲ್ಲಿ, ರಾಜೇಶ್ ರಾಮನಾಥ್ ಅವರ ಸಂಗೀತ ಸಂಯೋಜನೆಯಲ್ಲಿ.

ಸ್ನೇಹಿತರೆ, ಸಮಯ ಆಗ್ತಾ ಇದೆ 10:12. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಾವು ನೀವು ಸಾಗ್ತಾ ಇದ್ದೀವಿ. ಸ್ನೇಹಿತರೆ, ಈ ರಾತ್ರಿ ಇದೆಯಲ್ಲ, ಇದರದ್ದೇ ಆದಂತಹ ಒಂದು ಮಾಯಾವಿ ಶಕ್ತಿ ಇದೆ. ಹಗಲಲ್ಲಿ ನಮಗೆ ನೆನಪಾಗದ ವಿಷಯಗಳೆಲ್ಲ ಈ ರಾತ್ರಿ ಹೊತ್ತಲ್ಲಿ ಸಾಲಾಗಿ ಬಂದು ನಿಲ್ತವೆ. ನಿದ್ರೆ ಬರದೇ ಇದ್ದಾಗ ನಮ್ಮ ಮನಸ್ಸು ಒಂದು ಟೈಮ್ ಮಿಷಿನ್ ಆಗಿಬಿಡುತ್ತೆ. 5 ವರ್ಷದ ಹಿಂದೆ ಯಾರೂ ಆಡದಂತಹ ಮಾತು, ಹೈಸ್ಕೂಲ್ ದಿನಗಳಲ್ಲಿ ನಾವಿಷ್ಟಪಟ್ಟಂತಹ ಮುಖ, ಅಥವಾ ನಾಳೆ ಆಫೀಸ್ನಲ್ಲಿ ಬಾಸ್ ಇದ್ರು ಪ್ರೆಸೆಂಟೇಷನ್ ಹೇಗಿರಬೇಕು ಅನ್ನುವಂಥ ಆತಂಕ, ಹೀಗೆ ಎಲ್ಲವೂ ಒಟ್ಟಿಗೆ ತಲೆಯಲ್ಲಿ ಓಡೋಕೆ ಶುರುವಾಗುತ್ತೆ. ಇದನ್ನೇ ಇತ್ತೀಚಿನ ಭಾಷೆಯಲ್ಲಿ ಓವರ್ ಥಿಂಕಿಂಗ್ ಅಂತ ಕರೀತಾರೆ. ಆದರೆ ಗೊತ್ತಾ, ಇಡೀ ಜಗತ್ತು ಸೈಲೆಂಟ್ ಆಗಿದ್ದಾಗ ಒಂಟಿಯಾಗಿ ಯೋಚನೆ ಮಾಡೋದ್ರಲ್ಲೂ ಒಂದು ಸುಖ ಇದೆ. ಕತ್ತಲಲ್ಲಿ ನಮಗೆ ನಾವೇ ಹತ್ತಿರ ಆಗ್ತೀವಿ. ನಿಮ್ಮ ಕಣ್ಣಲ್ಲೂ ಈಗ ನಿದ್ರೆ ಮರೀಚಿಕೆಯಾಗಿದ್ದರೆ ಬೇಜಾರು ಮಾಡ್ಕೊಬೇಡಿ. ಯು ಆರ್ ನಾಟ್ ಅಲೋನ್. ಇಡೀ ಸಿಟಿಯಲ್ಲಿ ನಿಮ್ಮ ಥರ 100+ ಎಚ್ಚರ ಇರ್ತಾರೆ. ಅವರೆಲ್ಲರಿಗೂ ಸಹ ಕನೆಕ್ಟ್ ಆಗುವಂತಹ ಮತ್ತೊಂದು ಹಿತವಾದಂತಹ ಹಾಡು ಇದೀಗ ಮೂಡಿ ಬರ್ತಾ ಇದೆ. SP ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿರುವಂತಹ ಗೀತೆ ನಿಮಗಾಗಿ.

ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 10:24. ನಿಮ್ಮ ಜೊತೆಯಾಗಿರೋದು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. ಸ್ನೇಹಿತರೆ, ನಿಮಗೆ ಗೊತ್ತಾ, ಪ್ರಪಂಚದ ಎಷ್ಟೋ ಅದ್ಭುತವಾದಂತಹ ಕವಿತೆಗಳು, ಹಾಡುಗಳು, ಕ್ರಿಯೇಟಿವ್ ಐಡಿಯಾಗಳು ಹುಟ್ಟಿರೋದು ಇದೇ ತರಹದ ನಿದ್ರೆ ಬರದ ರಾತ್ರಿಗಳಲ್ಲಿ. ಹಗಲಿನಲ್ಲಿ ಸಿಗದಂತಹ ಪ್ರಶಾಂತತೆ ರಾತ್ರಿ ಸಿಗೋದ್ರಿಂದ ಬಹಳಷ್ಟು ಜನರಿಗೆ ಈ ಟೈಮ್ನಲ್ಲಿ ಕ್ರಿಯೇಟಿವಿಟಿ ಪೀಕ್ನಲ್ಲಿರುತ್ತೆ. ಕೆಲವರು ಯಾರಿಗೂ ಗೊತ್ತಿಲ್ಲದೆ ಡೈರಿ ಬರೀತಾರೆ, ಇನ್ನು ಕೆಲವರು ಗಿಟಾರ್ ತಗೊಂಡು ಸಣ್ಣದಾಗಿ ಟ್ಯೂನ್ ಮಾಡ್ತಾರೆ, ಮತ್ತೆ ಕೆಲವರು ಹೆಡ್ಫೋನ್ ಹಾಕ್ಕೊಂಡು ತಮಗಿಷ್ಟವಾದಂತಹ ಪಾಡ್ಕ್ಯಾಸ್ಟ್ ಅಥವಾ ಪುಸ್ತಕ ಓದೋದ್ರಲ್ಲಿ ಮಗ್ನರಾಗ್ತಾರೆ. ನಿಮ್ಮ ಸೀಕ್ರೆಟ್ ಮಿಡ್ ನೈಟ್ ಹವ್ಯಾಸ ಏನೇ ಇರಲಿ, ಅದು ನಿಮ್ಮ ಮನಸ್ಸಿಗೆ ನೆಮ್ಮದಿ ಕೊಟ್ಟರೆ ಸಾಕು. ಮಬ್ಬುಗತ್ತಲಲ್ಲಿ ಕೂತು ನಿಮಗಿಷ್ಟವಾದಂತಹ ಕೆಲಸ ಮಾಡೋದ್ರಲ್ಲೇ ಒಂದು ಸೀಕ್ರೆಟ್ ಮ್ಯಾಜಿಕ್ ಇದೆ. ಆ ಮ್ಯಾಜಿಕ್ಕನ್ನು ಎಂಜಾಯ್ ಮಾಡಿ. ಈಗ ನಿಮ್ಮ ಮೂಡ್ಗೆ ತಕ್ಕ ಹಾಗೆ ಒಂದು ಬ್ಯೂಟಿಫುಲ್ ಸಾಂಗ್ ರೆಡಿಯಾಗಿ ಕೂತಿದೆ. ರಾಜೇಶ್ ಅವರ ಧ್ವನಿಯಾಗಿರುವಂತಹ ಈ ಒಂದು ಗೀತೆ ಅಸುರ ಚಲನಚಿತ್ರದ ಹಾಡು. ಚಿತ್ರ ಅವರು ಸಹ ಧ್ವನಿಗೊಡಿಸಿದ್ದಾರೆ. ಕೆ ಕಲ್ಯಾಣ್ ಅವರ ಸಾಹಿತ್ಯ ರಚನೆಯಲ್ಲಿ, ಗುರುಕಿರಣ್ ಅವರ ಸಂಗೀತ ಸಂಯೋಜನೆಯಲ್ಲಿ ಇದೀಗ ಈ ಹಾಡು.

ರಾತ್ರಿಯ ಪ್ರಶಾಂತತೆ ನಿಧಾನವಾಗಿ ಇಡೀ ಮನಸ್ಸನ್ನು ಆವರಿಸ್ಕೊಳ್ತಾ ಇದೆ. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3. ನಾನು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ. ನಿದ್ರೆ ಬರದ ರಾತ್ರಿಗಳಲ್ಲಿ ನಮ್ಮ ಕಣ್ಣುಗಳು ಮೊಬೈಲ್ ಸ್ಕ್ರೀನ್ ಮೇಲೆ ಇರುತ್ತೆ ಅಲ್ವಾ? ಆಗ ನಮ್ಮ ಬೆರಳುಗಳು ನಮಗೆ ಗೊತ್ತಿಲ್ಲದೇ ಮಾಡುವಂತಹ ಇನ್ನೊಂದು ಸೀಕ್ರೆಟ್ ಹವ್ಯಾಸ ಏನಪ್ಪ ಅಂತಂದರೆ ಆನ್ಲೈನ್ ಶಾಪಿಂಗ್ನ ಆ್ಯಪ್ಸ್ನ ಓಪನ್ ಮಾಡುವಂಥದ್ದು. ಸುಮ್ಮನೆ ಸ್ಕ್ರಾಲ್ ಮಾಡ್ತಾ ಇರೋವಂಥದ್ದು, ಹಗಲಿನಲ್ಲಿ ದುಡ್ಡು ಖರ್ಚಾಗುತ್ತೆ ಅಂತ ಯೋಚನೆ ಮಾಡುವಂಥ ನಾವು ರಾತ್ರಿ ಹೊತ್ತು ಮಾತ್ರ ದೊಡ್ಡ ಬಿಲಿಯನೇರ್ ಥರ ಫೀಲ್ ಮಾಡ್ತೀವಿ. ತಗೊಳ್ಳಿ ಅಥವಾ ಬಿಡಲಿ, ಸಿಕ್ಕಿದ್ನೆಲ್ಲ ಆ್ಯಡ್ ಟು ವಿಶ್ ಲಿಸ್ಟ್ ಅಥವಾ ಕಾರ್ಟ್ಗೆ ಹಾಕಿ ಸಂಭ್ರಮಿಸ್ತೀವಿ. ಆದರೆ ಮಜಾ ಇರೋದಿಲ್ಲ ಗೊತ್ತಾ? ಆ ಲಿಸ್ಟ್ನಲ್ಲಿರುವಂಥ ಯಾವ ವಸ್ತುವನ್ನು ಸಹ ನಾವು ಖರೀದಿಸೋದೇ ಇಲ್ಲ. ಬೆಳಗ್ಗೆ ಅದು ನೋಡಿದಾಗ ಛೆ, ರಾತ್ರಿ ನಾನು ಇದನ್ನೆಲ್ಲ ಯಾಕೆ ಸೆಲೆಕ್ಟ್ ಮಾಡಿದೆ ಅಂತ ನಗ್ತಾ ಆ ಆ್ಯಪ್ನ ಕ್ಲೋಸ್ ಮಾಡ್ತೀವಿ. ಬಟ್ ಸ್ಟಿಲ್ ಆ ರಾತ್ರಿಯ ಒಂಟಿ ಸಮಯದಲ್ಲಿ ಮನಸ್ಸಿಗೆ ಒಂದು ಸಣ್ಣ ಖುಷಿಯನ್ನು ಕೊಡುವಂತಹದ್ದು ಈ ಡಿಜಿಟಲ್ ವಿಂಡೋ ಶಾಪಿಂಗ್. ಒಂದು ಬೆಸ್ಟ್ ಥೆರಪಿ ಅಂತ ಅನಿಸುತ್ತೆ. ಇಂತಹ ಕ್ರೇಜಿ ಆಲೋಚನೆಗಳ ಮಧ್ಯೆ ನಿಮ್ಮನ್ನು ಮತ್ತಷ್ಟು ರಿಲ್ಯಾಕ್ಸ್ ಮೂಡ್ ಕರೆದೊಯ್ಯೋದಕ್ಕೆ ಒಂದು ಬ್ಯೂಟಿಫುಲ್ ಸಾಂಗ್ ರೆಡಿಯಾಗಿ ಕೂತಿದೆ. ನೀ ಬರುವ ದಾರಿಯಲ್ಲಿ ಅನ್ನುವಂತಹ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದಾರೆ, ಚಿತ್ರ ಅವರು ಧ್ವನಿಗೂಡಿಸಿದ್ದಾರೆ. ಕೆ ಎಸ್ ನರಸಿಂಹಸ್ವಾಮಿಯವರ ಸಾಹಿತ್ಯ ರಚನೆಯಲ್ಲಿ ವಿ ಮನೋಹರ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

10:46 ಆಗ್ತಾ ಇದೆ ಸ್ನೇಹಿತರೆ. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಾವು ನೀವು ಸಾಕ್ತಾ ಇದ್ದೀವಿ. ನಿದ್ರೆ ಬರದ ರಾತ್ರಿಗಳ ಬಗ್ಗೆ ಮಾತಾಡುವಾಗ ನಾವು ಅತ್ಯಂತ ಪ್ರಮುಖವಾದಂತಹ ಒಂದು ವಿಷಯವನ್ನು ಮರೆಯುವ ಹಾಗೆ ಇಲ್ಲ, ಅದೇ ಮಿಡ್ ನೈಟ್ ಕಿಚನ್ ರೇಡ್. ರಾತ್ರಿ 11 ಅಥವಾ 12 ಗಂಟೆ ಆಗ್ತಾ ಇದ್ದ ಹಾಗೆ ಹೊಟ್ಟೆಯಲ್ಲಿ ಸಣ್ಣದಾಗಿ ಇಲಿಗಳು ಓಡಾಡೋದಕ್ಕೆ ಶುರುವಾಗ್ತವೆ. ಮನೆಯವರೆಲ್ಲ ಮಲಗಿದ್ದಾಗ ಶಬ್ದ ಮಾಡದೆ ಬೆಕ್ಕಿನ ಥರ ಕಿಚನ್ಗೆ ಹೋಗಿ ಮೊಬೈಲ್ ಫ್ಲ್ಯಾಶ್ ಲೈಟ್ ಆನ್ ಮಾಡಿ ಆ ಬಾಕ್ಸು ಈ ಬಾಕ್ಸು ಅಂತೆಲ್ಲ ಹುಡುಕಿ ಸಿಕ್ಕಿದ್ದನ್ನ ತಿನ್ನೋದರಲ್ಲಿ ಇರೋ ಮಜಾನೇ ಬೇರೆ. ಅದರಲ್ಲೂ ಆ ಟೈಮ್ನಲ್ಲಿ ಮಾಡಿಕೊಂಡು ಕುಡಿಯುವಂತಹ ಒಂದು ಕಪ್ ಬಿಸಿ ಬಿಸಿ ಕಾಫಿ ಅಥವಾ ಟೀ, 2 ನಿಮಿಷದ ಯಾವುದೋ ಒಂದು ಫುಡ್ ಆಗಿರಬಹುದು, ಅದು 7-star ಹೋಟೆಲ್ ಫುಡ್ಗಿಂತಲೂ ಸಹ ಅಮೃತದ ಥರ ಅನಿಸುತ್ತೆ. ಆ ಹೊತ್ತಲ್ಲಿ ಡಯೆಟು, ಕ್ಯಾಲೋರಿ, ಅದು ಇದು ಯಾವುದು ನೆನಪಿಗೆ ಬರಲ್ಲ. ಬರೀ ಆ ಸಣ್ಣ ಹಸಿವು ಮತ್ತು ಅದನ್ನು ತಣಿಸುವಂತಹ ಫುಡ್ ಕ್ರೇವಿಂಗ್ ಮಾತ್ರ ನೆನಪಿಗೆ ಬರುತ್ತೆ. ನೀವು ಇವತ್ತು ರಾತ್ರಿ ಈ ಥರ ಕಿಚನ್ ರೈಡ್ ಮಾಡುವಂತಹ ಪ್ಲ್ಯಾನಲ್ಲಿದ್ದೀರಾ? ಯೋಚನೆ ಮಾಡಿ. ಸದ್ಯಕ್ಕೆ ಈ ಗೀತೆಯನ್ನು ಕೇಳಿ.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದೀವಿ ಸ್ನೇಹಿತರೆ. ಸದ್ಯಕ್ಕೆ ನಿಮ್ಮ ಸಂದೇಶಗಳ ಕಡೆಗೆ ನೋಡೋದಾದ್ರೆ, ಯಾರೆಲ್ಲ ಸಂದೇಶವನ್ನ ಕಳಿಸಿದ್ರು ಅಂತ, ಉತ್ತಮವಾದಂತಹ ಹಾಡುಗಳಿಗೆ ಧನ್ಯವಾದಗಳು ಅಂತ ನಾಗರಾಜ್ ನಂಗಲಿ ಮುಳಬಾಗಿಲು ತಾಲೂಕಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಅದಿತಿ, ಅಥರ್ವ, ಸೀಮಾ ಮತ್ತು ಮೋಹನ್ ಅವರು ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಯಲ್ಲದ ಗುಂಡಿ ಗ್ರಾಮ ಇಂದ. ಇನ್ನು ಚಿದಾನಂದ ಟಿ ವಿ ಸರ್ಕಲ್ ಹೊಸದುರ್ಗ ಇಂದ ನಂಬರ್ ಎಂಡಿಂಗ್ ವಿತ್ 189 ಉಮೇಶ್ ಸಿರಿಗೆರೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಮಸ್ಕಾರ ಸರ್, ಆಕಾಶವಾಣಿ ಎಫ್ ಎಂ ರೇನ್ಬೋಗೆ ಮತ್ತು ತಮಗೆ ಅಂತ ಹೇಳ್ತಾ ಇದ್ದಾರೆ. ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಥ್ಯಾಂಕ್ ಯು ಸೋ ಮಚ್ ಅಂತ ಶ್ರೀನಿವಾಸ್ ಮಹಾಲಕ್ಷ್ಮೀಪುರಂ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಂಬರ್ ಎಣಿಕ್ ವಿತ್ 781 ಶಾಂತಾಚಾರ್ ಬಡಿಗೇರ ಕುಕ್ಕನೂರು ಹರಿಹರ ಇಂದ ಸಂದೇಶವನ್ನು ಕಳಿಸಿ, ಎಫ್ ಎಂ ರೇನ್ಬೋದಲ್ಲಿ ಪ್ರಸಾರವಾಗ್ತಾ ಇರುವಂತಹ ಕನಸಿನ ಲೋಕ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ನಡೆಸಿಕೊಡ್ತಾ ಇದ್ದೀರಿ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ಹರಿಹರನ್ ಅವರು ವಿಜ್ಞಾನ ನಗರ ಇಂದ ಸಂದೇಶವನ್ನು ಕಳಿಸಿ, ನಿಮ್ಮ ಮಧುರವಾದಂಥ ಹಾಡುಗಳ ಮುಖಾಂತರ ನಮ್ಮನ್ನು ಕನಸಿನ ಲೋಕಕ್ಕೆ ಕರೆದೊಯ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರವೇ ಇದು ಕನಸಿನ ಲೋಕ ಅಲ್ವಾ? ಎಸ್. ಮತ್ತಿನ್ಯಾರು, ಕಲಬುರಗಿ ಜಿಲ್ಲೆ ಕಡಗಚ್ಚಿಯಿಂದ ಧರ್ಮಣ್ಣ ದನ್ನಿ ಅವರು, ಜೊತೆಗೆ ವಿದ್ಯಾನಗರ ಹರಿಹರದಿಂದ ಹೂವಲೆ ಲಕ್ಷ್ಮೀ ಚಂದ್ರಶೇಖರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸಿ ಟಿ ಚಂದ್ರಶೇಖರ್, ವಸಂತಕುಮಾರಿ, ಅತ್ತಿ ಚೌಡೇನಹಳ್ಳಿ, ಹೊಳೆ ನರಸೀಪುರ ತಾಲೂಕು, ಹಾಸನ ಜಿಲ್ಲೆಯಿಂದ. ಕನಸಿನ ಲೋಕನ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಿದಂಥ ಎಲ್ಲ ಹಾಡುಗಳು ಸಹ ತುಂಬ ಚೆನ್ನಾಗಿತ್ತು, ಥ್ಯಾಂಕ್ ಯು ಅಂತ ಸಂದೇಶವನ್ನು ಕಳಿಸಿರುವಂತಹವರು. ನಂಬರ್ ಎಂಡಿಂಗ್ ವಿತ್ 950. ಓಕೆ, ಇನ್ನು ಸುಧಾ ಅವರು ಬೂದಿಹಾಳಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಲಬುರಗಿ ಜಿಲ್ಲೆ ಮಾದನ ಹಿಪ್ಪರಂಗಿಯಿಂದ ಶಿವಲಿಂಗಪ್ಪ ಬದ್ರೆ ಅವರು, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರಿಗೂ ಅಂತ ಹೇಳ್ತಾ, ಈಗ ಸದ್ಯಕ್ಕೆ ಮುಂದಿನ ಗೀತೆ ನನ್ನವಳು ನನ್ನವಳು ಅನ್ನುವಂತಹ ಗೀತೆ. ಚಿನ್ನ ಚಲನಚಿತ್ರದ ಹಾಡು, ಚಿನ್ನದಂತಹ ಗೀತೆ. ಎಸ್ ಬಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರು ಧ್ವನಿಯಾಗಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

ಸ್ನೇಹಿತರೆ, ಸಮಯ ಆಗ್ತಾ ಇದೆ 10:59. ಇವತ್ತಿನ ಕನಸಿನ ಲೋಕದ ಕದವನ್ನು ಮುಚ್ಚುವಂತಹ ಸಮಯ. ಸ್ನೇಹಿತರೆ, ನಿಮ್ಮ ಯೋಚನೆಗಳು ಏನೇ ಇರಲಿ, ಆಲೋಚನೆಗಳು ಎಷ್ಟೇ ಇರಲಿ, ಅವೆಲ್ಲವನ್ನು ಇವತ್ತಿಗೆ ಇಲ್ಲೇ ಬಿಟ್ಟುಬಿಡಿ. ನಾಳೆ ಅನ್ನೋದು ಹೊಸ ಭರವಸೆಯ ಜೊತೆ ಕಾಯ್ತಾ ಇರುತ್ತೆ. ಮೊಬೈಲ್ ಸ್ಕ್ರೀನ್ ಆಫ್ ಮಾಡಿ, ಕಣ್ಣು ಮುಚ್ಚಿ, ನಿಮ್ಮ ಉಸಿರಾಟದ ಮೇಲೆ ಗಮನ ಇಟ್ಟು ನಿಧಾನವಾಗಿ ನಿದ್ರೆಯ ಲೋಕಕ್ಕೆ ಜಾರಿ. ಈ ರಾತ್ರಿ ನಿಮಗೆ ಹಿತವಾದಂತಹ ಕನಸುಗಳು ಬರಲಿ. ನಾನು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ ಇವತ್ತಿನ ಈ ಪ್ರಶಾಂತವಾದಂತಹ ಪ್ರಯಾಣವನ್ನು ಮುಗಿಸಿ ಹೊರಡ್ತಾ ಇದ್ದೀನಿ. ಇವತ್ತು ಪ್ರಸಾರ ಮಾಡಿದಂಥ ಎಲ್ಲ ಹಾಡುಗಳು ಜೊತೆಗೆ ಕೊಟ್ಟಂಥ ಮಾಹಿತಿ ತಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ನಾನು ಸ್ಟುಡಿಯೋಯಿಂದ ಹೊರಡುವಂತಹ ಸಮಯ ಸಮೀಪಿಸ್ತಾ ಇದೆ. ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದ ಕೊನೆಯ ಹಾಡಾಗಿ ಮುಡಿಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ದನಿಯಾಗಿರುವಂತಹ, ಜೊತೆಗೆ ಚಿತ್ರ ಅವರು ದನಿಗೂಡಿಸಿರುವಂತಹ ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆಯಲ್ಲಿ ರೂಪಾಯಿ ರಾಜ ಚಲನಚಿತ್ರದ ಓ ಬಂಗಾರಪುರದ ಅನ್ನುವಂತಹ ಗೀತೆ ನಿಮಗಾಗಿ ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮುಡಿಬರ್ತಾ ಇದೆ. ಸದಾ ಕೇಳ್ತಾರಿ, ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 11:04:52. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಸ್ನೇಹಿತರೆ, ಸಮಯ ಆಗ್ತಾ ಇದೆ 11:10. ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಈ ರೀತಿಯಾಗಿದೆ. ಬೆಳಗ್ಗೆ 6:10 ನಾದಾರ್ಚನೆ, 6:50 ಮೂಡಿ ಬರಲಿದೆ ಕನ್ನಡ ರತ್ನಭಂಡಾರ, 7:15 ಮೂಡಿ ಬರಲಿದೆ ಭಾವಸ್ಪಂದನ, 8:30 ಹಲೋ ಕರ್ನಾಟಕ, 9:00 ಮೂಡಿ ಬರಲಿದೆ ಸಖತ್ ಸಾಂಗು, 10:00 ಸಿನಿ ಚಿಟ್ಟೆ, 11:00 ಆಪ್ಕಿ ಪಸಂದ್, 11:30 ಮೂಡಿ ಬರಲಿದೆ ಸ್ಟಂಪ್ಡ್ ವಿಶೇಷ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ, 12:05 ರೈನ್ಬೋ ರಿವರ್ಬ್ಸ್, 1:00 ಕರೆಯಲ್ಲಿ ಕೈರುಚಿ, 1:20 ಮೂಡಿ ಬರಲಿದೆ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್, 1:30 ಲಂಚ್ ಬಾಕ್ಸ್, 2:40 ಮೂಡಿ ಬರಲಿದೆ ಕನ್ನಡ ಚಲನಚಿತ್ರ ಗೀತೆಗಳು, 3:00 ಹೊಂಬಿಸಿಲು ಗೇಮ್ ಶೋ, 3:30 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ, 3:35 ಹೊಂಬಿಸಿಲು ಗೇಮ್ ಶೋ ಕಾರ್ಯಕ್ರಮ ಮುಂದುವರಿಯಲಿದೆ, 4:00 ಮಿಕ್ಸ್ಡ್ ಮೆಲೋಡಿ ಹಿಂದಿ ಚಲನಚಿತ್ರ ಗೀತೆಗಳು, 5:00 ಮೂಡಿ ಬರಲಿದೆ ನಾನ್ಸ್ಟಾಪ್ ಸಂಜೆ, 6:10 ಕನ್ನಡ ರತ್ನಭಂಡಾರ, 6:30 ಮನಸ್ಸುಗಳ ಮಾತು ಮಧುರ, 6:50 ಮೂಡಿ ಬರಲಿದೆ ಸನ್ಸೆಟ್ ಸುರಭಿ, 7:30 ಫಿಫಾ ವರ್ಲ್ಡ್ ಕಪ್ 2026 ದೈನಂದಿನ ಅಪ್ಡೇಟ್ಸ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ, 7:32 ಸನ್ಸೆಟ್ ಸುರಭಿ ಕಾರ್ಯಕ್ರಮ ಮುಂದುವರಿಯಲಿದೆ, 8:00 ಒಲವಿನ ಆಲಾಪ, 9:15 ಮೂಡಿ ಬರಲಿದೆ ಸುಕೋನ್ ಕಿಪಲ್, 10:00 ಕನಸಿನ ಲೋಕ. ಸ್ನೇಹಿತರೆ, ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಗಳನ್ನು ಕೇಳಿದ್ರಿ. ಸಮಯ ಆಗ್ತಾ ಇದೆ 11:12. ಇದುವರೆಗಿನ ನಮ್ಮ ಕಾರ್ಯಕ್ರಮಗಳನ್ನು ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲಿನಲ್ಲಿ ಆಲಿಸಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮಗಳು ಎಫ್ಎಂ ಗೋಲ್ಡ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದದ್ದು ನಿಮ್ಮ ರೈನ್ಬೋ ಗೆಳೆಯ ಸಚಿನ್ ಬನವಾಸಿ. ಎಲ್ಲರಿಗೂ ಶುಭರಾತ್ರಿ.